ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ನಾವು ಹಲವರನ್ನು ಈಗಾಗಲೇ ಕಳೆದುಕೊಂಡಿದ್ದೇವೆ. ವಿಕ್ರಮರ ಕಣ್ಣುಗಳು ಸಾಮಾನ್ಯವಾಗಿ ಹಾಸ್ಯವತ್ತಾಗಿರುತ್ತಿದ್ದವು, ಆದರೆ ಈಗ ಗಂಭೀರವಾಗಿದ್ದವು. ಹೌದು, ಕಳೆದುಕೊಂಡಿದ್ದೇವೆ, ಆದರೆ ವ್ಯರ್ಥವಾಗಲಿಲ್ಲ. ಅವರು ನಮಗಾಗಿ ದಾರಿ ತೋರಿಸಿದ್ದಾರೆ. ಈಗ ಆ ಕೆಲಸವನ್ನು ಮುಗಿಸುವುದು ನಮ್ಮ ಕರ್ತವ್ಯ. ಅವರ ಮುಖದಲ್ಲಿ ಸ್ವಲ್ಪ ಹೊತ್ತಿನ ನಂತರ ನಗು ಮೂಡಿತು. ಮರೆತು ಬಿಡಿ, ನಾವು ಟಾಪ್ ತಲುಪಿದ ನಂತರ ನಮ್ಮ ಧ್ವಜವನ್ನು ಹಾರಿಸುತ್ತೇವೆ ಮತ್ತು ನಾವು ಪೂರ್ತಿ ಜಗತ್ತಿಗೋಸ್ಕರ ಒಂದು ಹಬ್ಬ ಮಾಡುತ್ತೇವೆ ಎಂದು ಕೂಗಿ ಹೇಳಿದರು. ತನ್ನ ಕಣ್ಮುಚ್ಚಿದ ಸಹೋದರನ ಫೋಟೋವನ್ನು ತನ್ನ ಜೇಬಿನಿಂದ ತೆಗೆದು ನೋಡಿ ನಂತರ ಮತ್ತೆ ಜೇಬಿನಲ್ಲಿ ಇಟ್ಟನು. ನನ್ನ ಅಣ್ಣ ನನಗಾಗಿ ಕಾಯುತ್ತಿದ್ದಾನೆ, ನಾವೆಲ್ಲರೂ ವಿಜೇತರಾಗಿ ಮನೆಗೆ ಹಿಂತಿರುಗುತ್ತೇವೆ ಎಂದು ನುಡಿದರು. ಈ ಸಣ್ಣ ಪಾಠ ಅವರ ವೈಯಕ್ತಿಕ ಜೀವನದ ಒಂದು ಕ್ಷಣ. ಅವರನ್ನು ಯೂನಿಫಾರ್ಮ್ನ ಹಿಂದೆ ಇಟ್ಟ ವ್ಯಕ್ತಿ ಕೂಡ ಅವರಂತೆಯೇ ಒಬ್ಬನಾಗಿದ್ದನು. ಪ್ರೀತಿಸುವವರ ಭವಿಷ್ಯದ ಬದುಕಿಗಾಗಿ ಗುಂಡುಗಳ ನಡುವೆ ಹೋರಾಡುತ್ತಿದ್ದ ಒಬ್ಬ ಮಾನವನಾಗಿದ್ದನು. ಅವರು ಒಬ್ಬರೇ 3 ಶತ್ರು ಬಂಕರ್ಗಳನ್ನು ನಾಶ ಮಾಡಿದರು. ಗ್ರೆನೇಡ್ಗಳನ್ನು ಎಸೆದು ನಿಖರತೆಯೊಂದಿಗೆ ರೈಫಲ್ ಬಳಸಿ ಶತ್ರು ಹಾಗೂ ಮಿತ್ರರನ್ನು ಬೆಚ್ಚಿ ಬೀಳಿಸುವ ತೀವ್ರತೆಯ ಹತ್ತಿರದ ಹೋರಾಟದಲ್ಲಿ ತೊಡಗಿದರು. ಅವರ ಸೈನಿಕರು ತಮ್ಮ ನಾಯಕನ ಧೈರ್ಯವನ್ನು ನೋಡಿ ನೂತನ ಶಕ್ತಿಯ ಉಲ್ಲಾಸವನ್ನು ಅನುಭವಿಸಿದರು. ಅವರ ಮಾದರಿಯು ಸೋಂಕಿನಂತೆ ಹರಡಿತು. ಅವರು ಅಪಾಯಕರವಾದ ಶಿಲಾಸಂಕುಲಗಳನ್ನು ಏರಿದರು. ಅವರ ಪಾದಗಳು ಬಿರುಕು ಬಿದ್ದ ಹಗ್ಗದ ಮೇಲೆ ಜಾರಿದವು. ಶ್ವಾಸಕೋಶಗಳು ಬಿಸಿಯಾಗುತ್ತಿದ್ದರೂ ವಿಕ್ರಮರ ಅಜೇಯ ಮನೋಭಾವದಿಂದ ಅವರು ಪ್ರೇರಿತರಾದರು. ಇದು ಧೈರ್ಯದ ಶುದ್ಧ ವಿಶ್ವಾಸದ ಶಕ್ತಿಯ ಪಾಠ. ಇದು ಶೋಭೆಗೆಲ್ಲ ಅಲ್ಲ, ಇದು ತನ್ನ ಮೇಲೆ, ತನ್ನ ಸೇನಾಪಡೆಯ ಮೇಲಿರುವ ನಂಬಿಕೆಯನ್ನು ಪ್ರತಿಬಿಂಬಿಸುವ ಶಕ್ತಿಯ ಪ್ರದರ್ಶನ. ಈ ಮಾತುಗಳು ಪಾಕಿಸ್ತಾನಿ ಸೈನಿಕರ ಮನಸ್ಸಿಗೆ ಆತಂಕವನ್ನುಂಟು ಮಾಡಿದವು ಮತ್ತು ತನ್ನ ಜನರಿಗೆ ಹೆಮ್ಮೆ ಧೈರ್ಯವನ್ನು ತುಂಬಿದವು. 51,040 ಜಯವು ಯುದ್ಧದ ತಿರುವು ಬದಲಿಸಿದ ಕ್ಷಣವಾಗಿದ್ದು ವಿಕ್ರಮ್ ಬಾತ್ರಾ ಅವರ ಅಪ್ರತಿಮ ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಅವರು ಧ್ಯೇಯವಾಕ್ಯವನ್ನು ನಂಬಿ ತಮ್ಮ ಸೈನಿಕರ ಮನಸ್ಸುಗಳಲ್ಲಿ ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡುವ ಶಕ್ತಿಯನ್ನು ತುಂಬಿದರು. ಮುಂದೆ ತಮ್ಮ ಗಾಯಗೊಂಡ ಸಹೋದರನನ್ನು ರಕ್ಷಿಸಲು ಹೋಗಿ ಅವರು ತಮ್ಮ ಪ್ರಾಣತ್ಯಾಗ ಮಾಡಿದರು. ಆದರೆ ಅವರ ಕತೆ ಭಾರತೀಯ ಸೇನೆಯ ಇತಿಹಾಸದಲ್ಲಿ ಅಕ್ಷರಶಃ ಅಮರವಾಗಿ ಉಳಿಯಿತು. ಅವರು ಕೊನೆಗೆ ಉಚ್ಚರಿಸಿದ ಮಾತುಗಳು ಜೈ ಮಾತಾದಿ, ಎಂದರೆ ಮಾತೆ ದೇವಿಗೆ ಜಯವಾಗಲಿ ಎಂದರ್ಥ. ಅವರು ಬಿದ್ದಾಗಲೂ ಅವರ ಧೈರ್ಯವನ್ನು ಸಾರಿದವು. ಅವರ ಏ ದಿಲ್ ಮಾಂಗೆ ಮೋರ್ ಕೇವಲ ಘೋಷವಾಕ್ಯವಲ್ಲ, ಅದು ಒಂದು ತತ್ವಶಾಸ್ತ್ರ. ಎಲ್ಲರ ಧೈರ್ಯಕ್ಕೆ, ತ್ಯಾಗಕ್ಕೆ, ವಿಜಯಕ್ಕೆ ಒಂದು ಸಲಾಂ.
1: ಈಗ ಮತ್ತೊಂದು ದೇಶಭಕ್ತಿ ಗೀತೆ ಕೇಳುವ ಸಮಯ. ಸಹಪಾಠಿಗಳಿಂದ

ಇಷ್ಟು ಹೊತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪ್ರಣಮ್ಯ, ಇಂಪನ, ಧೃತಿ, ಸಮನ್ವಿ, ಶ್ರೇಯ, ಶ್ರದ್ಧಾ, ವೈಷ್ಣವಿ, ಗ್ರೀಷ್ಮ, ಮನ್ವೇತ, ಅರ್ಜುನ್, ಆಕಾಶ್, ಅಭಿರಾಮ್, ಅಭೀಶ್, ಜೀವೇತ್, ಕೆಸಿ ಧನುಷ್, ಪ್ರಾರ್ಥಿಕ್, ಸುಮುಕಾಪಿ. ಇವರಿಗೆ ನನ್ನ ವಿಶೇಷ ಧನ್ಯವಾದಗಳು. ಕಾರ್ಯಕ್ರಮದ ಸಂಯೋಜನೆ ಮತ್ತು ಸಹಕಾರ ಶ್ರೀಮತಿ ಪವಿತ್ರ ಹಾಗೂ ಶ್ರೀಮತಿ ಸುಮಾ ಶ್ರೀನಾಥ್. ಕ್ಯಾಸಿಯೋ ವಾದನ ಹಾಗೂ ತಬಲಾದಲ್ಲಿ ಸಹಕರಿಸಿದವರು ಮಂಥನ್ ಬಾಳಿಗ ಮತ್ತು ಅದ್ವೈತ ಡೋಂಗ್ರೆ. ಕಾರ್ಯಕ್ರಮ ಆಲಿಸಿದ ಎಲ್ಲಾ ಕೇಳುಗರಿಗೆ ನನ್ನ ಧನ್ಯವಾದಗಳು. ನಮ್ಮ ಸೈನಿಕರ ಬಲಿದಾನವನ್ನು ಸದಾ ಸ್ಮರಿಸುತ್ತಾ ಜೈ ಹಿಂದ್.

ಇದುವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
1: ಮೋಕಿದ ಬಂದುಲೆ,
4: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
4: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ, ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
4: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಚಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
4: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲಿಗೆ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
5: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕಾರ್ಗಿಲ್ ವಿಜಯ ದಿವಸದ ಕುರಿತು ಇಂಗ್ಲಿಷ್ನಲ್ಲಿ ಮಾತನಾಡಲಿದ್ದಾರೆ SDM ಕಾಲೇಜಿನ ತೃತೀಯ BA ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ವಿಷ್ಣು SK ಅವರು.
6: ಜೈ ಹಿಂದ್ ಎವ್ರಿವಾನ್. ಇಂಡಿಯಾ is known for its culture, tradition and diversity. I am Vishnu SK, student of 3rd BA, Journalism and NCC Cadet 2. On 26th July of every year from 1999, we celebrate the Kargil Vijay Divas. Today isn't just a regular Sunday. Exactly 27 years ago, our armed forces pulled off one of the most incredible high-altitude military victories in the world history, Operation Vijay. Today, we are tracking down what Kargil Vijay Divas truly means to people like you and me. Imagine fighting a war at 16,000 feet. The air is thin, the temperatures are below the freezing, and the enemy is sitting directly above you with a clear line of sight. That was the reality of our Jawans in 1999. But history shouldn't just stay in textbooks. How is our generation keeping this legacy alive today? What is the first word that comes to your mind when you hear Kargil? When we think of Kargil War, we think of massive mountains, Tiger Hill, Tololing. But let's talk about the boys who climbed them. They were in their early 20s, just like the college students or young professionals. They loved cricket, they missed their families and friends. True patriotism isn't just a trend or a social media status. It's about building a better nation through our daily responsibilities. Whether that means standing up for our neighbor, working with integrity or supporting veteran welfare, every action counts. Yes, now I want to share a small story of a teen boy who fought for the country and made the enemies to run. Yes, I am speaking about a 19-year young soldier. On the night of the July 3, 1999, the Ghatak platoon of the 18 Grenadiers was tasked with capturing the strategic heavily fortified enemy bunkers atop a near vertical snowbound 16,500-foot cliff on Tiger Hill. Grenadier Yadav volunteered to lead the assault, scaling the cliff face to fix ropes for his team. Halfway up the cliff, intense enemy machine gun and rocket fire killed his commander and halted the platoon's advance. Yadav was struck by 3 bullets in his shoulder and groin. Refusing to stop, he climbed the remaining 60 feet to the top while bleeding profusely. He crawled directly toward the first enemy bunker and lobbed a grenade, neutralizing 4 Pakistani soldiers and silencing their gunfire. This crucial opening allowed the rest of his platoon to scale the wall despite sustaining over a dozen bullet wounds. Yadav and his team charged the second bunker, engaging in fires hand-to-hand combat to fully secure the peak. His extraordinary grit and refusal to give up inspired his platoon to root the enemy and successfully reclimb Tiger Hill. Yadav was hit by 17 bullets during the Battle of Tiger Hill. Every 19-year-aged youth is busy in scrolling and making the reels. But he got the Paramveer Chakra Award. And he is also known as the youngest Paramveer Chakra awardee, Subedar Major and Honorary Captain Yogendra Singh Yadav. Yet, when the call came, they scaled vertical ice walls under heavy enemy fire. Think of Captain Vikram Batra. Before heading into battle, he famously smiled and said, "Ye dil mange mor." That wasn't just a catchphrase, it was the ultimate celebration of life and duty. That bravery is why you and I can sit safely and enjoy our morning coffee today. Whenever we see a veteran or a soldier, let's say a Jai Hind and thank you. Jai Hind all.
5: ಇದುವರೆಗೆ ಕಾರ್ಗಿಲ್ ವಿಜಯ ದಿವಸ್ ಈ ವಿಚಾರವಾಗಿ ಮಾತನಾಡಿದವರು ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ತೃತೀಯ ಬಿಎ ವಿದ್ಯಾರ್ಥಿ ವಿಷ್ಣು ಎಸ್ ಕೆ ಅವರು.
2: ಅಪ್ಪ, ಇಷ್ಟೊಂದು ಕಸ ಇದೆ, ಇದನ್ನೆಲ್ಲ ಏನ್ ಮಾಡೋದು? ನೋಡಿ ಸುಶೀಲಕ್ಕ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇದೆ. ನಿಮ್ ಮನೇಲಿರುವ ಹಸಿ ಕಸವನ್ನ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಬಹುದು. ಅದು ಹೇಗಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯಲ್ಲಿ ಬಯೋಗ್ಯಾಸ್ ಘಟಕವನ್ನು ಸ್ಥಾಪಿಸಿ. ಇದಕ್ಕೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 17,000 ಹಾಗೂ ಸಾಮಾನ್ಯ ವರ್ಗದವರಿಗೆ 15,000 ಸಹಾಯಧನವನ್ನು ಸರ್ಕಾರ ಒದಗಿಸುತ್ತಿದೆ. ಇದರ ಸದುಪಯೋಗ ಪಡೆಯಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ.
7: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ ಮಿಷನ್.
8: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
9: ಆತ್ಮೀಯ ನಾಗರಿಕ ಬಂಧುಗಳೇ,
10: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
11: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
10: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
11: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
10: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
11: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
9: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

ಹಿಂದಿನ ಸಂಚಿಕೆಯಲ್ಲಿ ಜಗತ್ತಿನಲ್ಲಿ ಏನೆಲ್ಲ ಸಮಸ್ಯೆ ಸೃಷ್ಟಿಸುವ ಬುರುಡೆಯ ಕುರಿತು ಮಾತನಾಡಿದ್ದೆ. ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಬರೆದ ಬುರುಡೆ ಬುರುಡೆ ಸಾಂಗ್ನ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ್ದೆ. ಜಗತ್ತನ್ನು ಉದ್ಧರಿಸುವ ಮತ್ತು ನಿರ್ನಾಮ ಮಾಡಬಹುದಾದ ಎರಡೂ ಬಗೆಯ ವಿಚಿತ್ರ ಗುಣಲಕ್ಷಣಗಳು ಮೆದುಳಿನೊಳಗೆ ವ್ಯಕ್ತವಾಗಿರುತ್ತವೆ. ಇಂಥದ್ದೊಂದು ಮೆದುಳನ್ನ ಕುರಿತು ಅಪ್ಪಟ ಜನಪದೀಯ ಧಾಟಿಯಲ್ಲಿ ಬುರುಡೆ ಬುರುಡೆ ಎಂಬ ಸಾಲುಗಳನ್ನು ಬರೆದು ಮನುಷ್ಯನ ವಿಚಿತ್ರ ಗುಣವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಹಂಸಲೇಖ ಗೀತೆಯ ವೈಶಿಷ್ಟ್ಯ. ಬುರುಡೆ ಬುರುಡೆ ಎಂದು ತಾರಕ ಸ್ವರದಲ್ಲಿ ಶುರುವಾಗುವ ಈ ಹಾಡು ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಂತೆ ಆದರೆ ಬುದ್ಧಿ ಹೊಂದಿಲ್ಲ ಅಂತ ತಾತ್ವಿಕತೆಯ ಸ್ಟೇಟ್ಮೆಂಟ್ನೊಂದಿಗಿನ ಪಲ್ಲವಿಯೊಂದಿಗೆ ಪಲ್ಲವಿಸುತ್ತದೆ. ಈ ಬುದ್ಧಿ ಇಲ್ಲದ ಕಾರಣಕ್ಕಾಗಿಯೇ ಜಗತ್ತಿನಲ್ಲಿ ಯುದ್ಧ ಆಗ್ತಾ ಇರೋದು ಕಣ್ಣ ಮುಂದಿನ ಸತ್ಯ. ಇನ್ನೇನು ಶಾಂತಿ ಒಪ್ಪಂದದ ಮಾತುಕತೆ ಫಲಪ್ರದವಾಗಿ ಯುದ್ಧೋನ್ಮಾದ ನಿಲ್ಲುತ್ತದೆ ಎಂದುಕೊಳ್ಳುತ್ತಿರುವಾಗಲೇ ಮತ್ತೆ ಬಾಂಬ್ ಹಾಕುವ ಬೆದರಿಕೆಗಳೂ ಕೇಳಿಬರುತ್ತಿವೆ. ನಾನು ಯಾವಾಗ ಬೇಕಾದರೂ ಬಾಂಬ್ ಹಾಕಬಹುದು ಅಂತ ದೊಡ್ಡಣ್ಣ ಹೇಳುತ್ತಿರುವುದರಿಂದ ಯುದ್ಧ ಇನ್ನೇನು ಮುಗಿಯಲಿದೆ ಎಂದುಕೊಳ್ಳುವ ಹೊತ್ತಿಗೆ ಬೇರೊಂದು ಬಗೆಯ ಜಗಳಗಳು ಶುರುವಾಗುವ ಆತಂಕವೂ ಜೊತೆಯಾಗುತ್ತಿದೆ. ಯುದ್ಧ ಮಾಡುವ ಮನುಷ್ಯ ಮನಸ್ಸಿನ ವಿಕೃತಿಯನ್ನು ಕನ್ನಡದ ಬುರುಡೆ ಸಾಂಗ್ ಬಿಟ್ಟರೆ ಬೇರೆ ಯಾವ ಪದ್ಯವೂ ಇಲ್ಲವೇ ಎಂಬ ಅಚ್ಚರಿ ಮೂಡುವ ಹಾಗೆ ಎನ್ನುವಷ್ಟರ ಮಟ್ಟಿಗೆ ಹಂಸಲೇಖ ಸೃಜನಶೀಲತೆಯನ್ನು ಚರಿಸಿದ್ದಕ್ಕೂ ಕಾರಣವಿದೆ. ಏಕೆಂದರೆ ನಮ್ಮಲ್ಲಿ ಬಹಳಷ್ಟು ಕಮರ್ಷಿಯಲ್ ಸಿನಿಮಾಗಳು ಹಿಂಸೆಯನ್ನು ವೈಭವೀಕರಿಸಿ ಮನುಷ್ಯನೊಳಗಿನ ವಿಕೃತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸುವುದರ ಕಡೆಗೆಯೇ ಗಮನ ಹರಿಸುತ್ತವೆ. ಸಿನಿಮಾದೊಳಗೂ ಯುದ್ಧ, ಸಿನಿಮಾದ ಹೊರಗೂ ಬೇರೆ ಬೇರೆ ಕಾರಣಗಳಿಗಾಗಿ ನಡೆಯುವ ಸೆಣಸಾಟ, ಸಿನಿಮಾ ಮೂಲಕ ಹೊರಹೊಮ್ಮುವ ರಕ್ತಪಾತದಿಂದ ಕಣ್ಣಿಗೆ ರಾಚುವ ಹಿಂಸೆ, ಅದನ್ನು ಗಮನಿಸುತ್ತಾ ಒಡಲೊಳಗೆ ರಕ್ತ ಕುದಿಸಿಕೊಳ್ಳುವ ಆಂತರಿಕ ಯುದ್ಧದ ತಾಕಲಾಟ, ಕೊನೆಗೆ ನೀನ್ಯಾರ ಪರ ಎಂದಾಗ ನಾನು ಇಂಥವರ ಪರ ಎಂದಷ್ಟೇ ಹೇಳಬೇಕಾದ ಅನಿವಾರ್ಯತೆ. ನಾನು ಅಹಿಂಸೆಯ ಪರ, ಎಲ್ಲಾ ಬಗೆಯ ಯುದ್ಧಗಳ ವಿರುದ್ಧ ಅಂತ ಹೇಳಿದರೆ ಆದರ್ಶದ ಪಿತ್ತ ನೆತ್ತಿಗೇರಿಸಿಕೊಂಡವ ಎಂದು ಪಟ್ಟಕಟ್ಟುವ ಅಪಾಯ ಎಲ್ಲ ಕಾಲಗಳಲ್ಲೂ ಇರುತ್ತವೆ. ಅಂಥ ಅಪಾಯದ ಸಂದರ್ಭಗಳನ್ನೆಲ್ಲ ನೈತಿಕ ಗಟ್ಟಿತನದೊಂದಿಗೆ ಎದುರುಗೊಳ್ಳುವ ಶಕ್ತಿಯನ್ನು ಸಿನಿಮಾ ಗೀತೆಗಳು ಕಟ್ಟಿಕೊಟ್ಟಿವೆ. ಕನ್ನಡ ಸಿನಿಮಾ ಗೀತೆಗಳಿಗೆ ಇಂಥದ್ದೊಂದು ಶಕ್ತಿ ಇದೆ. ಈ ದೃಷ್ಟಿಯಿಂದ ಇಡೀ ಮನುಕುಲಕ್ಕೆ ಬೇಕಾದಂತಹ ತತ್ವಗಳನ್ನು ಜನಪ್ರಿಯ ಶೈಲಿಯಲ್ಲಿ ಸಿನಿಮಾ ಗೀತೆಗಳು ದಾಟಿಸಿರುವುದನ್ನು ಹಲವರು ಗಮನಿಸಿಯೇ ಇಲ್ಲ ಅನಿಸುತ್ತೆ.

0: ಒಂದು ರಣರಂಗ.
1: ಹಂಸಲೇಖ ಬರೆದ ಮತ್ತೊಂದು ಗೀತೆ ಜಗವೇ ಒಂದು ರಣರಂಗ. 1988 ನವೆಂಬರ್ 24 ಬಿಡುಗಡೆಯಾಗಿದ್ದ ಈ ಸಿನಿಮಾವನ್ನು ವಿ ಸೋಮಶೇಖರ್ ನಿರ್ದೇಶಿಸಿದ್ರು. ಇದರ ಸಂಭಾಷಣೆ, ಗೀತೆ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದ್ದಾಗಿತ್ತು. ಈ ಸಿನಿಮಾದೊಳಗೆ ಇದು ಮೂಡಿ ಬರುವ ಸಂದರ್ಭ ಬೇರೆಯದ್ದೇ. ಹೀರೋ ಹತಾಶನಾದಾಗ ಈ ಹಾಡು ಕೇಳಿ ಬರುತ್ತದೆ. ಹತಾಶನಾಗದೆ ಮುನ್ನುಗ್ಗಬೇಕು ಎಂಬ ಆಶಾವಾದ ದಾಟಿಸುವ ಹಾಡಾಗಿ ಇದು ಕೇಳಿ ಬರುತ್ತದೆ. ಈ ಹಂತದಲ್ಲಿ ಜಗವೇ ಒಂದು ರಣರಂಗ ಎಂಬ ಇಂಟರ್ಪ್ರಿಟೇಷನ್ ಅನ್ನು ಹಂಸಲೇಖ ಕೊಡುತ್ತಾರೆ. ಪ್ರಬಲರು ಮತ್ತು ದುರ್ಬಲರ ನಡುವೆ ನಡೆಯುವ ಯುದ್ಧ ಎಲ್ಲೆಲ್ಲಿ ನಡೆಯುತ್ತದೆ ಎಂಬ ವಿವರ ನೀಡುತ್ತಲೇ ವಿವಿಧ ಬಗೆಯ ಯುದ್ಧಗಳನ್ನು ಹೇಗೆ ಎದುರಿಸುತ್ತಾ ಸಾಗಬೇಕು ಎಂದು ತಿಳಿಸಿಕೊಡುತ್ತವೆ. ಅಮೆರಿಕ ಸಾರಿರುವ ಈಗಿನ ಯುದ್ಧದ ಸಂದರ್ಭದಲ್ಲಿ ಈ ಹಾಡಿನೊಳಗೆ ಒಂದು ಪಾಠವಿದೆ. ಎಲ್ಲರೂ ಅವರವರ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸ್ತಾ ಸಾಗಿದರೆ ಈ ಜಗಳ ರಗಳೆ ಯುದ್ಧಗಳ ಕಿರಿಕಿರಿಯೇ ಇರುವುದಿಲ್ಲ ಎನ್ನುವುದನ್ನು ಸೂಕ್ಷ್ಮವಾಗಿ ತನ್ನ ಪಲ್ಲವಿಯ ಆರಂಭಿಕ ಸಾಲುಗಳ ಮೂಲಕವೇ ಹೇಳಿಬಿಡುತ್ತದೆ. ಜಗತ್ತನ್ನ ರಣರಂಗ ಅಂತ ಗುರುತಿಸಿ ಈ ವರ್ತಲದಿಂದ ಹೊರಬರುವ ಆಪ್ತವಾದ ಸೂತ್ರವನ್ನು ಈ ಕವಿತೆಯ ಸಾಲುಗಳು ಹೇಳಿಕೊಡುತ್ತವೆ.

ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ. ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೇ ಮಹಾರಾಜ. ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ. ಈ ಸಾಲುಗಳನ್ನು ಕೇಳಿ ಉಳಿದ ಸಾಲುಗಳನ್ನು ಕೇಳಬೇಕು. ಇಲ್ಲದಿದ್ದರೆ ಸದಾ ಜಗಳಕ್ಕಿಳಿಯುವ ಹುನ್ನಾರದೊಂದಿಗೆ ಇರುವವರು ದುರ್ಬಲರೊಂದಿಗೆ ಕಾದಾಡಿ ಜಯ ಸಾಧಿಸಿ ತಾನು ಸಮರ ಸಾಮ್ರಾಟ ಎಂದು ಬಿಂಬಿಸಿಕೊಳ್ಳುವ ಮನಸ್ಸಿನವರಿಗೆ ಪೂರಕವಾಗಬಹುದಾದ ಗೀತೆ ಎಂಬ ತಪ್ಪು ಕಲ್ಪನೆ ರವಾನೆಯಾಗಿ ಬಿಡುವ ಸಂಭವವಿದೆ. ಈ ಪಲ್ಲವಿ ಸಾಲುಗಳೊಳಗೆ ಅಡಗಿರುವ ಗೂಢಾರ್ಥವನ್ನು ಅರ್ಥೈಸಿಕೊಂಡು ಮುಂದಿನ ಸಾಲುಗಳನ್ನು ಕೇಳಿಸಿಕೊಳ್ಳಬೇಕು. ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವ ಸಾಲುಗಳು ಕುದ್ಲಿಗೇಡಿ ಅಥವಾ ಕೇಡು ಉಂಟು ಮಾಡುವ ಮನಸ್ಸುಗಳಿಂದ ಸೃಷ್ಟಿಯಾಗಬಹುದಾದ ರಣರಂಗವನ್ನು ಮಾರ್ಪಡಿಸಬಹುದಾದ ಕಾಯಕ ತತ್ವದ ವಿಶೇಷತೆಯನ್ನು ಪರಿಚಯಿಸುತ್ತವೆ. ಕೆಲಸವಿಲ್ಲದೆ ಇರುವವರ ಮೈಂಡ್ ಯಾವತ್ತೂ ಅಪಾಯಕಾರಿ, ಅದು ದೆವ್ವಗಳ ಗೂಡಾಗಿರುತ್ತದೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಉದ್ಯೋಗವಿಲ್ಲದವನೊಬ್ಬ ನಿಷ್ಪ್ರಯೋಜಕ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದನಂತೆ ಎಂಬರ್ಥ ಧ್ವನಿಸುವ ಗಾದೆ ಮಾತು ಜಗತ್ತಿನಲ್ಲಿ ಉಂಟಾಗುವ ಎಲ್ಲಾ ಬಗೆಯ ಕಂಟಕಗಳು ಸುಮ್ಮನೆ ಕುಳಿತು ತೊಡವಿಕೊಳ್ಳುವವರಿಂದಲೇ ಎನ್ನುವುದನ್ನು ಈ ಗೀತೆಯ ಸಾಲುಗಳು ಧ್ವನಿಸುತ್ತವೆ. ನೀವು ಸುಮ್ಮನೆ ಯೋಚಿಸಿ, ಅಶೋಕ ಸಾಮ್ರಾಟ ಅದೆಷ್ಟೋ ಯುದ್ಧಗಳನ್ನು ಗೆದ್ದ ನಂತರ ಜ್ಞಾನೋದಯದ ಪರಿಧಿಗೆ ಬಂದು ಬುದ್ಧ ತತ್ವದ ಪ್ರತಿಪಾದಕನಾದ, ನಮ್ಮಲ್ಲಿಯೇ ಅರಳಿಕೊಂಡ ಜೈನ ಧರ್ಮದ ಅಹಿಂಸೆಯ ತತ್ವದೊಳಗೆ ಎದ್ದು ಕಾಣುವ ದೃಷ್ಟಿಯುದ್ಧ ಜಲಯುದ್ಧದ ಪರಿಕಲ್ಪನೆಗಳು ಮನುಷ್ಯನ ಭಾವಗಳನ್ನು ಮಣಿಸುವ ಜಗತ್ತಿನ ಬಹುದೊಡ್ಡ ರಾಗಗಳಂತೆಯೇ ಭಾಸವಾಗುತ್ತವೆ. ಒಬ್ಬರು ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿ ದೇಶ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದು, ಹಾಗೆ ವಶಪಡಿಸಿಕೊಳ್ಳುತ್ತಲೇ ಸಾಮ್ರಾಟರೆಂದು ಮೆರೆಯುವುದು, ಆಮೇಲೆ ಭಯ ಹುಟ್ಟಿಸುವುದು, ಮತ್ತೆ ಯುದ್ಧಕ್ಕಿಳಿಯುವುದು. ಯುದ್ಧದ ಈ ಘಟನಾವಳಿಗಳು ವಿವಿಧ ಕಾಲಘಟ್ಟಗಳಲ್ಲಿ ಪುನರಾವರ್ತಿತ ಆಗ್ತಾನೇ ಇರ್ತವೆ. ಯುದ್ಧ ಸಾರುವವರೊಬ್ಬರು, ರಣರಂಗದಲ್ಲಿ ಯುದ್ಧಗೈದು ಮಡಿಯುವವರು ಬೇರೆಯವರು, ಗೆಲುವಿನ ಶ್ರೇಯಸ್ಸು ಪಡೆದು ಮತ್ತೆ ಸಾಮ್ರಾಜ್ಯ ವಿಸ್ತರಣೆ ಮಾಡುತ್ತಾ ಸಾಗುವವರು ದೊರೆಗಳೆನಿಸಿಕೊಂಡವರು. ಇಲ್ಲಿ ಆದೇಶಕ್ಕೆ ತಲೆವಾಗಿ ನಿಜದ ಕಾಯಕ ತತ್ವವನ್ನು ಜೀವಂತವಾಗಿಸಿದ್ದು ಸೈನಿಕರು ಎಂಬ ಸತ್ಯವನ್ನ ಮನುಷ್ಯ ಜಗತ್ತು ಬೇಕಂತಲೇ ಅರ್ಥೈಸಿಕೊಂಡಿಲ್ಲ ಎನಿಸುತ್ತದೆ. ಹೀಗಾಗಿಯೇ ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವುದು ತಾರ್ಕಿಕ ಪರಿಹಾರದ ದಾರಿ ಹೊಳೆಸುವ ವಿವೇಕವಾಗಿ ಕಾಣಿಸುತ್ತದೆ. ಈ ಹಾಡಿನಲ್ಲಿ ರಾಜ್ಕುಮಾರ್ ಅವರ ಧ್ವನಿ ಕೇಳಿಬರುತ್ತದೆ. ಅವರ ಧ್ವನಿ ಎಷ್ಟು ಅಗಾಧವಾಗಿದೆ ಎಂದರೆ ಮನುಷ್ಯರೆಲ್ಲರ ಅಂತರಾತ್ಮವನ್ನ ಜಾಗೃತಗೊಳಿಸುವ ರೂಪಕವಾಗಿ ಕಿವಿಗೆ ಇಂಪನ್ನು ದಾಟಿಸಿ ಬಿಡುತ್ತದೆ. ದುಡಿಯೋ ಆತ್ಮಬಲದಸ್ತ್ರ ಅಂದ್ರೇನು? ದೊರೆಗಳು ನಮ್ಮ ನಾಡಿನ ದುಡಿವ ಕೈಗಳಿಗೆ ದುಡಿಮೆಯ ಬೇರೆ ಬೇರೆ ಅವಕಾಶಗಳನ್ನು ಸೃಷ್ಟಿಸಬೇಕು. ದುಡಿಯುವುದು ಅಂದರೆ ನಿರ್ದಿಷ್ಟವಾದ ಕೆಲಸವನ್ನು ನಿರ್ವಹಿಸುತ್ತಾ ಜಗತ್ತಿಗೆ ಕಾಣಿಕೆಗಳನ್ನು ನೀಡಿದ ಭಾವದೊಳಗೆ ಅಂತರಾತ್ಮವನ್ನು ಪ್ರಬಲಗೊಳಿಸಿಕೊಳ್ಳುವುದು ಎಂದರ್ಥ. ನನ್ನ ಪಾಲಿನ ಕೆಲಸ ಮಾಡ್ತಾ ಮಾಡ್ತಾ ಅದು ಕೊಡುಗೆಯ ಸೋರ್ಸ್ ಆಗುವ ಹಾಗೆ ನಾನು ಪರಿವರ್ತನೆಗೊಳ್ಳೋದು. ಈ ಪರಿವರ್ತನೆಯ ಹಾದಿಯಲ್ಲಿ ಆತ್ಮಸಂತೋಷ ಉಂಟಾಗುತ್ತದೆ. ಸದಾ ಕೆಲಸವನ್ನೇ ಧ್ಯಾನಿಸಿದಾಗ ಉಳಿದವರನ್ನು ತೊಡವಿಕೊಳ್ಳುವ ಪ್ರಮೇಯವೇ ಎದುರಾಗುವುದಿಲ್ಲ. ಆದರೆ ತೊಡವಿಕೊಳ್ಳುವ ದುರ್ಗುಣ ದೊರೆಗಳನ್ನು ಪ್ರಜೆಗಳನ್ನು ಕಾಡುತ್ತಾ ಇಡೀ ವಿಶ್ವವೇ ರಣರಂಗವಾಗುವುದು, ಅಂಥದ್ದೊಂದು ಆತ್ಮಬಲ ಎಲ್ಲೆಡೆಯೂ ಇಲ್ಲದೇ ಇರುವಾಗ. ಈ ಗೀತೆಯ ಆರಂಭಿಕ ಫಿಲಾಸಫಿಯನ್ನ ಮೊದಲ ಚರಣದಲ್ಲಿ ಅಧಿಕೃತವಾಗಿ ತಾರಕಸ್ವರದಲ್ಲಿ ಘೋಷಿಸಿಬಿಡುತ್ತಾರೆ ಹಂಸಲೇಖ.

ಮೊದಲ ಚರಣ ಹೀಗಿದೆ: ತಿರುಗೋ ಭೂಮಿಯಲ್ಲಿ ನಡೆಯೋ ಬಾಳಿನಲ್ಲಿ ಏನೂ ನಿಲ್ಲದಮ್ಮ ರಾಜ, ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲದಿಲ್ಲ ರಾಜ ಅನ್ನುವಂಥ ಸಾಲುಗಳು. ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲೋದಿಲ್ಲ ರಾಜ ಎನ್ನುವ ಸಾಲನ್ನು ಈಗಿನ ಯುದ್ಧ ಸಾರುವ ಮನಸ್ಥಿತಿಯ ಆಧುನಿಕ ರಾಜರುಗಳಿಗಾಗಿಯೇ ಬರೆದಂತಿದೆ ಹಂಸಲೇಖ. ಊರ ಉಸಾಬರಿಯನ್ನ ವಾಚಾಳಿತನ ಮತ್ತು ದೃಶ್ಯದ ಆರ್ಭಟಗಳೊಂದಿಗೆ ಕಾಣಿಸುವ ಈಗಿನ ಸೋಷಿಯಲ್ ಮೀಡಿಯಾವನ್ನು ದಿನ ಕಳೆವ ಜಾಲ ಅನ್ನೋ ಸಾಲು ನೆನಪಿಸುತ್ತದೆ. ಚರಣ ಕನ್ಕ್ಲೂಡ್ ಆಗುವ ಸಂದರ್ಭದಲ್ಲಿ ಜನಸಾಮಾನ್ಯ ಇಂಥ ಜಗತ್ತಿನಲ್ಲಿ ಹೇಗಿರಬೇಕು ಎಂದು ತಿಳಿ ಹೇಳುತ್ತದೆ.

ದಾನವರ ಕೆಟ್ಟ ಮಾಯ, ಮಾನವರ ಸುಟ್ಟ ಗಾಯ ಎನ್ನುವ ಸಾಲುಗಳು ಎಲ್ಲ ಕದನಗಳು ಉಂಟು ಮಾಡುವ ತಲ್ಲಣಗಳ ಸಂಕೇತದಂತಿವೆ. ಯುದ್ಧ ಮಾಡುವ ರಾಕ್ಷಸ ಮನಸ್ಸುಗಳ ಕಾರಣಕ್ಕಾಗಿಯೇ ಮನುಷ್ಯರು ಸಾಯುತ್ತಾರೆ. ಹಾಗೆ ಸತ್ತ ನಂತರ ಅವರ ಸುಟ್ಟ ಗಾಯ ಹಾಗೆಯೇ ಉಳಿದುಕೊಳ್ಳುತ್ತದೆ. ಈ ಗಾಯವನ್ನು ಕೆದರಿ ಕದರಿ ಮತ್ತಷ್ಟು ಘಾಸಿಗೊಳಿಸುವ ರಾಕ್ಷಸರು ಮತ್ತೆ ಮತ್ತೆ ಹುಟ್ಟಿಕೊಳ್ಳುತ್ತಾರೆ ಎನ್ನುವ ದಿಕ್ಕಿನಲ್ಲಿ ಹಂಸಲೇಖ ಹಾಡಿನ ಸಾಲುಗಳು ಮುಂದುವರಿಯುತ್ತವೆ. ಈ ರಣರಂಗದಲ್ಲಿ ಬದುಕುಳಿದರೆ, ಈ ರಾಕ್ಷಸರ ವಿರುದ್ಧದ ಯುದ್ಧದಲ್ಲಿ ಗೆದ್ದರೆ ನ್ಯಾಯವನ್ನು ನೀನೇ ಉಳಿಸಬೇಕು ಎಂಬ ಕಿವಿ ಮಾತನ್ನು ಹಂಸಲೇಖ ದಾಟಿಸ್ತಾರೆ. ಏಕೆಂದರೆ ಜನಸಾಮಾನ್ಯನೇ ನ್ಯಾಯ ಗೆಲ್ಲಿಸಿ ಶಾಂತಿಯನ್ನು ಪ್ರತಿಷ್ಠಾಪಿಸುವುದು ಅಲ್ಲವೇ. ಈ ಹಾಡು ಹೀಗೆ ಮಾಧುರ್ಯಪೂರ್ಣವಾಗಿ ಸಾಕ್ತಾ ಸಾಕ್ತಾ ರಾಜನಿಗೊಂದು ಮತ್ತು ಜನಸಾಮಾನ್ಯನಿಗೊಂದು ಸಲಹೆ ಕೊಡುತ್ತಾ ಮುನ್ನಡೆಯುತ್ತದೆ. ದೇಹಿ ಎನ್ನುವಾಗ, ನಿದ್ದೆ ಮಾಡುವಾಗ ಕತ್ತಿ ಎತ್ತಬೇಡ ರಾಜ ಎನ್ನುವ ಸಾಲುಗಳು ದುರ್ಬಲನ ಮುಂದೆ ಪ್ರತಾಪ ಮೆರೆಯಬೇಡ ಎಂಬುದನ್ನೇ ಎತ್ತಿ ಹಿಡಿಯುತ್ತದೆ.

ಶತ್ರು ಬೀಳುವಾಗ, ಯುದ್ಧ ಮಾಡುವಾಗ ಕರುಣೆ ಕಟ್ಟಿಯಿಡು ರಾಜ ಎಂಬ ಸಾಲುಗಳನ್ನು ಬಿಡಿಯಾಗಿ ಓದಿಕೊಂಡರೆ ಈ ಗೀತೆ ಹಿಂಸೆಯ ಪರವಾಗಿದೆ ಎನ್ನುವ ತಪ್ಪು ಕಲ್ಪನೆ ಹುಟ್ಟಿಕೊಂಡು ಬಿಡುತ್ತದೆ. ಅದನ್ನು ತಪ್ಪಿಸುವುದಕ್ಕಾಗಿಯೇ ರಾಜನಿಗೊಂದು ಇಲ್ಲಿ ಸಲಹೆ ಇದೆ. ಇದು ರಾಜನಿಗೂ ಜನಸಾಮಾನ್ಯ ಪ್ರಜೆಗೂ ಅನ್ವಯವಾಗುತ್ತದೆ. ಭೂಮಿಯಲ್ಲಿ ಹುಟ್ಟಿ ಬಂದ ಮೇಲೆ ಭೂಮಿಯ ಋಣ ತೀರಿಸಬೇಕಲ್ಲವೇ ಎನ್ನುವ ಪ್ರಶ್ನೆಯನ್ನ ಹಂಸಲೇಖ ಮುಂದಿಡುತ್ತಾರೆ. ರಾಜ ಬರೀ ಯುದ್ಧಗುಂಗಿನಲ್ಲಿಯೇ ಇರದೆ ಭೂಮಿಗಿಳಿದು ಭೂಮಿಯ ಜನರ ಋಣ ತೀರಿಸಬೇಕು. ಜನರು ಜಾಣತನದೊಂದಿಗೆ ದಿಟ್ಟ ಹೆಜ್ಜೆಗಳನ್ನಿಟ್ಟು ಕ್ರೂರತನಗಳನ್ನು ಅನ್ಯಾಯಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ತಂದುಕೊಳ್ಳಬೇಕು ಅನ್ನೋದನ್ನು ಆತ್ಮೀಯವಾಗಿ ಈ ಗೀತೆ ಕಟ್ಟಿಕೊಡುತ್ತದೆ.

0: ಕೆಟ್ಟ ಹೆಜ್ಜೆ ಇಟ್ಟು ಬಾ.
1: ಕನ್ನಡದ ಸಿನಿಮಾ ಲೋಕ ಹೀಗೆ ಪರೋಕ್ಷವಾಗಿ ಮನುಷ್ಯನೊಳಗಿನ ಕ್ರೌರ್ಯ ಮತ್ತು ಅದನ್ನು ಹತ್ತಿಕ್ಕುವ ಅನಿವಾರ್ಯತೆಯನ್ನ ಬೇರೆ ಬೇರೆ ವಿಧಗಳಲ್ಲಿ ಕಂಡರಿಸುತ್ತಲೇ ಇದೆ. 1990 ಬಿಡುಗಡೆಯಾದ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ್ದ ಮುತ್ತಿನ ಹಾರ ಸಿನಿಮಾದ ಹಾಡೊಂದನ್ನು ಹಂಸಲೇಖ ಅವರೇ ಬರೆದಿದ್ದು. ದೇವರು ಹೊಸೆದ ಪ್ರೇಮದ ದಾರ ಎನ್ನುವ ಸಾಲುಗಳು ಬದುಕಿನ ರಣರಂಗದೊಳಗೆ ಆಗುವ ಜಯ ದಿಗ್ವಿಜಯಗಳ ನಡುವೆ ಇರುವ ನಿರರ್ಥಕತೆಯನ್ನು ಅರ್ಥಪೂರ್ಣವಾಗಿ ಹಿಡಿದಿಟ್ಟಿವೆ. ಬಾಲಮುರುಳಿ ಕೃಷ್ಣ ಅವರು ಹಾಡಿದ್ದ ಹಂಸಲೇಖ ಸಂಗೀತ ಮತ್ತು ಸಾಹಿತ್ಯ ಎರಡೂ ಮೇಳವಿಸಿದ ಗೀತೆಯ ಸಾಲುಗಳು ಯುದ್ಧದ ಭೀಕರತೆ ದಾಟಿಸುವ ಕಳೆದುಕೊಳ್ಳುವ ದುಃಖವನ್ನು ಬಿಂಬಿಸಿದೆ.

ಶಾಸ್ತ್ರೀಯ ಸಂಗೀತದಲ್ಲಿ ಮೇರು ಶಿಖರವಾಗಿದ್ದ ಕಾಲದಲ್ಲಿ ಬಾಲಮುರುಳಿ ಕೃಷ್ಣ ಅವರು ಈ ಸಿನಿಮಾಕ್ಕಾಗಿ ಹಾಡುತ್ತಾರೆ. ಯುದ್ಧದ ಕಾರಣಕ್ಕಾಗಿಯೇ ಮಗುವೊಂದನ್ನು ಕಳೆದುಕೊಳ್ಳುವ ಸೈನಿಕ ದಂಪತಿಯ ಎಲ್ಲ ತಾಕಲಾಟಗಳನ್ನು ಎಚ್ ಜಿ ರಾಜು ಅವರ ಸಿನಿಮಾಟೋಗ್ರಫಿ ಚಿತ್ರಿಸಿದರೆ ಅವೆಲ್ಲವುಗಳನ್ನು ಮರುಭೂಮಿಯ ಕ್ಯಾನ್ವಾಸ್ನಲ್ಲಿ ಅದ್ದೆ ತೆಗೆದು ಯುದ್ಧದ ನಶ್ವರತೆಯನ್ನು, ಮನುಷ್ಯರ ಕಳೆದುಕೊಳ್ಳುವ ದರ್ದನ್ನು ಭಕ್ತವತ್ಸಲಂ ಅವರ ಸಂಕಲನದ ಕಸುಬುದಾರಿಕೆ ಹಿಡಿದಿಟ್ಟಿದೆ. ಇವೆಲ್ಲವುಗಳೊಂದಿಗೆ ಹಂಸಲೇಖ ಸಂಗೀತ ಸಾಹಿತ್ಯದ ಸಾಲುಗಳು ವಿಜೃಂಭಿಸುತ್ತವೆ.

ಇಡೀ ಹಾಡು ಬದುಕಿನ ರಣಾಂಗಣವನ್ನು ರಾಗಮಾಧುರ್ಯದೊಂದಿಗೆ ಕಾಣಿಸುತ್ತಾ ಕಾಣಿಸುತ್ತಾ ಕೇಳುಗರೆಲ್ಲರನ್ನೂ ಗೆಲ್ಲಿಸುವ ಹಂಬಲದ ಗಮ್ಯದ ಕಡೆಗೆ ಪಯಣಿಸುತ್ತಾ ಸಾಗುತ್ತದೆ. ಇಲ್ಲಿಯ ಎಲ್ಲಾ ದೃಶ್ಯಾವಳಿಗಳು ಯುದ್ಧದ ಪರಿಣಾಮದ ನಂತರ ಬರುವುದರಿಂದ ಗೀತೆಯಲ್ಲಿ ಕೇಳಿಬರುವ ಸೂರ್ಯ, ಭೂಮಿ, ತಾಯಿಯ ರೂಪಕಗಳು ಹಿಂಸೆಯ ಪರಿಣಾಮದ ಕಾವನ್ನು ಮನಕ್ಕೆ ನಾಟುವಂತೆ ಚಿತ್ರಿಸುತ್ತವೆ. ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗುವ ವ್ಯಂಗ್ಯವನ್ನು ಹಂಸಲೇಖನಿ ಎಷ್ಟು ಚೆನ್ನಾಗಿ ಹೇಳುತ್ತದೆ ಎಂದು ಹೇಳುವಾಗಲೂ ಮನಸ್ಸು ಒಮ್ಮೆ ಕಂಪಿಸಿಬಿಡುತ್ತದೆ.

ಇಲ್ಲಿ ಬೇಸಿಗೆಯಲ್ಲಿಯ ಸೂರ್ಯ ಭೂಮಿ ತಾಯಿಯನ್ನು ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ ಯಾವಾಗಲಾದರೂ ಸುಡಬಹುದು. ಹಾಗೆ ಸುಡುತ್ತಲೇ ಪ್ರೇಮಕ್ಕೂ ಅಗ್ನಿ ಪರೀಕ್ಷೆಯನ್ನೊಡ್ಡುತ್ತಾನೆ ಎಂಬ ವಿವರ ಪರಿಸರಕ್ಕೆ ತದ್ವಿರುದ್ಧದ ನಡವಳಿಕೆಯೊಂದಿಗಿನ ಮನುಷ್ಯ ಯುದ್ಧೋನ್ಮಾದಿಯಾಗಿ ಪ್ರೇಮವನ್ನೇ ಇಲ್ಲವಾಗಿಸಿಕೊಂಡ ಸಂದರ್ಭವನ್ನು ನೆನಪಿಸುತ್ತಿದೆ. ಸುಳಿವಿಲ್ಲದೆ ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗುವ ವೈರುಧ್ಯ ಹಲವು ಸತ್ಯಗಳನ್ನು ಹೇಳುತ್ತಿರುವಂತಿದೆ. ತಕ್ಷಣವೇ ಗೀತೆಯನ್ನು ಆಶಾವಾದದ ಮಗ್ಗಲಿಗೆ ಹಂಸಲೇಖ, ಬೇಡ ಎಂದರೆ ನಾವು ಸುಡದೇ ಇರುವುದೇ ನೋವು, ಸರಿಯೋ ಕಾಲದ ಜೊತೆಗೆ ವ್ಯಸನ ನಡೆಯುವುದು ಹೊರಗೆ ಎನ್ನುತ್ತಾ ಹೊರಡಿಸಿಬಿಡುತ್ತಾರೆ.

ಪ್ರೇಮದ ಅಗ್ನಿ ಪರೀಕ್ಷೆಯ ನಂತರ ಸಮೃದ್ಧಿ ನೆಲೆಗೊಳ್ಳಬೇಕು ಎಂಬ ಶಪಥದ ಎತ್ತರಕ್ಕೆ ಗೀತೆ ತಲುಪಿಕೊಂಡು ಬಿಡುತ್ತದೆ. ಮೇಘ ಮಳೆ ಹನಿ ಸುರಿಸುವ ಬಗೆಯನ್ನು ವರ್ಣಿಸುವ ಸಾಲುಗಳು ಗುಡುಗು ಸಿಡಿಲುಗಳ ಮಧ್ಯದಲ್ಲೂ ಬದುಕಿನ ಕುರಿತಾದ ಬತ್ತದೇ ಇರುವ ಉತ್ಸಾಹವನ್ನು ಇಮ್ಮಡಿಗೊಳಿಸಿಬಿಡುತ್ತವೆ.

ಇನ್ನೊಂದು ಚರಣಕ್ಕೆ ಗೀತೆಯು ತಲುಪಿಕೊಳ್ಳುವ ಹೊತ್ತಿಗೆ ಇಡೀ ಜಗತ್ತು ಪ್ರಕೃತಿ ಮತ್ತು ಮನುಷ್ಯ ಬದುಕಿನ ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ನದಿಗಳು ಝರಿಗಳು ಗಾಯನ ಮಾಡಿದವು ಎನ್ನುವ ಸಾಲುಗಳು ಪ್ರೇಮದ ಜಲದಲ್ಲಿ ಮಿಂದೇಳುವ ಬದುಕಿನಿಂದ ಸೃಷ್ಟಿ ಖುಷಿಗೊಳ್ಳುವ ಸೂಚನೆ ನೀಡುತ್ತವೆ. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿಬರುವ ಕುಹು ಕುಹು ಎನ್ನುವ ಶಾಬ್ದಿಕ ರಾಗಾಲಾಪ ಕೋಗಿಲೆಯ ಸಂತಸ ಎಂಥದ್ದು ಎಂಬುದನ್ನು ಸ್ಪಷ್ಟಪಡಿಸುವಂತಿದೆ.

ಹೌದಲ್ಲವೇ, ಈ ಯುದ್ಧ ಗಿದ್ದ ಜಗಳ ಗಿಗಳ ಎಲ್ಲವೂ ಲೊಳಲೊಟ್ಟೆ. ಪ್ರೇಮ ಒಲವು ಗೆಲುವುಗಳೊಂದಿಗೆ ಮನುಷ್ಯ ಜಗತ್ತು ಸಾರ್ಥಕವಾಗಬಲ್ಲದು ಅಲ್ಲವೇ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಗಾನ ಕಲಾರವಗಳೊಂದಿಗೆ ಬರುವೆ. ನಮಸ್ಕಾರ.

0: ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ SDM ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಸಚಿನ್ ಹೆಬ್ಬಾರ್.
1: ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಾನು ಸಚಿನ್ ಹೆಬ್ಬಾರ್, ಸಹಾಯಕ ಪ್ರಾಧ್ಯಾಪಕ ವಾಣಿಜ್ಯ ವಿಭಾಗ SDM ಕಾಲೇಜ್ ಉಜಿರೆ. ಇಂದು ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈಜುಕೊಳದ ಕುರಿತು ನಿಮ್ಮೊಂದಿಗೆ ಪರಿಚಯಾತ್ಮಕ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಈ ಈಜುಕೊಳದ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಈಜು ತರಬೇತುದಾರರಾದ ಚರಣ್ ನಮ್ಮೊಂದಿಗಿದ್ದಾರೆ. ಸೊ ಅವರಿಗೆ ಇಂದು ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈಜುಕೊಳದ ಬಗ್ಗೆ ಹಾಗೆ ದಿನನಿತ್ಯದಲ್ಲಿ ನಾವು ಈಜುವುದರಿಂದ ಏನೆಲ್ಲ ಲಾಭಗಳಿದೆ, ಅದರಿಂದ ಏನೆಲ್ಲ ನಮ್ಮ ಮನಸ್ಸಿಗೆ ಹಾಗೆ ದೇಹಕ್ಕೆ ಉಪಯೋಗಕರ ಏನೆಲ್ಲ ಇದೆ ಅಂತ ಹೇಳುವಂತದನ್ನ ಸ್ವಲ್ಪ ವಿವರಿಸಿ ಕೊಡಬೇಕಾಗಿ ಕೇಳ್ತೇನೆ.
2: ಈಜುವುದಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಗ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ಪುರಾತನ ಕಾಲದಿಂದಲೂ ನಾವು ಅದನ್ನ ಅಳವಡಿಸಿಕೊಂಡು ಬಂದಂತಹ ಒಂದು ಕ್ರೀಡೆ ಅಂತ ಹೇಳ್ಬೋದು. ಕ್ರೀಡೆ ಅಂತ ಇತ್ತೀಚೆಗೆ ಆದದ್ದು, ಆದ್ರೆ ಅದು ಕಲೆ ಅದು. ಹಾಗೆ ಅದೇ ಈಜು ಈಗ ಏನಾಗಿದೆ ಅಂದ್ರೆ ಹೊಸದಾಗಿ ನಮ್ಮಲ್ಲಿ ಬೇರೆ ರೂಪವನ್ನು ತಾಳ್ಕೊಂಡಿದೆ. ಆದ್ರಿಂದ ಈ ಪುರಾತನದಲ್ಲಿ ಏನ್ ಮಾಡ್ತಿದ್ರು, ರಾಜರ ಕಾಲದಲ್ಲೆಲ್ಲ ತುಂಬಾ ಒಂದು ಪ್ರತಿ ಒಂದು ಅರಮನೆಯಲ್ಲಿ ಸಹ ಒಂದು ಈಜುಕೊಳ. ಈಜುಕೊಳ ಅಂದ್ರೆ ಈಗಿನ ತರದ ಈಜುಕೊಳ ಅಲ್ಲ, ಒಂದು ಆ ರಾಜರಿಗೆ ಅಥವಾ ಅಲ್ಲಿನ ಸೈನಿಕರಿಗೆ ಏನ್ ಬೇಕಿತ್ತು ವ್ಯಾಯಾಮಕ್ಕೋಸ್ಕರ ಆ ತರದೊಂದು ಈಜುಕೊಳವನ್ನ ಮಾಡಿದ್ರು. ಹಾಗೆ ಈಗ ಏನಾಗಿದೆ, ಹೊಸದಾಗಿ ಈ ಯುಗದಲ್ಲಿ ಈಜು ಬಹಳ ಮುಖ್ಯ ನಮಗೆ. ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಎಲ್ಲರೂ ಜಾಬ್ ಮಾಡೋರು, ಎಲ್ಲರೂ ಯಾರಿಗೂ ಟೈಮ್ ಇರಲ್ಲ, ಮನೆಯಲ್ಲಿ ಕೂತು ಮಾತಾಡುವಷ್ಟು ಟೈಮ್ ಇರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಈ ಈಜು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವರಿಗೆ ನಡಿಲಿಕ್ಕೆ ಆಗುದಿಲ್ಲ ಅಥವಾ ಓಡಲಿಕ್ಕೆ ಅಂದ್ರೆ ಓಟದ ಆ ವ್ಯಾಯಾಮ ಆಗುದಿಲ್ಲ, ಅಂತವರಿಗೆಲ್ಲ ಈಜು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯದಲ್ಲಿ. ಹಾಗೆ ಈಜುವುದರಿಂದ ನಾನು ಹೇಳೋದೀಗ ಮೇಯ್ನ್ ಆಗಿ ನಮಗೆ ಹೃದಯದ ಸಂಬಂಧ, ಹೃದಯಕ್ಕೆ ಏನು ವ್ಯಾಯಾಮ ಬೇಕು. ಯಾಕಂದ್ರೆ ನಾವು ಹೊರಗಡೆ ಎಲ್ಲಾ ಕೈ ಕಾಲು ಬೇರೆ ಎಲ್ಲಾ ಅಂಗಗಳಿಗೆ ಯಾವುದೇ ತರದ ವ್ಯಾಯಾಮ ಕೊಡಬಹುದು, ಆದ್ರೆ ಒಳಗಿನ ನಮ್ಮ ದೇಹದಲ್ಲಿ ಹೃದಯಕ್ಕೆ ಮೇಯ್ನ್ ಆಗಿ ಬೇಕೇ ಬೇಕಾದಂತ ಒಂದು ವ್ಯಾಯಾಮ ಅಂತ ನನ್ನ ಅಭಿಪ್ರಾಯ.
1: ಈಗ ಈಜುವುದರಿಂದ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇರ್ಬೋದು, ಇಲ್ಲ ನಮ್ಮ ದೇಹಕ್ಕೆ ಆಗುವಂತ ಎಕ್ಸಸೈಸ್ ಗಳಿರ್ಬೋದು, ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಿಸಲಿಕ್ಕೆ ಅಂತೇಳಿ ತಗೊಂಡ್ರು ಕೂಡ ಯಾವ ರೀತಿ ಒಂದು ಕಾಂಟ್ರಿಬ್ಯೂಷನ್ಸ್ ಬರ್ತದೆ ಈಜುದ್ರಿಂದ?
2: ಈಗ ನೋಡಿ, ನಾನು ಆಗಲೇ ಹೇಳಿದಾಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಅಂತ. ಅದೇ ರೀತಿ ಈಗ ನಾವು ಈ ಒಂದು ಬೆಳಿಗ್ಗೆ ಅಥವಾ ಸಂಜೆ ಅಂದ್ರೆ ನೀವು ಮಧ್ಯಾಹ್ನದ ಟೈಮಲ್ಲಿ ಈಜುವುದು ಅಷ್ಟು ಒಂದು ಒಳ್ಳೆಯ ಸಮಯ ಅಲ್ಲ ಅಂತ ನಮ್ಮ ಈಜು ಸಂಶೋಧನೆ ಪ್ರಕಾರ ಬಂದಿರುತ್ತದೆ. ಅದೇ ತರ ಈಗ ಬೆಳಿಗ್ಗೆ ಸಮಯ ಒಂದು 6-10 ಗಂಟೆ ಅಥವಾ ಸಂಜೆ ಒಂದು 4-7-8 ಗಂಟೆ ಈ ಸಮಯ ಬಹಳ ಮುಖ್ಯ ಅಂತ ಅನಿಸ್ತದೆ. ಇದರಲ್ಲಿ ಏನಂದ್ರೆ ನಿಮಗೆ ಬೆಳಿಗ್ಗೆ ಹೊತ್ತು ನೀವೀಗ ಯಾವುದೋ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ, ಅಂದ್ರೆ ಯಾವುದೋ ಒಂದು ವರ್ಕ್ ಅಲ್ಲಿ ಇರ್ತೀರಾ ಅಥವಾ ಬಿಸ್ನೆಸ್ ಮಾಡ್ತೀರಾ ಅಥವಾ ಸ್ವಂತ ಉದ್ಯೋಗದಲ್ಲಿ ಇರ್ತೀರಾ, ಇವಾಗ ನಿಮಗೆ ಏನಾಗ್ತದೆ ಅಂದ್ರೆ ನಿಮಗೆ ಟೈಮ್ ಇರುವುದಿಲ್ಲ, ಒಂದು ಅಟ್ ಲೀಸ್ಟ್ ಒಂದು ಊಟಕ್ಕೂ ಟೈಮ್ ಇರುವುದಿಲ್ಲ. ಅಂತ ಸಮಯದಲ್ಲಿ ನೀವು ಅಟ್ ಲೀಸ್ಟ್ ಒಂದು 1/2 ಗಂಟೆ ನೀವೊಂದು ಈಜುದು ಅಥವಾ ಈಗ ನಿಮಗೆ ಈಜು ಗೊತ್ತಿಲ್ಲ ಅಂತಿದ್ದಾಗ ನೀರಲ್ಲಿ ಆಟಾಡಿದ್ರು ಸಾಕಾಗ್ತದೆ. ಯಾಕಂದ್ರೆ ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ, ನೀರಲ್ಲಿ ಈಜಲೇಬೇಕು ಅಂತ ಹೇಳುವಂತದಲ್ಲ, ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ. ಅದೇ ತರ ಒಂದು 30 ನಿಮಿಷ ನೀವು ಈಜುವುದರಿಂದ ನಿಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ. ಯಾಕಂದ್ರೆ ನೆಮ್ಮದಿ ಮೊದಲದಾಗಿ, ಈಗ ಮನುಷ್ಯರಿಗೆ ಏನ್ ಬೇಕು ಅಂದ್ರೆ ನೆಮ್ಮದಿ ಬೇಕು. ಯಾಕಂದ್ರೆ ಸ್ಟ್ರೆಸ್ ಇರ್ತದೆ, ತುಂಬಾ ಕಠಿಣ ಕೆಲಸದಲ್ಲಿ ಇರ್ತಾರೆ, ಪ್ರತಿಯೊಂದು ಕೆಲಸವು ಅವರಿಗೆ ಸಮಯ ಸಾಕಾಗುವುದಿಲ್ಲ, ಕೆಲಸಕ್ಕೆ ಸಮಯ ಸಾಕಾಗುವುದಿಲ್ಲ. ಅಂತದ್ರಲ್ಲಿ ಈ ಈಜುವುದರಿಂದ ನಿಮ್ಮ ಬಾಡಿ ಏನಾಗ್ತದೆ ಅಂದ್ರೆ ದೇಹದ ಎಲ್ಲಾ ಅಂಗಾಂಗಗಳು ಫ್ಲೆಕ್ಸಿಬಲ್ ಆಗ್ತದೆ. ಅಂದ್ರೆ ಈಗ ನಾವು ಡ್ಯಾನ್ಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಬೇರೆ ಎಕ್ಸಸೈಸ್ ಮಾಡಿದಾಗ ನಮ್ಮಲ್ಲಿರುವ ಅಂಗಾಂಗಗಳು ಏನಾಗ್ತದೆ ಒಂದು ಫ್ಲೆಕ್ಸಿಬಲ್ ರೀತಿಗೆ ಬರ್ತದೆ. ಅದೇ ತರ ಇದು ಯಾವುದೇ ನಿಮಗೆ ನೋವು ಇಲ್ಲದಂತ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತದೆ.
1: ಇನ್ನೊಂದು ಪ್ರಶ್ನೆ, ಕೆಲವರು ದಿನನಿತ್ಯ 1 ಗಂಟೆ ಓಡುವವರು ಇದ್ದಾರೆ, ಇಲ್ಲ 1.25 ಗಂಟೆ ಹಾರ್ಡ್ ಕೋರ್ ಆಗಿ ಆಟಾಡುವವರು ಇರ್ತಾರೆ, ಅವರಿಗೆಲ್ಲವೂ ಕೂಡ ಈ ಸ್ವಿಮ್ಮಿಂಗ್ ಹೇಳುವಂತದ್ದು ಬೇಕಾಗ್ತದ?
2: ಈಗ ಒಂದು ಹೇಳುದೇನಂದ್ರೆ, ಈಗ ನೀವು ಬೇರೆ ಈಗ ಈಜುವುದಲ್ಲದೆ ಬೇರೆ ಯಾವುದೇ ವ್ಯಾಯಾಮ ಮಾಡಿದರೂ ಕೂಡ ಅದರಲ್ಲಿ ನಿಮಗೇನಂದ್ರೆ ನೋವು ಅಂತ ಇರ್ತದೆ. ಈಗ ನೀವು ಓಡುವುದರಿಂದ ನಿಮಗೆ ಕಾಲು ನೋವು ಇರ್ಬೋದು ಅಥವಾ ಗಂಟು ನೋವುಗಳು ಇರ್ಬೋದು, ಮೊಣಕಾಲಿನ ನೋವುಗಳು ಇರ್ಬೋದು, ಅಂದ್ರೆ ಎಲ್ರಿಗೆ ಬರ್ತದೆ ಅಂತಲ್ಲ ಕೆಲವರಿಗೆ ಬರ್ತದೆ. ಅದನ್ನ ನಾವು ಇನ್ನೂ ತುಂಬಾ ಮೃದುವಾಗಿ ಹ್ಯಾಂಡಲ್ ಮಾಡೋದಂದ್ರೆ ಸ್ವಿಮ್ಮಿಂಗ್ ಅಂದ್ರೆ ಈಜುದು. ನೀವು ಈಜುವುದರಿಂದ ನಿಮ್ಮ ಎಲ್ಲಾ ಬಾಡಿಯ ಎ ಟು ಝಡ್ ಪಾರ್ಟ್ಗಳು ಕೂಡ ನಿಮಗೆ ಪ್ರತಿ ಒಂದು ಮೊಣಕಾಲಿನಿಂದ ಹಿಡಿದು ಕಾಲು ಹಾಗೆ ನಿಮ್ಮ ಬೆನ್ನು ನೋವಿಗೆ ಮತ್ತೆ ಈ ಕೈಯ ಗಂಟುಗಳು ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂಥರ ಕೀಲುಗಳು ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ತದೆ. ಅಂದ್ರೆ ಅಲ್ಲಿ ಸ್ಟ್ರೆಂಥನಿಂಗ್ ಅಂತ ಹೇಳ್ತಾರೆ ನಾವು. ಸ್ಟ್ರೆಂಥನಿಂಗ್ ಆದಾಗ ಆ ಯಾವುದೇ ಪಾರ್ಟ್ಗಳಿಗೆ ನೋವು ಬರುವುದಿಲ್ಲ, ಆ ನೋವನ್ನ ನಿವಾರಣೆ ಆಗ್ತದೆ. ನೀವು ಓಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಮೂವ್ಮೆಂಟ್ ಚಲನೆ ಆಗೋದು, ಅಲ್ಲಿ ನಿಮಗೆ ಒತ್ತಡ ಸಿಗುವುದಿಲ್ಲ. ಈ ಒತ್ತಡ ಸಿಗಬೇಕಂದ್ರೆ ಈಜುವುದು ಬಹಳ ಮುಖ್ಯ. ಯಾಕಂದ್ರೆ ಅಲ್ಲಿ ನಿಮಗೆ ನೋಡಿ ಕೆಳಗಡೆ ನಾವು ಈಗ ಕಾಲು ಈಗ ಅದಕ್ಕೆ ನಾವು ಬೀಟಿಂಗ್ ಅಂತ ಹೇಳ್ತೀವಿ, ಕಾಲು ಬೀಟಿಂಗ್ ಮಾಡುವಾಗ ನಿಮಗೆ ಸುಮ್ಮನೆ ಕಾಲು ಕೆಳಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಒಂದು ಒತ್ತಡ ಇರ್ತದೆ. ಹಾಗೆ ಮೇಲೆ ತೆಗೆಯುವಾಗ್ಲೂ ಅಲ್ಲಿ ಒಂದು ಒತ್ತಡ ಸಿಗ್ತದೆ, ಆ ಒತ್ತಡಕ್ಕೆ ನಾವು ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಆ ಸ್ಟ್ರೆಂಥನಿಂಗ್ ಸಿಕ್ಕಿದಾಗ ನಮ್ಮ ಇರುವಂತ ಯಾವುದೇ ಅಂಗದ ಒಳಗಿನ ನೋವುಗಳು ಅದು ಕಡಿಮೆ ಆಗ್ತದೆ.
1: ಕೆಲವರ ಮನಸ್ಸಲ್ಲಿ ಇರ್ತದೆ ನನಗೀಗ ಪ್ರಾಯ ಆಯ್ತು, ನನ್ನಿಂದ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲ ನನ್ನಿಂದ ಈಜಲಿಕ್ಕೆ ಆಗುದಿಲ್ಲ. ಸೊ ಇಂಥವರಿಗೆಲ್ಲ ಈಜ್ಬೋದಾ ಇನ್ನು ಅಂತ ಹೇಳಿದ್ರೆ ಅವರ ಏಜಿನ ಮಟ್ಟ ನೋಡಿದಾಗ ಅವರಿಗೆ ಈಜ್ಬೋದಾ, ಇಲ್ಲ ಮುಂಚೆ ಈಜಿಕೊಂಡು ಬಂದವರಿಗೆ ಮಾತ್ರ ಈಜಲಿಕ್ಕೆ ಆಗುವಂತದ್ದ?
2: ಈಗ ನಮ್ಮಲ್ಲಿ ನಾವೀಗೊಂದು ನಮ್ಮ ರೂಲ್ಸ್ ಪ್ರಕಾರ ನಾವು 5 ವರ್ಷ ಮೇಲ್ಪಟ್ಟು ಅಂತ ಹಾಕಿರ್ತೀವಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ನಾವು 2 ಇಯರ್ ಆಗುವ ತನಕದಿಂದಲೇ ಸ್ಟಾರ್ಟ್ ಮಾಡಬಹುದು, ಯಾಕಂದ್ರೆ ಬೇರೆ ಕಡೆ ಎಲ್ಲ 1.5 ಇಯರ್ ಗೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಒಂದು 5 ವರ್ಷದಿಂದ ಈ ವರ್ಷ ತನಕ ಅಂತಿಲ್ಲ, ಯಾರಿಗೆ ಬರುವಂತ ಚಾನ್ಸ್ ಇದೆ, ಯಾರಿಗೆ ನಡೆದುಕೊಂಡು ಬಂದು ಈಜುಕೊಂಡು ಹೋಗುವಂತ ಚಾನ್ಸ್ ಇದೆ ಅಂತವ್ರು ಯಾರು ಬೇಕಾದ್ರೂ ಬರಬಹುದು. ಇನ್ನೊಂದು ಏನಂದ್ರೆ ನೀವು ಹೇಳಿದಾಗ ಈಗ ಕಲಿಯುವಂಥದ್ದು, ಕಲಿಯುವುದಕ್ಕೆ ಯಾವುದೇ ವಿಷಯವನ್ನ ಕಲಿಯುವುದಕ್ಕೆ ನಮ್ಮಲ್ಲಿ ಸ್ವತಃ ಮನಸ್ಸು ಬೇಕು ಹೊರತು ಆ ಏಜ್ ಅನ್ನ ನಾವು ಕೌಂಟ್ ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಸುಮಾರು ಒಂದು 65 ವರ್ಷ ಮೇಲ್ಪಟ್ಟು ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ. ಹಾಗೆ ಅಂತೇಳಿ 4 ವರ್ಷದ ಮಕ್ಕಳು ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ. ಇದಕ್ಕೆ ನನ್ನ ಪ್ರಕಾರ ಏಜು ಅಷ್ಟು ಮುಖ್ಯ ಅನಿಸುದಿಲ್ಲ ಅಂತ.
1: ಹಾಗಾದ್ರೆ ಏಜಿನ ಇತಿಮಿತಿ ಇಲ್ಲ, ಯಾರು ಕೂಡ ಬಂದು ಈಜ್ಬಹುದು.
2: ಸೊ ಯಾರು ಕೂಡ ಬರಬಹುದು
1: ಸರ್. ಈಗ ಇನ್ನೊಂದು ಕೆಲವರ ಯೋಚನೆ ಹೇಗೆ ಹೇಳಿದ್ರೆ, ನಾನು ಕೆರೆಯಲ್ಲಿ ಈಜ್ತೇನೆ ಬಟ್ ಅದೇ ಈಗ ಸ್ವಿಮ್ಮಿಂಗ್ ಪೂಲ್ ಅಂತೇಳಿಯೇ ಬಂದ್ರೆ ನಂಗೆ ಅಲ್ಲಿ ಈಜ್ಲಿಕ್ಕೆ ಗೊತ್ತಿಲ್ಲ, ನನಗೆ ಈಜು ಗೊತ್ತಿರುವಂತದ್ದು ಕೆರೆಯಲ್ಲಿ ಈಜಿ. ಹಾಗೀಗ ಕೆರೆಯಲ್ಲಿ ಈಜ್ಲಿಕ್ಕೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ಲಿಕ್ಕೂ ನದಿಯಲ್ಲಿ ಈಜ್ಲಿಕ್ಕೂ ವ್ಯತ್ಯಾಸ ಇದೆಯಾ, ಇಲ್ಲ ಎಲ್ಲವೂ ಒಂದೇ?
2: ಹೌದು, ಈಗ ಕೆರೆಯಲ್ಲಿ ಈಜುದು, ನದಿಯಲ್ಲಿ ಈಜುದು ಮತ್ತು ನಮ್ಮ ಈಜುಕೊಳದಲ್ಲಿ ಈಜುದು, ಇದೇನಂದ್ರೆ ನೀರಿನ ಒತ್ತಡ ಬೇರೆ ಬೇರೆ ಆಗಿರ್ತದೆ. ಈಗ ನಮ್ಮಲ್ಲಿ ಈಜುಕೊಳದಲ್ಲಿ ಏನಾಗಿರ್ತದೆ ಅಂದ್ರೆ ಅದೊಂದು ಲ್ಯಾಂಡಿಂಗ್ ಆಗಿರೋ ನೀರು, ಅಂದ್ರೆ ಅದು ನಿಂತಿರುವ ನೀರು, ಅದಕ್ಕೆ ವೇವ್ ಇರುವುದಿಲ್ಲ ಮತ್ತೆ ಇನ್ನೊಂದು ಫ್ಲೋ ಇರುವುದಿಲ್ಲ. ಅದೇ ತರ ಕೆರೆಯೂ ಅದೇ ತರ ಇರ್ತದೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಕೆರೆಯಲ್ಲಿ ಆಕಾರ ಇರುವುದಿಲ್ಲ, ಕೆರೆಗೆ ಇದೇ ತರ ಕೆರೆ ಅಂತ ಆಕಾರ ಅಂದ್ರೆ ನಾವು ಮನುಷ್ಯರು ಮಾಡಿರುವಂತ ಆಕಾರದಲ್ಲಿ ಇರ್ತದೆ ಮತ್ತೆ ಅದು ಫ್ಲೋ ಆಗಿರ್ತದೆ. ಯಾಕಂದ್ರೆ ನೀವು ಈ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಗ ಒಂದ್ ಸೈಡ್ ನೀರು ಹೋಗಿ ಅದು ರಿಟರ್ನ್ ನಮಗೆ ಬರ್ತದೆ ಎಂಡಿಗೆ ಹೋದ್ಮೇಲೆ, ಆದ್ರೆ ಕೆರೆಯಲ್ಲಿ ಏನಾಗುತ್ತೆ ನೀರು ಹೋದ ನೀರು ಅರ್ಧ ಅಂಶ ಮಾತ್ರ ನಮಗೆ ರಿಟರ್ನ್ ಬರ್ತದೆ ಹೊರತು ಎಲ್ಲಾನು ಬರುತ್ತೆ. ಆದ್ರೂ ಕೆರೆಗೂ ಈಜುಕೊಳಕ್ಕೂ ಒಂದು 75% ಆದ್ರೂ ಒಂದು ಸಮಾನತೆ ಇದೆ, ಇಲ್ಲ ಅಂತಲ್ಲ ಇದೆ. ಆದ್ರೆ ಹೊಳೆಗೂ ಈ ಈಜುಕೊಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಹೊಳೆಯಲ್ಲಿ ಏನಂದ್ರೆ ನೀರಿಗೆ ಫ್ಲೋಯಿಂಗ್ ನೀರದು, ಅದು ನಿತ್ತ ನೀರಲ್ಲ, ಅದು ಫ್ಲೋ ಆಗ್ತಾ ಇರ್ತದೆ. ಅದರಲ್ಲಿ ನಿಮಗೆ ಈಜುವುದಂದ್ರೆ ನಿಜವಾಗ್ಲೂ ಈಜುವುದಂದ್ರೆ ಅದು ಸುಲಭ ಹೊಳೆಯಲ್ಲಿ. ಯಾಕಂದ್ರೆ ಅಲ್ಲಿ ಹೊಳೆಯಲ್ಲಿ ನಿಮಗೆ ಫ್ಲೋ ಇರೋದ್ರಿಂದ ಅದನ್ನ ಕೆಲವು ಅದರ ಟೆಕ್ನಿಕ್ಸ್ ನಮಗೆ ಗೊತ್ತಿದ್ರೆ ಮಾತ್ರ ಹೊಳೆಯಲ್ಲಿ ಈಜಬಹುದು. ಈಗ ಈಜುಕೊಳದಲ್ಲಿ ಏನಂದ್ರೆ ನಮಗೆ ಗೊತ್ತಿರ್ತದೆ ಇಲ್ಲಿ ಇಷ್ಟೇ ಆಳ ಇರ್ತದೆ ಅಂತ ಗೊತ್ತಿರ್ತದೆ, ಇಷ್ಟೇ ಲೆಂತ್ ಇರ್ತದೆ ಅಂತ ಗೊತ್ತಿರ್ತದೆ. ಹಾಗಾಗಿ ನಾವು ಅದನ್ನ ಧೈರ್ಯದಲ್ಲಿ ಹೋಗ್ಬೋದು. ಈಜು ಹೊಳೆಯಲ್ಲಿ ಹೋಗುವಾಗ ಸ್ವಲ್ಪ ಆಳದ ಬಗ್ಗೆ ಅಥವಾ ಅದರ ಲೆಂತ್ ಬಗ್ಗೆ ಯಾವ ರೀತಿ ನೀರು ಫ್ಲೋ ಆಗ್ತದೆ ಅಂತ ಹೇಳುವಂತ ತಿಳ್ಕೊಂಡು ನಾವು ಆ ಕೆಲಸವನ್ನು ಮಾಡುದು ಒಳ್ಳೇದು.
1: ಸರ್, ಈಗ ದಿನನಿತ್ಯದಲ್ಲಿ ಈಜುವಂತದ್ದು ಒಳ್ಳೆಯದು ಅಂತ ಹೇಳ್ತೀರಾ
2: ಯಾರಿಗೆ? ಈಗ ನಿಮ್ಮ ಬೇರೆ ವ್ಯಾಯಾಮ ಅಥವಾ ಈಗ ನಮ್ಮಲ್ಲಿ ಈಗ ನಾನಾಗ ಹೇಳಿದಾಗೆ ಕಠಿಣ ಪರಿಶ್ರಮ ಅಂದ್ರೆ ಬಿಸ್ನೆಸ್ ಮ್ಯಾನ್ ಮತ್ತೆ ಯಾವ್ದಾದ್ರು ಸ್ವಂತ ಉದ್ಯೋಗ ಅಥವಾ ಬೇರೆ ಕಡೆ ಉದ್ಯೋಗ ಮಾಡುವವರು ಅವರಿಗೆ ಅಂದ್ರೆ ಟೈಮ್ ಇರುವುದಿಲ್ಲ. ಇಂಥವರು ಪ್ರತಿದಿನ ಅಲ್ಲದಿದ್ರು ವಾರಕ್ಕೆ ಕಡಿಮೆ ಆದ್ರೂ ಒಂದು 3-4 ಡೇಸ್ ಆದ್ರೂ ಒಂದು 30 ಮಿನಿಟ್ಸ್ ಆದ್ರೂ 30 ನಿಮಿಷ ಆದ್ರೂ ಅವರು ಈಜುವ ಕಲೆಯನ್ನು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ಕೆಲವೊಂದು ದೇಶಗಳಲ್ಲಿ ಎಲ್ಲ ನೋಡಿದ್ರೆ ಕೂಲಿಗೆ ಹೋಗುವ ಮಕ್ಕಳಿಂದಲೇ ಒಂದು ಈಜು ಕಲಿಸುವಂತದ್ದು, ಇಲ್ಲ ಶಾಲೆಗಳಲ್ಲಿ ಈಜು ಕೊಳ ಮತ್ತೆ ಈಜುವಿಕೆಯನ್ನ ಕಡ್ಡಾಯ ಮಾಡಿರ್ತಾರೆ. ಸೊ ಅದು ಆ ಸಿಸ್ಟಮ್ ಕೂಡ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಸಣ್ಣ ಪ್ರಾಯದಿಂದಲೇ ಈಜುವನ್ನ ಹೇಳಿಕೊಡುವಂತದ್ದು ಉತ್ತಮವ?
2: ಈಗ ಭಾರತದಲ್ಲಿ ಕೂಡ ಆತರ ಸಿಸ್ಟಮ್ ಇದೆ. ಹಾಗಂತೇಳಿ ನಮ್ಮ ಸೌತ್ ಕೇಂದ್ರದಲ್ಲಿ ಕೆಲವು ರೆಸಿಡೆನ್ಶಿಯಲ್ ಶಾಲೆಗಳಲ್ಲಿ ಆ ತರದ ವಿಷಯಗಳು ಇದೆ. ಆದ್ರೆ ಏನಂದ್ರೆ ನಾವು ಹೇಳೋ ಪ್ರಕಾರ ಈಜುವುದು ಈಗ ಬೇರೆ ಎಲ್ಲ ಆಟಕ್ಕಿಂತ ಈಜುವುದು ಅದು ನಾವು ಯಾವಾಗ ಕಲಿಬೇಕಂದ್ರೆ ಚಿಕ್ಕ ವಯಸ್ಸು ಅಂದ್ರೆ ಈಗ ಒಂದು 2.5 ಇಯರ್ ಇಂದ ನಮ್ಮೊಂದು 15-20 ವರ್ಷದೊಳಗಡೆ ನಾವು ಆ ಕಲೆಯನ್ನ ನಮ್ಮಲ್ಲಿ ಕರಗತ ಮಾಡಿಕೊಳ್ಬೇಕು. ಯಾಕಂದ್ರೆ ನಮ್ಮ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಇದೆ ಅದೀಗ ಆಲ್ರೆಡಿ ನಾವು ಬೆಳೆಯುವಂತ ಬಾಡಿ ಫ್ಲೆಕ್ಸಿಬಲ್ ಆಗಿ ಇರುತ್ತದೆ. ಅಂತ ಬಾಡಿಗೆ ಆಗ್ಲೇ ನಾವು ಆ ಕಲೆಯನ್ನ ಕಲಿಸಿದ್ರೆ ಅದು ನಮಗೆ ನಮ್ಮ ಜೀವಿತಾವಧಿ ಅಂದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಆ ಅಷ್ಟು ವರ್ಷ ತನಕ ಆ ಕಲೆ ನಮ್ಮ ಹತ್ರ ಪಕ್ಕ ನಮ್ಮಲ್ಲಿ ಅಳವಡಿಕೆ ಆಗಿರ್ತದೆ. ಯಾಕಂದ್ರೆ ತುಂಬಾ ಲೇಟ್ ಮಾಡೋದು ಅಂದ್ರೆ ಈಗ ನಾವು ಈ ಟೈಮಲ್ಲಿ ನಮಗೆ ಆಗುದಿಲ್ಲ ಅಂದ್ರೆ ಎಲ್ಲ ಕಡೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇರುವುದಿಲ್ಲ ಅಥವಾ ಕಲಿಸುವಂತ ಜಾಗಗಳಿರುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆದಷ್ಟು ಒಂದು 20 ವರ್ಷದ ಒಳಗಡೆ ಆದ್ರೂ ನಾವು ಅದನ್ನ ಕಲ್ತ್ರೆ ನಮಗೆ ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ಸಣ್ಣ ಮಕ್ಕಳಿಗೆ ಈಜು ಅಂತೇಳಿ ಹೇಳಿದ ಕೂಡಲೇ ಈಗ ಅವರ ಒಂದು ಬೆಳವಣಿಗೆಯ ಟೈಮ್ ಅಂತ ಹೇಳಿ ಇರ್ತದೆ. ಈಗ ಜನಸಾಮಾನ್ಯರಲ್ಲಿ ಇದೆ, ಹುಡುಗ ಇಲ್ಲ ಹುಡುಗಿ ಎಷ್ಟೇ ಒಂದು ಎತ್ತರದಲ್ಲಿ ಕಡಿಮೆ ಇದ್ರೂ ಕೂಡ ಸ್ವಿಮ್ಮಿಂಗ್ ಗೆ ಹೋದ್ರೆ ಹೈಟ್ ಜಾಸ್ತಿ ಆಗ್ತದೆ, ಆಮೇಲೆ ದೇಹ ಕೂಡ ಫಿಟ್ನೆಸ್ ಆಗಿ ಬರ್ತದೆ ಅಂತ ಹೇಳಿದೆ. ಇದು ಎಷ್ಟು ಸತ್ಯ ಅಂತ ಹೇಳಿ?
2: ದೇಹ ಫಿಟ್ನೆಸ್ ಆಗೋದು ಸಹಜ, ದೇಹ ಫಿಟ್ನೆಸ್ ಆಗಿಯೇ ಆಗ್ತದೆ. ಯಾಕಂದ್ರೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಈಗ ನಾವು ಇಷ್ಟೆಲ್ಲ ಹೇಳಿದ ಹಾಗೆ ದೇಹ ಫಿಟ್ನೆಸ್ ಆಗಿ ಆಗ್ತದೆ. ಆದ್ರೆ ಹೈಟ್ ವಿಷಯಕ್ಕೆ ಬಂದಾಗ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಒಂದು ನನ್ನಲ್ಲಿ ಬಂದಂತ ಕಲ್ತಂತ ಮಕ್ಕಳಲ್ಲಿ ಒಂದು 100ರಲ್ಲಿ 80% ಮಕ್ಕಳು ನೀವು ಹೇಳಿದ ವಿಷಯದಲ್ಲಿ ಇದ್ದಾರೆ. ಅಂದ್ರೆ ಅವರು ಸ್ವಿಮ್ಮಿಂಗ್ ಬಂದ, ಯಾಕಂದ್ರೆ ಅವರ ಪೇರೆಂಟ್ಸ್ ಗಳು ಹೆತ್ತವರು ಬಂದು ನಮ್ಮ ಹತ್ರ ಹೇಳಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಅವ್ರನ್ನ ಒಂದು ಈಗ ಒಂದ್ಸತಿ ಕಲ್ತು ಈಗ ಒಂದು 5 ತಿಂಗಳು 10 ತಿಂಗಳು 1 ವರ್ಷ ಬಂದು ಕಲ್ತು ಹೋದ ಮೇಲೆ ಅವ್ರು ಒಂದು 2-3 ವರ್ಷ ನಮ್ಮಲ್ಲಿ ಬರುದಿಲ್ಲ. ಆಗ ನಾವು ಅದನ್ನ ನೆಕ್ಸ್ಟ್ ಬಂದಾಗ ನೋಡುವಾಗ ನಮಗೆ ಅನುಭವ ಆಗ್ತದೆ, ಅಂದ್ರೆ ಓ ಇವನು ಇಷ್ಟು ಉದ್ದ ಆಗಿದ್ದಾನೆ ಅಂತ. ಆಗ ಆ ಪೇರೆಂಟ್ಸ್ ಗಳಲ್ಲಿ ಒಂದು ಮಾತು ಬಂದಿರ್ತದೆ, ಸರ್ ಇವನು ಸ್ವಿಮ್ಮಿಂಗ್ ಬಂದ ಮೇಲೆ ಇಷ್ಟು ಉದ್ದ ಆಗಿದ್ದು ಅಂತ ಹೇಳುವಂತ ಮಾತು ಬಂದಿದೆ. ಆದ್ರೆ ಎಷ್ಟು ಅದು ಸೈಂಟಿಫಿಕ್ ಆಗಿ ಎಷ್ಟು ಸರಿಯೇ ನನಗೆ ಅದ್ರ ಬಗ್ಗೆ ಅಷ್ಟು, ಯಾಕಂದ್ರೆ ನಾವು ಸೈಂಟಿಫಿಕ್ ಆಗಿ ನೋಡೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಿಮ್ಮಿಂಗ್ ಇಂದ ಉದ್ದ ಆಗ್ತಾರೆ ಅಂತ ಹೇಳುವಂಥದ್ದು ಮಾಮೂಲಿಯಾಗಿ ನಾವು ಹೇಳುವಂತದ್ದೇ. ಆದ್ರೆ ಕೆಲವೊಮ್ಮೆ ಏನಾಗ್ತದಂದ್ರೆ ನಮ್ಮ ವಂಶದಲ್ಲಿ, ಅಂದ್ರೆ ನಮ್ಮ ಈಗ ಪೇರೆಂಟ್ಸ್ ಗಳು ತಂದೆ ಅಥವಾ ತಾಯಿಯ ಫ್ಯಾಮಿಲಿಯಲ್ಲಿ ಆತರ ಹೆರಿಡಿಟಿ ಅಂದ್ರೆ ಉದ್ದ ಇದ್ದಾರೆ ಎಲ್ರು, ಆತರ ಕೆಲವರು ಉದ್ದ ಇದ್ದು ಇಲ್ಲ ಶಾರ್ಟ್ ಆಗಿದ್ದಾರೆ ಆತರ ತಿಳುವಾಗ ಅದರಿಂದ ಸ್ವಲ್ಪ ಎಫೆಕ್ಟ್ ಬೀಳುವಂತ ಚಾನ್ಸ್ ಉಂಟು
1: ಮಕ್ಕಳ ಜೀವನದಲ್ಲಿ. ಸ್ಪೆಷಲಿ ಈಗ ಕಾಲೇಜ್ಗೆ ಹೋಗುವವರಾಗಿರ್ಬೋದು, ಈವನ್ ಈಗ ದೊಡ್ಡವರು ಅಂತೇಳಿ ಹೇಳಿದ್ರು ಕೂಡ ಏಕಾಗ್ರತೆ ಹೇಳುವಂತದ್ದು ತುಂಬಾ ಅಗತ್ಯ ನಿಜ ಜೀವನದಲ್ಲಿ. ಈಗ ಮಕ್ಕಳಿಗೆ ಓದುವ ಸಮಯದಲ್ಲಿ ಏಕಾಗ್ರತೆ ಹಾಗೂ ಈಗ ಓದಿ ಮುಗಿಸಿ ಕೆಲಸದಲ್ಲಿ ಇರುವವರಿಗೂ ಕೂಡ ಕೆಲವೊಮ್ಮೆ ಏಕಾಗ್ರತೆಯನ್ನ ಬೆಳೆಸಿಕೊಳ್ಳಲಿಕ್ಕೆ ಈಜುವುದರಿಂದ ಸಾಧ್ಯವಾ?
2: ಖಂಡಿತ ಆಗ್ತದೆ. ಯಾಕಂದ್ರೆ ನಿಮಗೆ ಈಜುವುದರಿಂದ ಇಲ್ಲಿ ನೋಡಿ, ನಿಮ್ಮ ಇಡೀ ದಿವಸ ಅಂದ್ರೆ ನೀವು ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ತನಕ ಶಾಲೆಯಲ್ಲಿ ಆಟ ಅದು ಊಟ ಓದುವುದು ಮತ್ತೆ ಬರೆಯುವುದು ಅದೆಲ್ಲ ಸ್ಟ್ರೆಸ್ ಇರ್ತದಲ್ಲ, ಇದರಿಂದ ಏನಾಗ್ತದೆ ಮಕ್ಕಳಲ್ಲಿ ಒಂದ್ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸ್ಟ್ರೆಸ್ ಆಗಿರ್ತದೆ. ಅಂದ್ರೆ ಕಠಿಣ ಮನಸ್ಸಿನಲ್ಲಿ ಇರ್ತಾರೆ ಅವರು. ಅವರಿಗೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ, ಅಥವಾ ನಿದ್ದೆ ಬರುವುದಿಲ್ಲ ಯಾಕಂದ್ರೆ ಟೆನ್ಷನ್ ಅಲ್ಲಿ ಇರ್ತಾರೆ. ಮತ್ತೆ ಕೆಲವು ಮಕ್ಕಳು ಏನಂದ್ರೆ ಟೆನ್ಷನ್ ಅಲ್ಲಿ ಊಟ ಮಾಡುವುದಿಲ್ಲ. ಇಂಥ ಮಕ್ಕಳಿಗೆ ದಿವಸಕ್ಕೆ ಒಂದು 1/2 ಗಂಟೆ ಅಂದ್ರೆ 1/2 ಗಂಟೆ ಆದ್ರೂ ನಾವು ಈಜುದನ್ನ ಹೇಳಿಕೊಟ್ಟಾಗ ಅವರು ಅದರಿಂದ ತುಂಬಾ ಅವರ ಅಂದ್ರೆ ಮೇಯ್ನ್ ಆಗಿ ಏನಂದ್ರೆ ನಮ್ಮ ದೇಹದ ಸ್ನಾಯುಗಳು ಮಾಂಸಖಂಡಗಳು ರಿಲೀಫ್ ಆಗ್ತದೆ. ಅಂದ್ರೆ ಹಾರ್ಡ್ ಆಗಿರ್ತದೆ ಮನಸ್ಸು, ಕಠಿಣ ಆದಾಗ ನಮ್ಮ ದೇಹವು ಕೂಡ ಕಠಿಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಮನಸ್ಸು ಮತ್ತು ದೇಹ ಎರಡಕ್ಕೂ ಈ ಈಜುವುದರಿಂದ ಆದಷ್ಟು ಮೃದುವಾದಂತ ಮನಸ್ಸು ಬರ್ತದೆ, ಇನ್ನೊಂದು ಏಕಾಗ್ರತೆ ಬರ್ತದೆ. ಓದುವಾಗ ಆದಷ್ಟು ಬಾಡಿ ಫ್ರೀ ಇದ್ದಾಗ ಇನ್ನು ಸ್ವಲ್ಪ ಓದು ಅಂತ ಹೇಳುವಂತ ಒಂದು ಮನಸ್ಸು ಬರ್ತದೆ.
1: ಒಟ್ಟಾರೆ ಹೇಗೆ ಅಂತ ಹೇಳಿದ್ರೆ ಈಜುವಿಕೆಯಿಂದ ನಮ್ಮ ಏಕಾಗ್ರತೆ ಒಂದು ಹೆಚ್ಚುತ್ತದೆ, ಚಂಚಲತೆ ಅಂತ ಹೇಳುವಂತದ್ದು ತುಂಬಾ ಕಡಿಮೆ ಆಗ್ತದೆ ಈಜುವಿಕೆಯಿಂದ. ನಮ್ಮ ದೇಹದ ಮೇಲೆ ನಮ್ಮ ನಿಯಂತ್ರಣಗಳು ಹೆಚ್ಚಿದಾಗೆ ಸೊ ಏಕಾಗ್ರತೆ ಹೇಳುವಂತದ್ದು ಬೆಳೀತದೆ ಅಂತ ಹೇಳುವಂತದ್ದು.
2: ಮನಸ್ಸು ಮತ್ತು ದೇಹದ ಏಕಾಗ್ರತೆಗೆ ಈಜು ಬೇಕೇ ಬೇಕು.
1: ಸರಿ, ಈಗ ಶ್ವಾಸಕೋಶದ ಮೇಲೆ ಈಜು ಅಂತೇಳಿ ಹೇಳಿದ್ರೆ, ಈಗ ನಾವು ಕೆರೆಯಲ್ಲಿ ಈಜುದು ಅಂತೇಳಿ ಹೇಳಿದ್ರೆ ಸಾಧಾರಣ ಅದರಲ್ಲಿ ಶ್ವಾಸದ ಅಷ್ಟು ಉಪಯೋಗ ಬೀಳ್ತದೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ ಬಂದಾಗ ಇಲ್ಲ ಈಜು ಕೊಳ ಅಂತೇಳಿ ಬಂದಾಗ ಶ್ವಾಸದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಇಲ್ಲ ಶ್ವಾಸದಿಂದ ನಾವು ಆ ಈಜುವಿಕೆಯಲ್ಲಿ ಶ್ವಾಸವನ್ನ ಉಪಯೋಗಿಸಿಕೊಂಡು ನಾವು ಈಜು ಅನ್ನ ಕಲಿತೇವೆ. ಸೊ ಈಗ ಶ್ವಾಸ ಅಂತೇಳಿ ಹೇಳ್ಬೇಕಾದ್ರೆ ನಮ್ಮ ಮೇನ್ ಬಾಡಿ ಅಂತೇಳಿ ಬಂದಾಗ ಲಂಗ್ಸ್ ಇರ್ಬೋದು ಇನ್ನಿತರ ಅಂಗಗಳಿಗೆ ಅದು ಹೇಗೆ ಉಪಯೋಗ ಆಗ್ತದೆ, ಅಂದ್ರೆ ಸ್ಟ್ರೆಂಥನಿಂಗ್ ಆಗ್ಲಿಕ್ಕೆ ಉಪಯೋಗ ಆಗ್ತದ?
2: ಈಗ ಕೆರೆ ಆಗ್ಲಿ ಬಾವಿ ಆಗ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ ಅಥವಾ ಹೊಳೆ ಆಗ್ಲಿ ಈಜುದು ಸಾಮಾನ್ಯವಾಗಿ 90% ಒಂದೇ ತರ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಈಗಿನ ಹೊಸ ಜನರೇಷನ್ ಅಲ್ಲಿ ಏನಂದ್ರೆ ಯಾವುದೇ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಈಜು ಗೊತ್ತಿಲ್ಲದವ್ರಿಗೆ ನಾವು ಕಲಿಸುವಾಗ ಅದು ಹೇಗೆ ಟೆಕ್ನಿಕಲ್ ಆಗಿ ಹೇಗೆ ಇರ್ತದೆ ನಾವು ಅದನ್ನೇ ಕಲಿಸಬೇಕಾಗ್ತದೆ. ಅದರಿಂದ ಈಗ ನೀವು ಹೊಳೆಯಲ್ಲಿ ಈಜುವುದು ಕೂಡ ಅದೇ ಟೆಕ್ನಿಕ್ ಆಗಿರ್ತದೆ, ಆದ್ರೆ ಸ್ವಲ್ಪ ಚೇಂಜ್ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಶ್ವಾಸಕೋಶಕ್ಕೆ ಈಜುವುದು ಬಹಳ ಮುಖ್ಯ. ಒಂದು ಹೃದಯಕ್ಕೆ, ಇನ್ನೊಂದು ಶ್ವಾಸಕೋಶ. ಈಗ ಚಿಕ್ಕ ಮಕ್ಕಳಲ್ಲಿ ಶ್ವಾಸಕೋಶದ ಬೆಳವಣಿಗೆ ಇರ್ತದೆ. ಈಗ ದೊಡ್ಡವರು ಒಂದು 25-30 ಅಬೋವ್ ಎಲ್ಲ ಇದ್ದವರಿಗೆ ಶ್ವಾಸಕೋಶದ ಬೆಳವಣಿಗೆ ಆಗಿ ನಿಂತಿರ್ತದೆ. ಈ ಚಿಕ್ಕ ಮಕ್ಕಳಲ್ಲಿ ಏನಾಗ್ತದೆ ಬೆಳವಣಿಗೆ ಆಗ್ತಾ ಇರ್ತದೆ. ಆ ಬೆಳವಣಿಗೆ ಆದಾಗ ನಿಮ್ಮಲ್ಲಿ ಈ ಈಜುವನ್ನ ನೀವು ಅಳವಡಿಸಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಬೆಳವಣಿಗೆ ಟೈಮಲ್ಲಿ ಆ ಶ್ವಾಸಕೋಶಕ್ಕೆ ನಾವು ವರ್ಕೌಟ್ ಅಂದ್ರೆ ಕೆಲಸ ಕೊಟ್ಟಾಗ ಅದು ಹಿಗ್ತದೆ. ಅಂದ್ರೆ ನಾರ್ಮಲ್ ಅದರ ಗಾತ್ರಕ್ಕಿಂತ ಅದು ಹಿಗ್ಗುವಿಕೆ ಜಾಸ್ತಿ ಇರ್ತದೆ. ಇದು ಏನಾಗ್ತದೆ ನಮ್ಮ ಉಸಿರಾಟದ ಕ್ರಿಯೆಗೆ ಬಹಳ ಮುಖ್ಯ. ಆರಾಮದಲ್ಲಿ ಉಸಿರಾಡುವಂತ ಒಂದು, ಈಗ ಕೆಲವರಿಗೆ ಉಸಿರಾಡುವಾಗ ತೊಂದರೆ ಇರ್ತದೆ ಅಂದ್ರೆ ಸುಸ್ತಾದಾಗ ಆಗುದು ಆ ತರದಲ್ಲ ಕೆಲವು ತೊಂದರೆ ಇರ್ತದಲ್ಲ ಅಂತವರಿಗೆಲ್ಲ ಇದು ಬಹಳ ಮುಖ್ಯ.
1: ಸರಿ, ಈಗ ಈಜುವಿಕೆಯಲ್ಲಿ ಎಷ್ಟು ವಿಭಿನ್ನವಾಗಿ ಈಜಬಹುದು?
2: ಈಜುವಿಕೆಯಲ್ಲಿ ಮುಖ್ಯವಾಗಿ ನಾಲ್ಕು ತರದಂತಹ ಆಯಾಮಗಳಿದೆ. ಅಂದ್ರೆ ನಾವು ಈಗ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಒಂದು ಫ್ರೀ ಸ್ಟೈಲ್ ಅಂತ, ಅಂದ್ರೆ ಈಗ ನಾರ್ಮಲ್ ಆಗಿ ಈಗ ಕೆರೆಯಲ್ಲೆಲ್ಲ ಹೋಗ್ತಾರಲ್ಲ ಅದೇ ತರದ್ದು, ಅದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ, ಅದನ್ನು ಫ್ರೀ ಸ್ಟೈಲ್ ಅಂತ ಹೇಳ್ತಾರೆ. ಇನ್ನೊಂದು ಬ್ರಷ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಬ್ರಷ್ ಸ್ಟ್ರೋಕ್ ಅಂದ್ರೆ ಈ ನಮ್ಮ ಲೋಕಲ್ ಹೇಳ್ಬೇಕಾದ್ರೆ ನಾವು ಈ ಕಪ್ಪೆ ಹೋಗ್ತದಲ್ಲ ಆ ತರದ ಅಂತ ಒಂದು ಆಯಾಮಗಳು. ಆಮೇಲೆ ಬ್ಯಾಕ್ ಸ್ಟ್ರೋಕ್ ಅಂತ ಹಿಂಬದಿಗೆ ಹೋಗುದು, ಅದು ಕೂಡ ಫ್ರೀ ಸ್ಟೈಲ್ ಮತ್ತೆ ಬ್ಯಾಕ್ ಸ್ಟ್ರೋಕ್ ಒಂದೇ ತರದಾಗಿರ್ತದೆ, ಆದ್ರೆ ಅದರ ದೇಹದ
1: ಪೊಸಿಷನ್
2: ಬೇರೆ ಆಗಿರ್ತದೆ. ಮತ್ತೊಂದು ಬಟರ್ಫ್ಲೈ ಅಂತೇಳಿ, ಅದು ಕೂಡ ಅದಂದ್ರೆ ಒಂದ್ ಸ್ವಲ್ಪ ಕಷ್ಟ ಅಂತ, ಅಂದ್ರೆ ಕೆಲವರ ಮನಸ್ಸಿನಲ್ಲಿ ಆ ಸ್ಟೈಲ್ ಕಷ್ಟ ಅಂತ ಹೇಳುವಂತ ಒಂದು ಆತರ ಸ್ಟೈಲ್. ಒಟ್ಟು ನಾಲ್ಕು ಹಂತದ ಸ್ಟೈಲ್ಗಳಿರ್ತವೆ.
1: ಸರಿ, ಈಗ ನಾಲ್ಕು ವಿಧದಲ್ಲಿ ಈಗ ಕಲಿಯುವವನು ಬೇಸಿಕ್ ಆಗಿ ಗೊತ್ತಿರಬೇಕಾದಂತ ಯಾವ್ದು ಎರಡು ವಿಧ?
2: ಈ ನಾಲ್ಕು ವಿಧಗಳಲ್ಲಿ ಯಾವ್ದಾದ್ರು ಎರಡು ವಿಧನ ನಾವು ಮುಖ್ಯವಾಗಿ ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಒಂದೇ ವಿಧದಲ್ಲಿ ನಾವು ಈಜುವುದರಿಂದ ನಮಗೆ ಸುಸ್ತಾದಾಗ ಇನ್ನೊಂದು ವಿಧಕ್ಕೆ ಹೋದಾಗ ಅದರಿಂದ ನಮಗೆ ಸ್ವಲ್ಪ ಆಯಾಸ ಕಡಿಮೆ ಆಗ್ತದೆ. ಈಗ ನಾವು ಮುಖ್ಯವಾಗಿ ನಮಗೆ ಏನಂದ್ರೆ ಒಂದು ಫ್ರೀ ಸ್ಟೈಲ್ ಅಂದ್ರೆ ನಾರ್ಮಲ್ ಆಗಿ ಹೋಗುವಂತ ಆ ಸ್ಟೈಲ್ ಅನ್ನ ವಿಧವನ್ನ ಕಲಿಸ್ತೀವಿ. ಇನ್ನೊಂದು ಬ್ಯಾಕ್ ಸ್ಟೈಲ್ ಅಂತ ಕಲಿಸ್ತೀವಿ. ಯಾಕಂದ್ರೆ ನಮಗೆ ಬ್ಯಾಕ್ ಅಲ್ಲಿ ಬ್ಯಾಕ್ ಹೋದಾಗ ಏನಾಗ್ತದೆ, ನಿಮಗೆ ಎಷ್ಟೇ ಸುಸ್ತಾಗಿದ್ರು ಬ್ಯಾಕ್ ಒಂದ್ಸತಿ ತಿರುಗಿದಾಗ ನಿಮಗೆ ಆದಷ್ಟು ನಿಮ್ಮ ದೇಹಕ್ಕೆ ಆಯಾಸವನ್ನು ಕಡಿಮೆ ಮಾಡುತ್ತೆ. ಹಾಗೆ ಇನ್ನೊಂದು ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್. ಇದಂದ್ರೆ ನಮಗೆ ಈಗ ಡೀಪ್ಗೆ ನಾವು ಅಂದ್ರೆ ತುಂಬಾ ಆಳಕ್ಕೆಲ್ಲ ಹೋದಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲವರಿಗೆ ಆಳ ಗೊತ್ತಿರುವುದಿಲ್ಲ ಅಂತ ಸಮಯದಲ್ಲಿ ಇಂತ ಈ ಮೂರನೇ ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್ ಅನ್ನ ಕಲಿಸಿದಾಗ ಅದು ಆರಾಮದಲ್ಲಿ ಮೇಲೆ ಬರಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ನಾವೀಗ ಆಲ್ಮೋಸ್ಟ್ ನಾವು ಮೂರು ಸ್ಟೈಲ್ ಅನ್ನ ಕಲಿಸಿಯೇ ಕಲಿಸ್ತೀವಿ. ಮತ್ತೆ ನಾಲ್ಕನೇ ಸ್ಟೈಲ್ ಏನಂದ್ರೆ ಅದು ನಮಗೆ ಈಗ ಕಾಂಪಿಟೇಷನ್ ಲೆವೆನ್ಗೆ ಆದ್ರೆ ಅದು ಬೇಕಾಗಿರ್ತದೆ. ಈ ನಾರ್ಮಲ್ ಆಗಿ ಕಲಿಯೋರಿಗೆ ಅದು ಅಗತ್ಯ ಇರುವುದಿಲ್ಲ, ಈ ಮೂರು ಸ್ಟೈಲ್ ಅನ್ನ ಕಲಿತುಕೊಂಡ್ರೆ ಸಾಕಾಗ್ತದೆ.
1: ಸರಿ, ಈಗ ಮತ್ತೊಂದು ವಿಚಾರಕ್ಕೆ ಬರುವುದಾದ್ರೆ, ಕೆಲವರು ದೇಹದ ತೂಕ ನಮ್ದು ಅತಿಯಾಗಿದೆ, ಈಗ ನನಗೆ ಓಡ್ಲಿಕ್ಕೆ ಆಗುದಿಲ್ಲ, ಸೊ ಇಂತ ವಿಷಯ ನೋಡಿದಾಗ ಈಜುವುದರಿಂದ ದೇಹದ ತೂಕಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತದ ಇಲ್ಲ ದೇಹದ ತೂಕವನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದ?
2: ನಮ್ಮಲ್ಲಿ ನಾವು ದೇಹದ ತೂಕ ಮತ್ತೆ ನನಗೆ ಅವಾಗಲೇ ಹೇಳಿದಾಗೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಹದ ತೂಕಕ್ಕೆ, ದೇಹ ತೂಕದಲ್ಲಿ ಎರಡು ತರದ ಬರ್ತದೆ, ಒಂದು ದೇಹದ ತೂಕ ಇನ್ನೊಂದು ಕೊಬ್ಬು ಅಂತ. ಈ ಕೊಬ್ಬು ನಿವಾರಣೆಗೆ ಅಂದ್ರೆ ನಾವು ಎಷ್ಟು ದಿನದಲ್ಲಿ ಎಷ್ಟು ಆಹಾರ ಸೇವಿಸ್ತೀವಿ ಅದರ ಪರ್ಸೆಂಟೇಜ್ ಕ್ಯಾಲರಿಯನ್ನು ನಾವು ಕಡಿಮೆ ಮಾಡಬೇಕು. ನಾವು ತಿನ್ನೋಕೆ ನಾವು ಎಷ್ಟು ತಿಂದು ಕ್ಯಾಲರಿನ ತಗೊಂಡಿರ್ತೀವಿ ಅದರಿಂದ ಕಡಿಮೆ ಕ್ಯಾಲರಿ ನಮ್ಮ ದೇಹಕ್ಕೆ ಹೋಗುವಾಗೆ ಮಾಡಬೇಕು. ಯಾಕಂದ್ರೆ ಎಕ್ಸ್ಟ್ರಾ ಕ್ಯಾಲೋರಿಗಳನ್ನ ನಾವು ಬರ್ನ್ ಮಾಡಬೇಕಾಗ್ತದೆ ಅಂದ್ರೆ ಕರಗಿಸಬೇಕಾಗ್ತದೆ. ಇದಕ್ಕೆ ಈ ಬೊಜ್ಜು ಕರಗುವಿಕೆ ಮತ್ತು ದೇಹ ತೂಕ ಇಳಿಸುವಿಕೆ ಬಹುಮುಖ್ಯವಾಗಿ ಈಜು ಬಹಳ ಮುಖ್ಯವಾಗ್ತದೆ. ಯಾಕಂದ್ರೆ ಓಟ ಮತ್ತೆ ಬೇರೆ ಯಾವುದೇ ವ್ಯಾಯಾಮಕ್ಕಿಂತ ನನ್ನ ಪ್ರಕಾರವಾಗಿ ನಾವು ಅದರಲ್ಲಿ ಆಹಾರದ ಮಿತಿ ಇದ್ದು ಈಜುವುದರಿಂದ ಆರಾಮವಾಗಿ ತೂಕವನ್ನು ಕಡಿಮೆ ಮಾಡಬಹುದು.
1: ಸರಿ, ಈಗ ಈಜುವಿಕೆಯಿಂದ ಏಕಾಗ್ರತೆ ಹೆಚ್ಚಾಗಿದೆ ಅಂತೇಳಿ ಹೇಳಿದ್ರಿ. ಈಗ ಈಜು ಕಲಿತಿರುವ ಟೈಮ್ ಅಲ್ಲಿ ಈಗ ನಮಗೆ ಹಸಿವೆ ಜಾಸ್ತಿ ಆಗಿದೆ, ಸೊ ನಮಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ ಹೇಳ್ಬೇಕಾದ್ರೆ ಈಜುವಿಕೆಯಿಂದ ನಿಜವಾಗಿಯೂ ಹಸಿವೆ ಹೇಳುವಂತದ್ದು ಜಾಸ್ತಿ ಆಗ್ತದ?
2: ಹೌದು, ಖಂಡಿತ. ಯಾಕಂದ್ರೆ ಈಗ ಅಂದ್ರೆ ನಾವು ಈ ಹೆಚ್ಚಿನ ಹೆತ್ತವರಲ್ಲಿ ಅಥವಾ ನಮ್ಮಲ್ಲಿ ಬರುವಂತ ಈಜು ಕಲಿಬೇಕು ಅಂತ ಹೇಳುವವರು ಕೆಲವರು ಅವರಾಗಿ ಕ್ವಶನ್ ಕೇಳ್ತಾರೆ, ಸರ್ ನನಗೆ ಹಸಿವಿಲ್ಲ, ನನಗೆ ನಿದ್ದೆ ಬರುವುದಿಲ್ಲ ಅಂತ. ಇದಕ್ಕೆ ಬಹಳ ಮುಖ್ಯವಾಗಿ ಅದಕ್ಕೆ ನಾವು ಫಸ್ಟ್ ಏನ್ ಹೇಳೋದಂದ್ರೆ ನೀವು ನಾಳೆಯಿಂದಲೇ ಜಾಯ್ನ್ ಆಗಿ ಅಂತ ಹೇಳುದು. ಯಾಕಂದ್ರೆ ಅವರಿಗೆ ಹಸಿವಿರುವುದಿಲ್ಲ. ಈಜುವುದರಿಂದ ಏನಾಗ್ತದೆ, ನಿಮಗೆ ನಿಮ್ಮ ಆಯಾಸ ಆಗುದು ನಿಮಗೆ ಗೊತ್ತಾಗುದಿಲ್ಲ. ನೀವು ಎಷ್ಟು ಈಜುತ್ತೀರ ನೀರಲ್ಲಿ ಆಟ ಆಡುವುದಾಗಿ, ನೀವು ಈಗ ಸಾಮಾನ್ಯವಾಗಿ ಈಗ ಹಳ್ಳಿಗಳಲ್ಲಿ ನೋಡಿ ನೀರಲ್ಲಿ ಮುಂಚೆ ಈಗವಾಗ ಆಟ ಆಡ್ತಾರೋ ಇಲ್ಲ ಗೊತ್ತಾಗುದಿಲ್ಲ. ಇದರ ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಆಟ ಆಡುವಾಗ ನೀವು ಒಂದು ಗಂಟೆ ಎರಡು ಗಂಟೆ ಆಡ್ತೀರ, ಆಮೇಲೆ ಮೇಲೆ ಬಂದ ಮೇಲೆ ನಿಮಗೆ ಗೊತ್ತಾಗುದು ಹಸಿವಾಗ್ತದೆ ನಿದ್ದೆ ಬರ್ತದೆ ಅಂತ ಹೇಳುವುದು ಆಮೇಲೆ ಗೊತ್ತಾಗುದು. ಅದಕ್ಕೆ ಈಜುವುದರಿಂದ ಒಂದು ಹಸಿವಾಗುವುದು ಖಂಡಿತ, ಇನ್ನೊಂದು ನಿದ್ದೆ ಕೂಡ ಅಷ್ಟೇ. ಈಗ ನಮ್ಮಲ್ಲಿ ಈಗ ಮಾಮೂಲಿಯಾಗಿ ಬರುವವರೇ ಹೇಳ್ತಾರೆ, ಸರ್ ಈಗ ನಾನೊಂದು ಇಲ್ಲಿಗೆ ಬಂದ ಮೇಲೆ ನನಗೊಂದು ನಿದ್ದೆ ಒಂದು ಚಂದ ಬರ್ತದೆ, ಹಸಿವು ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಇದು ಈಜು
1: ಆರೋಗ್ಯ ವೃದ್ಧಿಯು ಕೂಡ ಆಗಿದೆ.
2: ಆರೋಗ್ಯ ವೃದ್ಧಿ ಅಂತೂ ಆಗಿ ಆಗ್ತದೆ. ಈಗ ಹಸಿವು ಮತ್ತು ನಿದ್ದೆ ಬಂದಾಗ ನಮಗೆ ಆರೋಗ್ಯ ವೃದ್ಧಿ ಆಗಿ ಆಗ್ತದೆ, ನೆಮ್ಮದಿ ಇರ್ತದೆ. ಆ ನೆಮ್ಮದಿಗೋಸ್ಕರ ನೀವು ಎಲ್ಲರೂ ಹುಡುಕುದೇನಂದ್ರೆ ನೆಮ್ಮದಿ ಎಲ್ಲಿ ಸಿಗ್ತದೆ ಅಂತ. ಅದಕ್ಕೋಸ್ಕರ ಆದಷ್ಟು ಈಜುದು ಕಲೆಯನ್ನು ಅಳವಡಿಸಿಕೊಳ್ಳುವುದು ಬಹಳ ಉತ್ತಮ.
1: ಸರಿ, ಈಗ ಈಜುಕೊಳದಲ್ಲಿ ಈಜನ್ನ ಕಲಿತು ಈಗ ಒಂದು ಧೈರ್ಯದ ಮೇಲೆ ಕೆರೆಗೆ ಈಜಲಿಕ್ಕೆ ಹೋಗ್ತಾರೆ. ಸೊ ಈಗ ಅಲ್ಲಿ ಕೆಲವರು ಗೊತ್ತಿದ್ದವರು ಈಜು ಗೊತ್ತಿದ್ದವರು ಇರ್ತಾರೆ, ಗೊತ್ತಿಲ್ಲದವರು ಇರ್ತಾರೆ. ಕೆಲವರು ಈಜು ಗೊತ್ತಿಲ್ಲದೆ ಕೆಲವರು ಸ್ವಲ್ಪ ಆಳ ಇರುವ ಟೈಮ್ ಅಲ್ಲಿ ಹೋಗ್ಬೇಕಾದ್ರೆ ಕೈಕಾಲ್ ಬಿಡ್ತಾರೆ. ಈಗ ಅಂತವರನ್ನೆಲ್ಲ ಈಜು ಗೊತ್ತಿದ್ದವರನ್ನು ಹೇಗೆ ರಕ್ಷಿಸಬಹುದು?
2: ಇದು ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಈಗ ಈಗಿನ ಜನಾಂಗ ಏನಾಗಿದೆ ಅಂದ್ರೆ, ಈಜುಕೊಳಕ್ಕೆ ಒಂದು ದಿವಸ ಹೋದ್ರು ನಾನು ಈಜುಕೊಳಕ್ಕೆ ಹೋಗಿದ್ದೀನಿ ಅಂತ ಹೇಳುವಂತ ಒಂದು ಮನೋಭಾವ, ಅಂದ್ರೆ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂತ ಮನಸ್ಥಿತಿ, ಅದನ್ನ ನಾವು ಬಿಡಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಜು ಕಲಿಬೇಕಂದ್ರೆ ನೀವೊಬ್ಬ ಪರ್ಫೆಕ್ಟ್ ಸ್ವಿಮ್ಮರ್ ಅಥವಾ ನೀವು ಹೊಳೆಯಲ್ಲಿ ಮಾಡಬಹುದು, ಎಲ್ಲಿ ನಿಮಗೆ ನೀರಿದೆ ಆ ನೀರಲ್ಲಿ ನಾನು ಸ್ವಿಮ್ ಮಾಡ್ತೀನಿ ಅಂತ ಹೇಳುವಂತ ಒಂದು ಧೈರ್ಯ ಬರಬೇಕು ಅಂತಿದ್ರೆ, ನಮ್ಮ ಪ್ರಕಾರವಾಗಿ ಕಡಿಮೆ ಆದ್ರೂ ಒಂದು ನೀವು 3-4 ತಿಂಗಳಾದ್ರೂ ಬರಬೇಕು
1: ಕಂಟಿನ್ಯೂಸ್
2: ಅಲ್ಲಿ. ಯಾಕಂದ್ರೆ ಅವಾಗ ನಿಮಗೆ ಆ ನಾನು ಆಗ ಹೇಳಿದ ಹಾಗೆ 3 ವಿಧದ ಈಜುವನ್ನ ಕಲಿಬಹುದು. ಅದರ ಒಟ್ಟಿಗೆ ನಾವು ನೀರಲ್ಲಿ ಈಗ ಡೀಪ್ ವಾಟರ್ ಅಲ್ಲಿ ಹೇಗೆ ಇರಬೇಕು, ಅಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಏನ್ ಮಾಡಬೇಕು ಅಂತ ಹೇಳುವಂತ ನಾವು ಅದನ್ನು ಕಲಿಸಿರ್ತೀವಿ. ಅದೆಲ್ಲ ಕಲ್ತ ಮೇಲೆ ಈಗ ನಮ್ಮಲ್ಲಿ ನಾನು ಈಗ ಹೆಚ್ಚಿನವರಿಗೆ ಹೇಳುದುಂಟು, ನಿನಗೆ ಇನ್ನೂ ಏನ್ ತೊಂದರೆ ಇಲ್ಲ, ನೀನು ಎಲ್ಲಿ ಕೂಡ ಸ್ವಿಮ್ ಮಾಡಬಹುದು ಹೇಳ್ತೀನಿ. ಇನ್ನು ಕೆಲವರಿಗೆ ಹೇಳಲಿಕ್ಕೆ ಉಂಟು, ಯಾಕಂದ್ರೆ ದೂರದ ಊರಿಂದ ಬಂದಿರ್ತಾರೆ ನಮ್ಮಲ್ಲಿ ಈ ರಜೆ ಟೈಮಲ್ಲೆಲ್ಲ, ಅವಾಗ ನಾವು ಹೇಳ್ತೀವಿ ನೀನು ಇಲ್ಲಿ ಸ್ವಿಮ್ಮಿಂಗ್ ಬಂದಿದ್ದೀ ಅಂತೇಳಿ ಬೇರೆ ಕಡೆ ಹೋಗಿ ಯಾರಿಲ್ಲದಾಗ ಸ್ವಿಮ್ಮಿಂಗ್ ಮಾಡಬಾರ್ದು, ಯಾಕಂದ್ರೆ ನಿನ್ನ ಸ್ವಿಮ್ಮಿಂಗ್ ಕಲ್ತ ಆಗ್ಲಿಲ್ಲ ಎಲ್ಲವೂ. ಯಾಕಂದ್ರೆ 15 ದಿವಸ 1 ತಿಂಗಳೆಲ್ಲ ಬಂದಿರ್ತಾರೆ, ಸುಮ್ಮನೆ ಕಾಲು ಕೈ ಮಾಡ್ಕೊಂಡು ಹೋಗಿರ್ತಾರೆ ಅಷ್ಟೇ, ಬಿಟ್ರೆ ಅವರೆಲ್ಲವನ್ನು ಕಲ್ತಿರುವುದಿಲ್ಲ. ಅದಕ್ಕೋಸ್ಕರ ಇನ್ನು ರಕ್ಷಿಸುವ ವಿಷಯದಲ್ಲಿ ನಾವು ಆದಷ್ಟು ಸ್ವಿಮ್ ನಮಗೆ ಈಜು ಗೊತ್ತಿದ್ದವರು ಮಾತ್ರ ನಾವು ನೀರಲ್ಲಿ ಆಟಾಡಬೇಕು ಅಥವಾ ನೀರಿನ ಆಳಕ್ಕೆ ಹೋಗಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ರಕ್ಷಿಸುವುದು ಮುಖ್ಯ ಅಲ್ಲ, ನಾವು ಅಲ್ಲಿಗೆ ಹೋಗದಿರುವುದೇ ನಾವು ಬಹಳ ಉತ್ತಮ ಅಂತ ಹೇಳೋದು. ಯಾಕಂದ್ರೆ ಒಂದು 10 ಜನರ ಗುಂಪಲ್ಲಿ ಒಬ್ಬ ಸ್ವಿಮ್ಮಿಂಗ್ ಗೊತ್ತಿದ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವನು ಅಸಹಾಯಕತೆ ಮಾಡಬೇಕಷ್ಟೇ. ಯಾಕಂದ್ರೆ 8 ಜನ ಕೂಡ ಗೊತ್ತಿಲ್ಲದವರು ಇದ್ದು ಆಳಕ್ಕೆ ಹೋದ್ರಂದಾಗ ಅವನು ಇಬ್ಬರು ಇದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಪ್ರಕಾರ ಏನಂದ್ರೆ ನಾವು ಅದನ್ನ ಆದಷ್ಟು ದೂರ ಇರುವುದೇ ಒಳ್ಳೇದು, ಗೊತ್ತಿದ್ದಷ್ಟು ನಮಗೆ ಎಷ್ಟು ಆಗುತ್ತೆ ಅಲ್ಲಿ ತನಕ ಮಾತ್ರ ಹೋಗಿ ಆ ಕಡೆ ಆಳಕ್ಕೆ ಹೋಗೋದಿದ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ಮುಳುಗ್ತಿರುವವನನ್ನ ಹೇಗೆ ದಡ ಸೇರಿಸಬಹುದು?
2: ಮುಳುಗುತ್ತಿರುವವನಂದ್ರೆ ಈಗ ನಮ್ಮಲ್ಲಿ ಏನಂದ್ರೆ ಈಗ ಒಂದು ನಮ್ಮ ಕಣ್ಣೆದುರಲ್ಲೇ ಅವ ಆ ರೀತಿ ಆಗ್ತಾ ಇದೆ ಅಂತಿದ್ದಾಗ 1-1.5 ನಿಮಿಷ ಅಷ್ಟು ತನಕ ನಮಗೆ ಅವಕಾಶ ಇದೆ. ಯಾಕಂದ್ರೆ ನಮ್ಮಲ್ಲಿ ನಾನು ಅದಕ್ಕೆ ನಮ್ಮಲ್ಲಿ ಹೇಳ್ತೀನಿ, ಪ್ರತಿ ಕಡೆಗೆ ನೀವು ಹೋದಾಗ ಫಾಲ್ಸಿಗೆ ಹೋದಾಗ ಅಥವಾ ಎಲ್ಲಾದ್ರೂ ನೀರಿಗೆ ಆಟಾಡ್ಲಿಕ್ಕೆ ಹೋದಾಗ ಹಗ್ಗ ಹಿಡ್ಕೊಳ್ಳಿ, ಅಂದ್ರೆ ಈ ಹಗ್ಗ ರೋಲ್ ಬರ್ತದಲ್ಲ ಅದನ್ನ ಒಂದು ಹಿಡ್ಕೊಳ್ಳಿ, ನಿಮ್ಗೆ ಎಷ್ಟು ದೂರ ಬೇಕು ಅಷ್ಟು ದೂರದೊಂದು ಹಗ್ಗ ಹಿಡ್ಕೊಳ್ಳಿ. ಇಲ್ಲ ಹಳೆಯದಾದಂತಹ ಟ್ಯೂಬ್ಗಳು ಬರ್ತದೆ, ಗಾಡಿಗಳು ಕಾರ್ ಇದ್ದು ಅಥವಾ ಇನ್ಯಾವುದು ವಾಹನದ ಟ್ಯೂಬ್ಗಳು ಇರ್ತವೆ, ಅದನ್ನೊಂದು 4 ಹಿಡ್ಕೊಳ್ಳಿ. ಅಥವಾ ನಮ್ಮಲ್ಲಿ ಏನು ಇಲ್ಲ ಈಗ ಕಾಡಲ್ಲಿ ಇದ್ರೆ ಮರದ ಕೋಲುಗಳು ಉದ್ದದ ಆ ತರದ ಯಾವ್ದಾದ್ರು ನಮ್ಗೆ ಅಟ್ಲೀಸ್ಟ್ ಸೇಫ್ಟಿಗೋಸ್ಕರ ಆ ತರದ ಹಿಡ್ಕೊಳ್ಳಿ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಬಹುದು. ಈಗ ಒಬ್ಬ ಮುಳುಗ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾದ್ರೆ ನಾವು ಡೈರೆಕ್ಟ್ ಹೋಗಿ ಎಳೆಯೋ ಬದಲು ಆ ತರದ ನಮ್ಮಲ್ಲಿ ಈಗ ಟ್ಯೂಬ್ಗಳಿದ್ರೆ ನಾವು ಅಲ್ಲಿಗೆ ಹೋಗಿ ಅವನಿಗೆ ಟ್ಯೂಬ್ ಕೊಡಬಹುದು. ಅಥವಾ ನಮ್ಮ ಹತ್ರ ದೋಣಿ ಏನು ಕೋಲ್ ಇದ್ದಾಗ ಆ ಕೋಲಿನ ಸಹಾಯದಿಂದ ಅವನ ಕೈಗೆ ಕೊಟ್ಟು ನಾವು ಅದನ್ನು ಎಳಿಬಹುದು. ಅಥವಾ ಹಗ್ಗ ಇದ್ರೆ ಒಂದು ಹಗ್ಗದ ತುದಿ ನಾವು ಹಿಡ್ಕೊಂಡು ಇನ್ನೊಂದು ಹಗ್ಗದ ತುದಿನ ಅವನಿಗೆ ಬಿಸಾಕಿ ಅವನು ಹಿಡ್ಕೊಂಡು ಎಳಿಬಹುದು. ಅಕಸ್ಮಾತ್ ಅವನು ಹಿಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗಿ ಆ ಹಗ್ಗವನ್ನು ಅವನ ಕೈಗೆ ಕೊಡಬಹುದು. ಈಗ ಇದು 3 ಆಪ್ಷನ್ ಅಲ್ಲಿ ತುಂಬಾ ಬಹಳ ಮುಖ್ಯವಾಗಿದೆ, 3 ಆಪ್ಷನ್ ಕೂಡ. ಇದಲ್ಲದೆ ನಮ್ಮಲ್ಲಿ ಯಾವುದೂ ಇಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಹೋಗ್ತೀವಿ, ನಮಗೆ ಅದು ಏನು ಅಂತ ಗೊತ್ತಿರುವುದಿಲ್ಲ, ಅವ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ಗೊತ್ತಿರುವುದಿಲ್ಲ, ಡೈರೆಕ್ಟ್ ಹೋಗಿ ಎದುರುಗಡೆಯಿಂದ ಹಿಡ್ಕೊಬಿಡ್ತೀವಿ. ಅವಾಗ ಏನಾಗ್ತದೆ, ಅವನಿಗೆ ಏನೋ ಒಂದು ಸಿಗ್ಬೇಕು ಕೈಗೆ ಆಧಾರ, ಅವನೇನ್ ಮಾಡ್ತಾನೆ ಅವನು ಇವನು ಯಾರು ಅಂತ ನೋಡುದಿಲ್ಲ, ಅವನಿಗೆ ಇವನೇ ಆಧಾರ, ಇವನ್ನ ತಳ್ಳಿ ಅವನ ಮೇಲೆ ಬಂದಿರ್ತಾನೆ, ಅಲ್ಲಿ ಸಮಸ್ಯೆ ಬರುದು. ಅಲ್ಲಿ ಏನಾಗ್ತದೆ, ಇವನ್ ತಳ್ಳದಾಗ ಇವನಿಗೆ ಕೆಳಗೋದ ಮೇಲೆ ಇವನಿಗೆ ಬರ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಮೇಲೆ ಬಂದಿರ್ತಾನೆ ಅವನಿಗೆ ಈಚೆ ಬರ್ಲಿಕ್ಕೆ ಅವನು ಟ್ರೈ ಮಾಡ್ತಿರ್ತಾನೆ, ಇವನಿಗೂ ಆಗುದಿಲ್ಲ ಅವನಿಗೆ ಆಗುದಿಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಇಂತಹ ಈ 3 ನಾನು ಹೇಳಿದ ಸಲಕರಣೆಗಳನ್ನ ನಾವು ಇಟ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲದೆ ನಾವು ಬರಬಹುದು ಅಂತ. ಮತ್ತೆ ನಮ್ಮಲ್ಲಿ ಮಿತಿ ಇರಬೇಕು, ಈಗ ಎಷ್ಟು ದೊಡ್ಡ ಆಳ ಇದೆ ಅಥವಾ ಎಷ್ಟು ಅಗಲ ಇದೆ ಅಂತ ಹೇಳ್ಕೊಂಡು ಅಲ್ಲಿ ತನಕ ಹೋಗಬಾರದು. ನಾವು ನಮಗೆ ಎಷ್ಟ ಆಗ್ತದೆ ಅಷ್ಟೇ ಹೋಗುದು ನನ್ನ ಪ್ರಕಾರ ಒಳ್ಳೇದು ಅಂತ ಅನಿಸ್ತದೆ.
1: ಸರಿ, ಈಗ ಈಜುಕೊಳದಲ್ಲಿ ಕೂಡ ನೀರಿನ ಗ್ರಾವಿಟಿ ಅಂತ ಹೇಳುವಂತದನ್ನು ನಾವು ಹೇಳ್ತೇವೆ. ಈಗ 4 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ, 7 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ, 8 ಫೀಟ್ ಅಲ್ಲಿ ಇಲ್ಲ 10 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ ವ್ಯತ್ಯಾಸ ಇದೆಯಾ?
2: ಹೌದು, ತುಂಬಾ ವ್ಯತ್ಯಾಸ ಇದೆ. ಈಗ 4 ಫೀಟ್ ಅಲ್ಲಿ ಏನಂದ್ರೆ ನೀರಿನ ತೂಕ ಅಂತ ಹೇಳ್ತೀವಲ್ಲ, ಆ ನೀರಿನ ತೂಕ ಕಡಿಮೆ ಇರ್ತದೆ. ಯಾಕಂದ್ರೆ 4 ಫೀಟ್ ಎಷ್ಟು ನೀರಿದೆ ಅಷ್ಟು ಮಾತ್ರ ತೂಕ ಇರ್ತದೆ. ಈಗ ನೀವು 4-6, 8-10 ಹಾಗೆ ಹೋದಾಗ ಈಗ 6 ಏನಾಗ್ತದೆ, ಅದಕ್ಕಿಂತ ಜಾಸ್ತಿ ಇರ್ತದೆ. ಯಾಕಂದ್ರೆ ನೀರಿನ ಮಟ್ಟ ಜಾಸ್ತಿ ಇರ್ತದೆ. ಅಲ್ಲಿ ನಿಮಗೆ ಹೇಗೆ ಅದನ್ನ ನಿಮಗೆ ಅರ್ಥ ಆಗ್ತದೆ ಅಂತಿದ್ರೆ, ಈಜು ಗೊತ್ತಿದ್ದವನಿಗೆ ಆದ್ರೆ ಗೊತ್ತಿರ್ತದೆ, ಗೊತ್ತಿಲ್ಲದವನಿಗೆ ಈಗ 4 ಫೀಟ್ ಅಲ್ಲಿ ಅವ ಕೆಳಗೆ ಡೀಪಿಗೆ ಹೋದಾಗ ಅವನಿಗೆ ಆಗುವ ಅನುಭವನು, ಈಗ 10 ಫೀಟ್ ಅಲ್ಲಿ ಹೋದಾಗ ಆಗುವ ಅನುಭವ ಬೇರೆ ಇರುತ್ತೆ. ಯಾಕಂದ್ರೆ ಒತ್ತಡ ಜಾಸ್ತಿ ಇದ್ದಾಗ ನಮಗೆ ಈ ಕಿವಿಗಳಿಗೆ ಕಣ್ಣಿಗೆ ಒತ್ತಡ ಬಂದ ಕಿವಿ ನೋವು ಬಂದಾಗ ಆಗ್ತದೆ. ಇದು ಆ ನೀರಿನ ಒತ್ತಡ ಅಲ್ಲಿ. ಅದೇ ಈಗ ಶ್ಯಾಲೋ ಮತ್ತೆ ಡೀಪ್ ಅಂತ ಹೇಳ್ತೀವಿ, ಡೀಪ್ ಹೋದಷ್ಟು ನಿಮಗೆ ಅಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತೆ ಇನ್ನೊಂದೇನಂದ್ರೆ, ಈಜು ಗೊತ್ತಿದ್ದವನಿಗೆ ಶ್ಯಾಲೋಕ್ಕಿಂತ ಡೀಪ್ ಅಲ್ಲಿ ಆರಾಮವಾಗಿ ಈಜಬಹುದು ಅಂತ ಹೇಳ್ಬಹುದು.
1: ಸರ್, ಇನ್ನೊಂದು ಕೊನೆಯ ಪ್ರಶ್ನೆ, ಈಗ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಬರುವವನಿಗೆ ಇಲ್ಲ ಈಜನ್ನ ಕಲೀಲಿಕ್ಕೆ ಬರುವವನಿಗೆ ಸ್ಪೆಷಲಿ ಈಜುಕೊಳ ಅಂತ ಹೇಳ್ಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಸ್ ಅನ್ನ ಅವನು ಹಿಡ್ಕೊಂಡು ಬರಬೇಕಾಗ್ತದೆ?
2: ಈಜು ಕಲಿಯಲು ಬರುವವನಿಗೆ ಮೊದಲನೇದಾಗಿ ಅವ ಈಜು ಗೊತ್ತಿಲ್ಲ, ಮತ್ತೆ ಈಜು ಕಲಿಬೇಕು ಅಂತೇಳಿ ಒಂದು ಈಜುಕೊಳಕ್ಕೆ ಬರುವಾಗ ಅಲ್ಲಿದ್ದು ಏನು ನಿಯಮಗಳಿದೆ ಅಂತ ಹೇಳುವಂತದ್ದು ತಿಳ್ಕೊಳ್ಬೇಕಾಗ್ತದೆ. ಈಗ ಅವರಿಗೆ ಗೊತ್ತಿಲ್ಲ ಅಂತಿದ್ರೆ ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆತರ ನಿಯಮಗಳನ್ನ ತಿಳ್ಕೊಳ್ಬಹುದು. ಇಲ್ಲ ಗೊತ್ತಿದೆ ಅಲ್ಲಿಗೆ ಏನು ಮೆಟೀರಿಯಲ್ ಬೇಕು ಅಂತ ಹೇಳುವಂತದಾದ್ರೆ, ಈಗ ಮೊದಲಿಗೆ ನಾವು ಈಗ ಈಜುಕೊಳದಲ್ಲಿ ಆದ್ರೆ ಯಾಕಂದ್ರೆ ನಮ್ದು ನಿಯಮಗಳಿರ್ತದೆ, ಇಂಥದೇ ಡ್ರೆಸ್ ಹಾಕ್ಬೇಕು, ಇಂಥದೇ ಸಮವಸ್ತ್ರ ಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ಕ್ಯಾಪ್ ತಗೊಳ್ಬೇಕಾಗ್ತದೆ, ಸ್ವಿಮ್ಮಿಂಗ್ ಕ್ಯಾಪ್ ಅಂತ ಸಿಗ್ತದೆ. ಆಮೇಲೆ ಅದಕ್ಕೆ ಒಂದು ಸ್ವಿಮ್ಮಿಂಗ್ ಶಾರ್ಟ್ಸ್ ಅಂತ ಬರ್ತದೆ ಬಾಯ್ಸಿಗಾದ್ರೆ, ಗರ್ಲ್ಸಿಗಾದ್ರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅಂತ ಬರ್ತದೆ, ಅದು ಫುಲ್ ಸೆಟ್ ಇರ್ತದೆ, ಅದ್ರಲ್ಲಿ ಯಾವುದೇ ಬೇರೆ ಬೇರೆ ಏನೋ ಇರುವುದಿಲ್ಲ. ಅದಾದ ನಂತರ ಗಾಗಲ್ಸ್ ಅಂತ ಬರ್ತದೆ ಕಣ್ಣಿಗೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಒಳ್ಳೇದು ಅಂತಂದ್ರೆ, ಈಗ ಕೆಲವರಿಗೆ ನೀರಿಗೆ, ಈಗ ಇದೇ ಸ್ವಿಮ್ಮಿಂಗ್ ಪೂಲ್ ನೀರು ಅಥವಾ ಬೇರೆ ನೀರಿಗೆ ಹೋದಾಗ ಕಣ್ಣು ಕೆಲವರಿಗೆ ಉರಿಯೋದು ಅಥವಾ ಕೆಂಪಾಗುವ ಸಮಸ್ಯೆ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಈ ಗಾಗಲ್ಸು, ಕ್ಯಾಪ್. ಕ್ಯಾಪ್ ಏನಂದ್ರೆ ನಮ್ಮ ಕೂದಲಿನ ಒಂದು ನಿರ್ವಹಣೆ ಮತ್ತೆ ಈಜುಕೊಳದ ನೀರಿನ ನಿರ್ವಹಣೆಗೆ ಎರಡಕ್ಕೂ ಸಹಾಯ ಆಗ್ತದೆ. ಇದಿಷ್ಟು ನಾವು ಬರುವಂತ ಸಲಕರಣೆಗಳು. ಮತ್ತೆ ನಮ್ಮಲ್ಲಿ ಏನಂದ್ರೆ, ಈಗ ಜಾಯ್ನ್ ಆಗುವವರಿಗೆ ಅವರಿಗೆ ಅವರ ಭಾವಚಿತ್ರ ಬೇಕಾಗ್ತದೆ, ಫೋಟೋ ಬೇಕಾಗ್ತದೆ, ಎರಡು ಫೋಟೋ ಬೇಕಾಗ್ತದೆ. ಮತ್ತೆ ಅವ ಯಾವುದು ಈಗ ಸ್ಟೂಡೆಂಟ್ ಆಗಿದ್ರೆ ಅವರಿಗೆ ಅವರ ಸ್ಟೂಡೆಂಟ್ ಐ ಡಿ ಕಾರ್ಡ್ ಇದ್ದು ಜೆರಾಕ್ಸ್ ಬೇಕಾಗುತ್ತದೆ.
1: ಈಜುಕೊಳಕ್ಕೆ ಈಗ ಸಾರ್ವಜನಿಕರು ಬರಬಹುದು ಅಂತೇಳಿ ಆದ್ರೆ ಈಜುಕೊಳದ ಸಮಯವನ್ನ ತಿಳಿಸಿಕೊಡ್ಬೋದಾ?
2: ಈಗ ನಮ್ಮಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹಂತವಾಗಿ ಈಜು ತರಬೇತಿ ಮತ್ತು ಈಜುದು ನಡೀತಾ ಇರ್ತದೆ. ಅದೇ ಥರ ಬೆಳಿಗ್ಗೆ ಅಂತಾದರೆ ನಿಮಗೆ 6:00 to 6:45 ಹಾಗೆ 7:00 to 7:45 ಮತ್ತು ಮೂರನೇ ಬ್ಯಾಚ್ 8:00 to 8:45 ಈ ಬೆಳಿಗ್ಗಿನ ಸಮಯದಲ್ಲಿ ನಡೆಯುತ್ತದೆ. ಹಾಗೆಯೇ ಮಧ್ಯಾಹ್ನ ನಂತರ ಆದರೆ 3:00 to 3:45 ಮತ್ತು 4:00 to 4:45 ಹಾಗೆ 5:00 to 5:45 ಮತ್ತು ಸ್ಪೆಷಲಾಗಿ ಮಹಿಳೆಯರಿಗೆ 6:00 to 6:45 ಬ್ಯಾಚ್ಗಳು ನಡೀತಾ ಇರ್ತವೆ.
1: ದಿನನಿತ್ಯ ಈಜುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪರಿಣಾಮಗಳನ್ನು ಬೀಳ್ತದೆ?
2: ಈಗ ನಾವು ದಿನನಿತ್ಯ ಈಜುವುದರಿಂದ ಬಹಳ ಮುಖ್ಯವಾಗಿ ಒಂದು 2-3 ಅಂಶಗಳನ್ನು ನಾವು ಬಹಳ ಮುಖ್ಯವಾಗಿ ತಗೊಳ್ಬೋದು. ಯಾಕಂದ್ರೆ ಒಂದು ಹೃದಯದ ಸಂಬಂಧಪಟ್ಟ ಹಾಗೆ, ಹೃದಯಕ್ಕೆ ಬಹುಮುಖ್ಯವಾಗಿ ಬೇಕಾದಂಥದ್ದು ಉಸಿರಾಟದ ಕ್ರಿಯೆಯಿಂದ. ಈ ಉಸಿರಾಟಕ್ಕೂ ಹೃದಯಕ್ಕೂ ಬಹುಮುಖ್ಯ ಸಂಬಂಧ. ಅದು ಎರಡೂ ಕೂಡ ವ್ಯಾಯಾಮ ಈ ಈಜುವುದರಿಂದ ಸಿಗ್ತದೆ. ಯಾಕಂದ್ರೆ ಇಲ್ಲಿ ಈಜುವುದರಿಂದ ನಿಮಗೆ ಹೃದಯದ ರಕ್ತ ಚಲನೆ, ನೀವು ಒತ್ತಡದಲ್ಲಿದ್ದಾಗ ಅಂತಹ ಪರಿಸ್ಥಿತಿಯಲ್ಲಿ ರಕ್ತ ಚಲನೆ ಬಹಳ ಸುಲಭವಾಗಿ ಸಲೂಲವಾಗಿ ನಡಿಬೇಕು ಅಂತಿದ್ದಾಗ ಅಲ್ಲಿ ಈಜುವುದರಿಂದ ಬಹಳ ಮುಖ್ಯವಾಗ್ತದೆ. ಇನ್ನೊಂದು ಉಸಿರಾಟದ ಕ್ರಿಯೆಗೆ, ಆಗ್ಲೇ ನಾನು ಹೇಳಿದ್ದೀನಿ, ಬೆಳವಣಿಗೆ ಆಗ್ತದೆ ಉಸಿರಾಟದ. ನಮ್ಮ ಲಂಗ್ಸ್ ಅಂತ ಹೇಳ್ತೀವಿ, ಅದರ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರವನ್ನು ಈಜು ವಹಿಸಿಕೊಡುತ್ತದೆ. ಮತ್ತೆ ಇನ್ನೊಂದೇನಂದ್ರೆ ಬಹಳ ಮುಖ್ಯವಾಗಿ ಈಗ ಹೆಚ್ಚಿನವರಿಗೆ ಬಿ ಪಿ ಅಂದ್ರೆ ಹೈಪರ್ ಟೆನ್ಷನ್ ಇರ್ತದೆ. ಇಲ್ಲಿ ಏನಾಗ್ತದೆ, ಇದರಿಂದ ಆದಷ್ಟು 99% ನಮ್ಮ ಬಿ ಪಿಯನ್ನು ಕಡಿಮೆ ಮಾಡಲಿಕ್ಕೆ ಅಂದರೆ ನಾರ್ಮಲ್ ಆಗಿ ಬರುವಂತೆ ಮಾಡುವಂಥದ್ದೇ ಈ ಈಜು ಎಕ್ಸಸೈಸಿಂದ. ಇದು ಈಜುವುದರಿಂದ ಬಹಳ ಮುಖ್ಯವಾಗಿ ಈ ಒಳಗಿನ ಅಂಗಾಂಶಗಳಿಗೆ, ಯಾಕಂದರೆ ಹೊರಗಿನ ಅಂಗಾಂಶಕ್ಕೂ ಒಳಗಿನ ಅಂಗಾಂಶಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಯಾಕಂದರೆ ಹೊರಗಿನ ಅಂಗಾಂಶ ನಮಗೆ ಕಾಣ್ತದೆ, ಒಳಗಿನಲ್ಲಿ ಏನಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಅದರಿಂದ ಈಜುದು ಬಹಳ ಮುಖ್ಯ. ಈ ಬಿ ಪಿ ಮತ್ತು ಶುಗರ್ ಅಂತ ಹೇಳ್ತಾರಲ್ಲ ಈಗಿನ ಹೊಸ ಯುಗದಲ್ಲಿ ಬಹಳ
1: ಡಯಾಬಿಟೀಸ್,
2: ಇದೆರಡು ಆದಷ್ಟು ಕಂಟ್ರೋಲ್ ಬರ್ತದೆ. ಯಾಕಂದ್ರೆ ಬಂದವರು ನಮ್ಮಲ್ಲಿ ಇದ್ದಾರೆ, ಅವ್ರು ಹೇಳುವಾಗ ಹೇಳ್ತಾರೆ ನಮ್ಗೆ ಹೀಗಿತ್ತು ಹೀಗಾಗ್ತಿದೆ ಆಗಿದೆ ಅಂತ ಹೇಳುವಂತ ಹೇಳುವಾಗ ಅದರಿಂದ ಈಜುದು ಬಹಳ ಮುಖ್ಯ ಅಂತ ಅನಿಸ್ತದೆ.
1: ಸರಿ, ಈಗ ಈಜು ಕಲಿತಿರ್ಬೇಕಾದ್ರೆ ನೀರು ಕುಡಿತಾರೆ. ಈಗ ನಮ್ಗೆ ನೀರು ಕುಡ್ದಾದ ನಂತರ ನನಗೆ ಈಜಲಿಕ್ಕೆ ಬರುದಿಲ್ವಾ ಅಂತ ಹೇಳುವಂತ ಮೆಂಟಾಲಿಟಿ ಅವರಲ್ಲಿ ಇರ್ತದೆ. ಈಜು ಕಲಿತಿರ್ಬೇಕಾದ್ರೆ ನೀರು ಕುಡ್ದ ಕೂಡಲೇ ಏನ್ ಮಾಡ್ಬೇಕು?
2: ನಾನು ಆಗ್ಲೇ ಹೇಳಿದಾಗೆ ಈಜು ಕಲೀಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಧೈರ್ಯ, ಇನ್ನೊಂದು ತಾಳ್ಮೆ. ಈ ಎರಡೂ ಇದ್ದಾಗ, ಧೈರ್ಯ ಇದ್ದಾಗ ನಾವು ಆ ನೀರು ಕುಡಿಯುವಂತ ಪರಿಸ್ಥಿತಿ ಬರುವುದಿಲ್ಲ. ತಾಳ್ಮೆ ಇದ್ದಾಗ ನಮಗೆ ಇವತ್ತೇ ಕಲಿತು ಆಗಬೇಕು ಅಂತ ಹೇಳುವಂತದ ಒತ್ತಡದಿಂದ ನೀರು ಕುಡಿಯೋ ಪರಿಸ್ಥಿತಿಯೂ ಬರುವುದಿಲ್ಲ. ಇದಕ್ಕೋಸ್ಕರ ನಾವು ಮೊದಲಿಗೆ ಹೇಳಿದ್ದಾಗೆ, ಈಗ ಧೈರ್ಯ ಮತ್ತು ತಾಳ್ಮೆ ಎರಡು ಇದ್ದಾಗ ನಿಧಾನವಾಗಿ ನಾವು ಕಲಿತಾ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ. ಕುಡಿಯುವುದು ಸಹಜ, ಯಾಕಂದರೆ ಇಲ್ಲಿ ನೀರು ಕುಡಿಬೇಕಾಗಿ ಸ್ವಲ್ಪ ಸ್ವಲ್ಪ, ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು.
1: ಸಂಪರ್ಕಿಸೋದಾದರೆ ಎಲ್ಲಿ ಸಂಪರ್ಕಿಸಬೇಕು?
2: ಸರಿ, ಸಂಪರ್ಕಿಸಬೇಕಾದ್ರೆ ನಮ್ಮ ಉಜಿರೆ SDM ಡಿಗ್ರಿ ಕಾಲೇಜ್ ಇದೆಯಲ್ಲ, ಅದರ ಅಪೋಸಿಟಿಗೆ ಸ್ಟೇಡಿಯಂ ಇದೆ, ರತ್ನವರ್ಮ ಹೆಗಡೆ ಸ್ಟೇಡಿಯಂ ಅಂತ. ಅದೇ ರೋಡಲ್ಲಿ ಮುಂದೆ ಬಂದಾಗ CBSE ಸ್ಕೂಲ್ ಇದೆ, SDM CBSE ಸ್ಕೂಲ್. ಅದರ ಲೆಫ್ಟ್ ಸೈಡಿಗೆ SDMC ಈಜುಕೊಳ ಅಂತಿದೆ, ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ನಂಬರ್ ಏನಾದರೂ ನೀವು ಕೊಡಬಹುದು. 9008751718 9008751718.
1: ಇಷ್ಟೊತ್ತು ಈಜುಕೊಳಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಒದಗಿಸಿಕೊಟ್ಟ ಚರಣ್ ರೇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ತುಂಬಾ ತುಂಬಾ ಧನ್ಯವಾದಗಳು.
2: ಧನ್ಯವಾದಗಳು.
0: ಇದುವರೆಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿ SDM ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು, ಸಂದರ್ಶನ ನಡೆಸಿಕೊಟ್ಟವರು ಸಚಿನ್ ಹೆಬ್ಬಾರ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಮೊದಲಿಗೆ RN ಜಯಗೋಪಾಲ್ ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿರುವ, SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಕೈ ಬೀಸಿ ಕರೆದಿದೆ.

ಸಾಂಪ್ರದಾಯಿಕ ಗೀತೆ, ಸಂಗೀತ ಸಂಯೋಜನೆ MS ಮಾರುತಿ, ಹಾಡಿರುವ ಗಾಯಕರು ವಿಷ್ಣು, ಶ್ರೀ ಮಂಜುನಾಥ.

ಕೆಳಗರೆ ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಶಮಿತಾ ಮಲ್ನಾಡ್ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ, ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಯುವರಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಹಾಡಿರುವ ಗೀತೆ, ಸಂಗೀತ ಆರ್ಎನ್ ಜಯಗೋಪಾಲ್, ಸಾಹಿತ್ಯ ಶರ್ಮಾ. ನೋಡಬೇಕು

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಕ್ಲಿಕ್ ಏನೊಂದಿಲ್ಲರು ರೇಡಿಯೋ ನಿನಾದ 90.4 FM.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
3: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
2: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
4: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
6: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ,
5: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನಿ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಟ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಉದುರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವ್ವಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನು, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಚೊಪ್ಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ.

ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರು ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿ ಎಡ್ ಶಿಕ್ಷಕರಿಗೆ, ಬಿ ಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು ಒಂದು ಬದುಕಿನ ಚಿಂತನೆಗೆ ಸಂಬಂಧಿಸಿರ್ತಕ್ಕಂಥ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಅವರನ್ನು ಬಹಳ ಹೃದಯಪೂರ್ವಕವಾಗಿ ನಾನು ನಿನಾದ ರೇಡಿಯೋಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್.

ನಾವೆಲ್ಲ ಈ ಜೀವಪರವಾಗಿರುವಂಥ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನು ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು ಏನು ಕೊಡಲಿಕ್ಕಿಲ್ಲ, ಅದನ್ನು ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು ಅಂತಹ ಒಂದು ಹಾಡನ್ನು ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನು ಹಾಡಲಿದ್ದಾರೆ.

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ ಇದು. ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ ನಮಸ್ಕಾರ.
2: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
3: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
2: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
3: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
2: SDM ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.

ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರೂ ಎರಡು

ಇದನ್ನ ನಾನು ಇಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಶೀಲ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೇ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ, ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡುವ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ, ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯು ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಸುಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತರೆಗ್ಲಾ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರೇರ್ ತೆರೀದ್ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
2: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
3: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
4: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
3: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
4: ಖಂಡಿತ ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
5: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
4: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
5: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
4: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
5: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
4: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ, ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
5: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
4: ಧನ್ಯವಾದಗಳು.

ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.

ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ಇದು ರೇಡಿಯೋ ನಿನಾದ 90.4 FM. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ಈ ಸರಣಿ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕುರಿತು ಪ್ರಹಸನ ಮತ್ತು ಮಾಹಿತಿ ಪ್ರಸಾರವಾಗಲಿದೆ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ತಾತ, ನಾನು ಒಳಗ್ ಬರಬಹುದಾ? ನೀವ್ ಸಿದ್ಧವಾಗಿದ್ದೀರಾ?
3: ಒಂದ್ ನಿಮಿಷ ಪುಟ್ಟಿ, ಇನ್ನೇನು ಒಂದ್ ನಿಮಿಷದಲ್ಲೇ ರೆಡಿ ಆಗ್ತೀನಿ.
2: ಓ ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರ. ಆದ್ರೆ ನೋಡು, ನಾನ್ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು ಒಂದ್ ನಿಮಿಷ ಬೇಕು ಅಂತಿದ್ಯಾ?
3: ಈಗ ನೀನ್ ನನಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡು, ನನಗೆ ವಯಸ್ಸಾಗಿದೆ. ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ, ಗಡಿಬಿಡಿ ಮಾಡೋಕ್ಕಾಗಲ್ಲ.
2: ಏನಂದೆ? ಹಂಗಂದ್ರೇನ್ ತಾತ?
3: ನೋಡು, ಇದರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು. ಸ್ವೆಟರು, ಸ್ಕಾರ್ಪು, ಟೋಪಿ ಹಾಕೊಳ್ಬೇಕು. ಇಲ್ಲದೆ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ.
2: ಇದರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೇ?
3: ಅಷ್ಟೇ ಅಲ್ಲ ಪುಟ್ಟಿ, ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ.
2: ಓ ಹಾಗೇನಿಲ್ಲ, ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ.
3: ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ? ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು.
2: ಸರಿ, ಹಾಗಿದ್ರೆ ನಾವು ಹೊರಡೋಣ ತಾತ.
3: ನನ್ ಮುದ್ದು ಲಕ್ಷ್ಮಿ, ಹೋಗೋಣ ಪುಟ್ಟಿ.
2: ತಾತ, ನಾನಿಲ್ಲಿ 4 ದಿನ ಇರೋದು, ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡ್ಬೇಡಿ.
3: ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ. ಬಾ, ಮೊದಲು ಎಲ್ರನ್ನು ಭೇಟಿ ಮಾಡೋಣ.
2: ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ?
3: ಖಂಡಿತ ಹೇಳಿದೀನಿ.
2: ಹೌದಾ? ಏನ್ ಹೇಳಿದಿರಾ ತಾತ?
3: ಏನಂದ್ರೆ,

0: ಡ್ರೈವರ್ ಆಗ್ಬೇಕು.
1: ಓಹೋ, ಸಂತೋಷವಾಗಿ ಬನ್ನಿ ತಾತ, ಹೋಗೋಣ.
0: ಹಾ ಹೋಗೋಣ ಹೋಗೋಣ. ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ.
1: ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ಬಿಡಿ ತಾತ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡು ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ.
0: ಹ್ಮ್, ಸರಿ ಮತ್ತೆ ಕೇಳಿಸ್ಕೋ.

ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮ

0: ವರ್ಷೀಯ ಎರಡು ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
1: ಸರಿ ಪುಟ್ಟಿ, ಪ್ರಾರಂಭಿಸಿ. ಮತ್ತೆ
2: ನಾವು ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ಲರೂ ಕ್ಷಮಿಸ್ಬೇಕು.
3: ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾವತ್ತು ತಡ ಅನ್ನೋದಿಲ್ಲ ಅಂತ ನೀನೆ ಹೇಳ್ತಿದ್ದಾನೆ.
2: ಹೌದು ಹೌದು, ಪ್ರಾರಂಭಿಸೋಣ. ಹಾಗಿದ್ರೆ ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ.
1: ಏನಮ್ಮ ಪುಟ್ಟಿ, ಅದು ಹೆಸರೇ ಅಷ್ಟು ಕಷ್ಟ ಇದೆ. ಅಟಲ್ ವಯೋ
0: ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ.
3: ಚೆನ್ನಾಗಿದೆ, ಹೆಸರಲ್ಲೇನಿದೆ ರಮಣ, ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು.
1: ಹೌದು, ಅಟಲ್ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ.
2: ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ?
0: ಖಂಡಿತ ತಾತ, ಈಗಾಗ್ಲೇ ನೀವೆಲ್ಲರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ.
1: ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ?
0: ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿನವಾಗಿದ್ದ ಹೆಸರನ್ನೇ ಕೇವಲ ಒಂದು ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ
3: ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮೀಪುಟಿ, ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ.
1: ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತಾಯ್ತು.
3: ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ.
4: ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವರ್ಯಾರು ನಮ್ಗಾಗಿ ಎರಡ್ ನಿಮಿಷ ಸಹ ಕೊಡಲ್ಲ.
2: ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ.
3: ನಮ್ ನಮ್ಮ ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ ತಾನೆ. ಆಗ ಅವರೊಡನೆ ನಾವು ಮಾತಾಡೋದೇನಾರು ನಿಲ್ಸಿದ್ವಾ? ಇಲ್ಲ ತಾನೆ.
1: ಏ, ನನ್ ಕಣ್ಣಿನ ತೊಂದರೆಗೆ ನನ್ ಕರ್ಕೊಂಡೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದ್ದೀನಿ ಗೊತ್ತಾ? ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ, ಅದು ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ.
4: ನನ್ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ, ನಾನ್ ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ ಮೊಣಕಾಲು ಜೋರಾಗಿ ಬಡಿತು, ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಹೇಳಕ್ಕಾಗ್ದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೇನೆ ನನಗ್ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು.
2: ಏ ರಮಣ, ಪ್ರೀತಿಯೆಲ್ಲ ನೆನಪಲ್ಲೇ ಇರುತ್ತಪ್ಪ, ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ

0: ಸಿಗಲ್ಲ ಅಷ್ಟೇ.
1: ಭರತಣ್ಣ, ನೀ ನಿಜವಾಗ್ಲೂ ಅದೃಷ್ಟಶಾಲಿ. ಯಾಕೆ ಹೇಳಿ, ನಿಮ್ಮ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾಳ್ವಾ? ಅದಕ್ಕೆ
0: ಸರಿಯಾಗಿ ಹೇಳಿದೆ ನೋಡು.
2: ಮತ್ತೆ ಇಲ್ಲಿಗೆ ಬರೋದು ಅಂದ್ರೆ ಸುಮ್ಮನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ.
3: ಏನ್ ಹೇಳ್ತಿದ್ಯಾ ಪುಟಿ?
2: ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ.
0: ಅಲ್ಲ ಪುಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ?
2: ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ?
4: ಏನೋ, ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಾಗತ್ತಾ? ಆಗಿದ್ದಿದ್ರೆ ನಂದೆಲ್ಲ ಕೆಲಸ ಮಾಡಿ ಮುಗ್ಸ್ ಆರಾಮಾಗಿರ್ತಿದ್ದೆ. ನಾ ನನ್ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ. ಜೊತೆಗೆ ನನ್ ಕಣ್ಣಿನ ದೃಷ್ಟಿನೋ ಅದು ಕೂಡ ದಿನಕ್ಕೆ ದಿನ ಹಾಳಾಗ್ತಾ ಇದೆ.
2: ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು.
4: ಏನ್ ಪುಟ್ಟಿ, ನಾನು ನನ್ ಮಗನ್ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ.
2: ಇರ್ಲಿ ತಾತ, ಈಗ ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ.
0: ಓ, ಹಾಗಾದ್ರೆ ಆ ನಂಬರ್ ಅಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟ್ಟಿ?
2: ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ.
3: ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ.
2: ಇದೊಂದ್ಸಲ ನನ್ನನ್ನ ನಂಬಿ, ನಿಮ್ ಫೋನ್ ತೆಗೆದುಕೊಂಡು 1 4 5 6 7 ಡಯಲ್ ಮಾಡಿ.
0: ಏನಮ್ಮ ಪುಟ್ಟಿ, 1 4 5 6 7?
2: ಹೌದು, 1 4 5 6 7. ಇದು ಹಿರಿಯರ ಸಹಾಯವಾಣಿ.
4: ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ ಕಣ್ಗಳು ಸರಿ ಹೋಗ್ಬಿಡುತ್ತಾ?
2: ಹೌದು.
1: ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ?
2: ಖಂಡಿತವಾಗ್ಲೂ ಹೌದು.
0: ಹಾಗಾದ್ರೆ ಪುಟ್ಟಿ, ಇದು ನನ್ನ ಡಿಎಲ್ ನವೀಕರಿಸುತ್ತಾ?
2: ಹೌದು.
3: ಮತ್ತೆ ನಾನ್ ದಿನವಿಡೀ ಮನೆಯಲ್ಲಿ ಒಬ್ಬಂಟಿ ಆಗಿರ್ತೀನಿ, ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡ್ಸತ್ತಾ?
2: ಹೌದೌದು.
3: ನಿಜವಾಗಿಯೂ?
1: ನಿಜವಾಗಿಯೂ?
0: ಲಕ್ಷ್ಮಿ, ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೆಯಲ್ವನಮ್ಮ. ಯಾರ್ದಾದ್ರೂ ಒಂಟಿತನವನ್ನ ಅದು ಹೇಗೆ ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ?
2: ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ.
4: ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ.
3: ಮ್ಯಾಜಿಕ್? ಸರಿ, ಹಾಗಾದ್ರೆ ಇದಕ್ಕೆ ಹಣ ಕೊಡ್ಬೇಕಾಗತ್ತೇನೋ? ನಾವ್ ಇದಕ್ಕೆ ದುಡ್ಡು ಹೇಗ್ ಕೊಡೋದು?
2: ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನು ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ.
0: ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡಬಹುದು, ಮತ್ತೆ ಇದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ತಾನೆ?
2: ಹೌದು, ಯಾವ ಸಮಯದಲ್ಲಾದ್ರೂ, ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸುತ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ.
5: ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದು ಹೆಲ್ಪ್ ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಯಾವ ತರ ಮೇಂಟೆನೆನ್ಸ್ ತಗೋಬೇಕನ್ನೋ ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕರಿಗೆ ವೃದ್ಧಾಪ ಪಿಂಚಣಿ ಅಂದ್ರೆ ಒಳ್ಳೆ ಪೆನ್ಷನ್ ಯಾವ ತರ ತಗೋಬೇಕು, ಏನೇನು ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಾಸ್ಮೆಂಟ್ ಹೊಡೆಯೋದು ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವರು ನಮಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡಕ್ಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ ಅಂದ್ರೆ ಡಿಪ್ರೆಷನ್ ನಲ್ಲಿದ್ರೆ ಹಿರಿಯ ನಾಗರಿಕರು ನಮಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು ಆರೈಕೆ ಕೇಂದ್ರಗಳು ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ವಿ. ಇದೆಲ್ಲ ಸರ್ವಿಸ್ ನಮ್ಮ ಕಡೆಗೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್.
2: ಹಾಗಾದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ?
4: ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ.
0: ರಾಮಣ್ಣ, ನಿನಗ್ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಯಾವಾಗ ನೋಡಿದ್ರು ಇನ್ನೊಂದ್ ವಿಷಯ ನಿಂಗೆ ಇದ್ದೇ ಇರುತ್ತೆ.
4: ನಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು?
0: ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನೀನು ನಿನ್ನ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ.
4: ಏ ತಮಾಷೆ ಮಾಡಬೇಡ.
0: ಹಾಗಾದ್ರೆ ನಾನು ಕೀಟ್ಲೇನೂ ಮಾಡಬಾರ್ದು, ಹಾಸ್ಯನೂ ಮಾಡಬಾರ್ದು, ಇನ್ನೇನ್ ಮಾಡಬಹುದು ಅಂತ ನೀನೇ ಹೇಳಪ್ಪ.
2: ಪ್ರಶ್ನೆಗಳನ್ನ ಕೇಳಬಹುದು ಅಂಕಲ್, ಕೇಳಿ. ನಿಮಗೇನು ಅನುಮಾನ?
4: ಏ ಪುಟ್ಟಿ, ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ ಒಂದು ಒತ್ತಿ ಅದಕ್ಕಾಗಿ ಎರಡು ಒತ್ತಿ ಅಂತ ಅವಾಗ ಅವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ.
3: ಅಷ್ಟೇ ಅಲ್ಲ, ಇಷ್ಟೆಲ್ಲಾ ಆಯ್ಕೆಗಳನ್ನ ಒತ್ತಿದ ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗ್ದೇನು ಇರ್ಬೋದು.
0: ಸ್ವಲ್ಪ ಸಮಾಧಾನ, ನಮ್ ತರನೇ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ, ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡೇ ಮಾತಾಡ್ತಾರೆ.
1: ನಮ್ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ.
2: ಅಂಕಲ್, ಈಗ್ಲೇ ಕರೆ ಮಾಡಿ, ನಮ್ಗ್ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ.
0: ಹೌದು, ಇದು ಒಳ್ಳೆ ಉಪಾಯ, ಕರೆ ಮಾಡಿ. ಹಾಗಿದ್ರೆ
4: ನಾನಾ?
0: ಮತ್ತಿನ್ಯಾರು? ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳು.
4: ಅಕ್ಕ, ನೀವ್ ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದ್ಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ. ನೀವೇ ಮಾಡಿ ಅಕ್ಕ.
0: ರಮಣ, ಯಾಕೆ ಇಷ್ಟು ನಾಚಿಕೆ ಪಟ್ಕತಿಯ? ಸರಿ ಇರ್ಲಿ ಅಕ್ಕ, ನೀವೇ ಮೊದ್ಲು ಕರೆ ಮಾಡಿ.
3: ನಾನಾ? ಆದ್ರೆ ನಾನ್ ಏನ್ ಹೇಳ್ಕೊಳ್ಳಿ? ಪರಿಚಯನೇ ಇಲ್ದ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ?
0: ಲಕ್ಷ್ಮಿ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ, ಆದ್ರೆ ಅದ್ ನಿಜವಾಗಿ ಬಳಸೋ ಹಾಗೆ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ.
6: ಹೌದು ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಇದ್ರ ಬಳಕೆ ಆಗುತ್ತೆ.
2: ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ.
4: ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೇ ಇರಬಹುದು.
3: ನನ್ನ ಮಗಳು ಕೂಡ ಇದನ್ನ ಇಷ್ಟಪಡದೇ ಇರಬಹುದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ.
6: ನೀವ್ ಹೇಳೋದು ಸರಿ, ಇದ್ರ ಬಗ್ಗೆ ನಮ್ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು.
2: ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ.
3: ನೋಡ್ರಪ್ಪ, ಎಂತ ಕಾಲ ಬಂತು, ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ.
2: ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕಾಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗುವೊಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ, ಹಾಗಾಗಿ ತನ್ನ

0: ಆದ ಕುಟುಂಬ ಇನ್ನೇನು ಶುರು ಮಾಡಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ. ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚುತ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ, ಪರವಾಗಿಲ್ಲ ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡು ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತಹ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ. ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳುತ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಠ ಮಠ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ, ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೊ ಬರ್ತಾರೆ. ಆಗ ರಾಜ ಇದ್ದೋನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೋಡ್ತಿದ್ಯಾ ಅಂತ ಕೇಳಿದಾಗ ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೆ ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು ನಿಧಿನ? ಹೌದು, ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ. ಸರಿಯಾಗಿ ಹೇಳು, ಎಷ್ಟು ನಾಣ್ಯಗಳಿವೆ? ಅದಕ್ಕೆ ಸರಿಯಾದ ಮೊತ್ತವನ್ನ ನಾನೇ ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? ಸಾವಿರನ? ಇಲ್ಲ ಮಹಾರಾಜ್ರೆ. ನೂರು? ಇಲ್ಲ ಮಹಾರಾಜ್ರೆ. ಮತ್ತೆ ಹೀಗೆ ಹುಚ್ಚಾಪಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, ಒಂದು ಡಜನ್ನು ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ ಸಾವಿರ ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1,000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳ್ದಾಗ ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ. ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ. ಮಲ್ಲಪ್ಪ ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನ್ಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ, ನಾನು ನಿನಗೆ 5,000 ನಾಣ್ಯಗಳನ್ನ ಕೊಡ್ತೀನಿ, ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದಂತಹ ಮಲ್ಲಪ್ಪ ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಸ್ಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಲೇಬೇಕು ಅಂತ ಕೂಡ ಬಯಸ್ತಾನೆ. ನಂತರದಲ್ಲಿ ವಿನಮ್ರವಾಗಿ, ಮಹಾರಾಜ್ರೆ, ನೀವು ತುಂಬಾ ದಯಾಳು, ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರಾ. ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆಯನ್ನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೆ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಿಲಲ್ಲಿ ವಾಸ ಮಾಡ್ತಿದ್ದೀನಿ. ಈಗ ನನಗೆ ಮದುವೆ ಆಗಿದೆ. ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ, ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೋ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ, ಬಹಳ ಒಳ್ಳೇದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನಿಯತಿನ ವ್ಯಕ್ತಿಯಾಗಿದ್ಯ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ.
1: ಒಳ್ಳೇದು ಲಕ್ಷ್ಮಿ, ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ.
0: ಹೌದಾ, ನಿಜವಾಗ್ಲೂ? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ.
2: ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸ್ದಂತೆನೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ.
3: ನಿನ್ ಮಾತನ್ ಕೇಳದ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ,
4: ನನ್ ಸೊಸೆಗ್ ಬೇಜಾರಾಗತ್ತೆ,
3: ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅಲ್ರೇನ್ರಪ್ಪ?
1: ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚ್ಕೊಳ್ಬೇಕಾಗಿದೆ ಅಷ್ಟೇ.
0: ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ, ಮತ್ತೆ ತಾತ ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ, ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ತ್ರಿ, ಅದಕ್ಕಾಗಿ 2 ಒತ್ತ್ರಿ ಅಂತ ಹೇಳಲ್ಲ ತಾನೆ?
5: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
6: ಇದುವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕಾರ್ಗಿಲ್ ವಿಜಯ ದಿವಸ್ ಈ ಹಿನ್ನೆಲೆಯಲ್ಲಿ ಮಾತನಾಡುತ್ತಾರೆ ಕೀರ್ತಿರಾಜ್ ರವಿ ಅವರು.
1: ನಮಸ್ಕಾರ ಪ್ರಿಯ ಮಿತ್ರರೇ, ಇಂದು ನಾನು ನಿಮ್ಮ ಮುಂದೆ ಒಬ್ಬ ಸಾಮಾನ್ಯ ಭಾರತೀಯನಾಗಿ ಮಾತನಾಡುತ್ತಿದ್ದೇನೆ. ಆದರೆ ನನ್ನ ಹೃದಯದ ಪ್ರತಿಯೊಂದು ನಾದವು ದೇಶಕ್ಕಾಗಿ ಪ್ರಾಣತೆತ್ತ ವೀರ ಯೋಧರ ಪರವಾಗಿ ಧ್ವನಿಸುತ್ತಿದೆ. ಜುಲೈ 26, 1999 ಈ ದಿನವನ್ನು ಭಾರತ ಎಂದೆಂದಿಗೂ ಮರೆಯಲಾರದು. ಈ ದಿನ ನಾವು ಕೇವಲ ಭೂಮಿಯನ್ನು ಮರಳಿ ಪಡೆದದ್ದಲ್ಲ, ನಾವು ನಮ್ಮ ಯೋಧರ ಶಕ್ತಿಯ ಮೇಲೆ ನಂಬಿಕೆಯನ್ನು ಮರಳಿ ಪಡೆದೆವು, ನಮ್ಮ ರಾಷ್ಟ್ರದ ಆತ್ಮದ ಮೇಲೆ ವಿಶ್ವಾಸವನ್ನು ಪುನರ್ ಸ್ಥಾಪಿಸಿದೆವು. ಕಾರ್ಗಿಲ್ ಯುದ್ಧವು ಕೇವಲ ಗಡಿಭಾಗದ ಕಥೆಯಷ್ಟಲ್ಲ, ಅದು ಭಾರತವನ್ನೆಲ್ಲ ತಲ್ಲಣಗೊಳಿಸಿದ ಘಟ್ಟ. ಆಗ ಮನೆಯ ತಂದೆ ತಾಯಂದಿರು ಪ್ರಾರ್ಥನೆ ಮಾಡುತ್ತಿದ್ದರು, ಜನರೆಲ್ಲ ಮನೆಯಲ್ಲಿ ಶಾಂತವಾಗಿದ್ದರು, ಮಕ್ಕಳಿಗೆ ಏನಾಗುತ್ತಿದೆ ಎಂಬ ಅರಿವೇ ಇರಲಿಲ್ಲ. ಟಿವಿ ನ್ಯೂಸ್ ನೋಡುವ ಪ್ರತಿ ಕ್ಷಣವು ಭಯ ಹಾಗೂ ಆಶಾಭಾವನೆಯ ನಡುವೆ ಸಾಗುತ್ತಿತ್ತು. ಆ ಯೋಧರು ನಮ್ಮ ಮನೆಯವರು, ನಮ್ಮ ರಕ್ತದಿಂದ ಹುಟ್ಟಿದವರು, ನಮ್ಮ ಶಾಲೆಗಳಲ್ಲಿ ಓದಿದವರು, ನಮ್ಮ ಬೀದಿಯಲ್ಲಿ ಆಟವಾಡಿದವರು. ಆದರೆ ದೇಶವೊಂದೇ ಹೇಳಿ ತಾವು ಹೋದರು, ಮರಳಿ ಬಂದಿಲ್ಲ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಶೇರ್ ಶಾ ಎಂದು ಪ್ರಸಿದ್ಧರಾದವರು, ಅವರು ಹೇಳಿದ ಮಾತು, ನಾನು ತಿರಂಗ ಹಾರಿಸಿ ತಿರುಗಿ ಬರುತ್ತೇನೆ, ಇಲ್ಲಾಂದ್ರೆ ಅದರಲ್ಲಿ ಹೊದಿಸಿಕೊಂಡು ಬರುತ್ತೇನೆ. ಅವರು ಧ್ವಜದಲ್ಲಿ ಹೊದಿಸಿಕೊಂಡು ಬಂದರು, ಆದರೆ ಅವರ ಆತ್ಮ ಇಂದಿಂದಿಗೂ ಆ ಹಿಮ ಪರ್ವತಗಳ ಮೇಲೆ ತಿರಂಗವನ್ನು ಹಾರಿಸುತ್ತಲೇ ಇದೆ. ಲೆಫ್ಟಿನೆಂಟ್ ಮನೋಜ್ ಪಾಂಡೆ ಅವರ ಮಾತು, ನಾನು ನನ್ನ ರಕ್ತ ಸಾಬೀತುಪಡಿಸುವುದಕ್ಕಿಂತ ಮೊದಲು ಮರಣ ಬಂದರೆ ನಾನು ಮರಣವನ್ನೇ ಸಾಯಿಸುತ್ತೇನೆ. ಅವರು ತಮ್ಮ ಮಾತನ್ನು ಜೀವಂತವಾಗಿಸಿ ತೋರಿಸಿದರು. ನಾವು ನಾಗರಿಕರಾಗಿ ಇದ್ದರೂ ನಮ್ಮ ಬಳಿ ಹೆಚ್ಚು ಹಣ ಇದೆ, ದೇಶ ಕಾಪಾಡುವುದು ಯೋಧರ ಕೆಲಸ, ಆದರೆ ಅವರು ಹಾಕಿದ ಬಲಿದಾನವನ್ನು ಅರ್ಥ ಮಾಡಿಕೊಳ್ಳುವುದು, ಗೌರವಿಸುವುದು ನಮ್ಮ ಕೆಲಸ. ಅವರು ನಿದ್ರಿಸುತ್ತಿರುವಾಗ ನಾವು ನಿದ್ದೆಯಲ್ಲಿರೋಣ ಎಂಬುದಲ್ಲ, ನಾವು ಎಚ್ಚರವಾಗಿರಬೇಕು. ಇದು ಸತ್ಯ, ನಾವು ಗಡಿಯಲ್ಲಿ ಬಂದುಕು ಹಿಡಿದಿಲ್ಲ, ಆದರೆ ನಾವು ನಿಷ್ಠೆಯ ಮತ ಹಾಕಬಹುದು, ನಾವು ಸಮಾಜದಲ್ಲಿ ನೀತಿಯನ್ನು ಉಳಿಸಬಹುದು, ನಾವು ದೇಶದ ಪ್ರಗತಿಗೆ ಧಕ್ಕೆಯಾಗದಂತೆ ನಡವಳಿಕೆ ತೋರಿಸಬಹುದು. ನಾವು ಯಾವಾಗಲೂ ಕೇಳುತ್ತೇವೆ, ನಾನು ದೇಶಕ್ಕೆ ಏನು ಕೊಡುಗೆ ನೀಡಿದ್ದೀನಿ? ಕಾರ್ಗಿಲ್ ವಿಜಯ ದಿವಸ್ ನಮಗೆ ಉತ್ತರ ನೀಡುತ್ತದೆ, ಸತ್ಯತೆ, ಜವಾಬ್ದಾರಿ, ಒಗ್ಗಟ್ಟು, ನಿಷ್ಠೆ, ಈ ಎಲ್ಲವೂ ಭಾರತವನ್ನು ಕಾಪಾಡುವ ಶಕ್ತಿಗಳು. ಯುವ ಮಿತ್ರರೇ, ದೇಶಪ್ರೇಮ ಪೇಜಿನಲ್ಲಿ ಹಾಕುವ ಸ್ಟೇಟಸ್ ಅಲ್ಲ, ಅದು ಜೀವಂತ ಶೈಲಿ ಆಗಬೇಕು. ನಾವು ಹೇಳುವ ಮಾತಿನಲ್ಲಿ ಅಲ್ಲ, ನಡವಳಿಕೆಯಲ್ಲಿ ದೇಶಪ್ರೇಮ ಇರಬೇಕು. ಆದ ಕಾರಣ ಆ ದಿನದಂದು ನಾವು ಧ್ವಜಕ್ಕೆ ಗೌರವ ಸಲ್ಲಿಸುವುದು ಮಾತ್ರವಲ್ಲ, ನಾವು ಪ್ರಾಮಾಣಿಕತೆ, ಶ್ರದ್ಧೆ, ಕರ್ತವ್ಯ ಮತ್ತು ಬಲಿದಾನಗಳನ್ನು ಮೌಲ್ಯಗಳಿಗೂ ಗೌರವ ಸಲ್ಲಿಸೋಣ. ಅಂತಿಮವಾಗಿ ಯೋಧರ ಕುಟುಂಬಗಳ ಬಗ್ಗೆ ಮಾತನಾಡೋಣ. ತಂದೆ ತಾಯಿ, ಪತ್ನಿ, ಮಕ್ಕಳು, ಅವರು ಬದುಕುವ ಪ್ರತಿದಿನವೂ ಬಲಿದಾನದ ಪಾಠವನ್ನೇ ಓದುತ್ತಾರೆ, ಅವರಿಗೊಂದು ನಮಸ್ಕಾರ. ಅವರಿಗೆ ನಿಜವಾದ ಗೌರವ ನಮ್ಮಿಂದ ಮಾತ್ರ ಸಿಗಬೇಕು. ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ಭಾರತೀಯನಾಗಿ ಬದುಕೋಣ. ಕಾರ್ಗಿಲ್ ಇತಿಹಾಸವಲ್ಲ, ಅದು ಜೀವಂತ ಪರಂಪರೆ. ಹೆಚ್ಚು ಮಾತುಗಳ ಅಗತ್ಯವಿಲ್ಲ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತ್ರ.
0: ಇದುವರೆಗೆ ಕಾರ್ಗಿಲ್ ವಿಜಯ ದಿವಸ್ ಈ ಹಿನ್ನೆಲೆಯಲ್ಲಿ ಮಾತನಾಡಿದವರು ಕೀರ್ತಿರಾಜ್ ರವಿ. ಈಗ ಒಂದು ದೇಶಭಕ್ತಿ ಗೀತೆಯನ್ನ ಕೇಳೋಣ.

ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

0: ನಮಸ್ಕಾರ. ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ನಿನಾದ್.
1: ನಾನು ರಿದ್ವಿಕ್.
0: ಇಂದು 26 ಜುಲೈ ಅಲ್ವಾ? ಇದು ವಿಶೇಷ ದಿನ ಅನಿಸುತ್ತಾ ಇದೆ. ಯಾವ ದಿನ ಗೊತ್ತಾ?
1: ಹೌದು, ಇಂದು ಕಾರ್ಗಿಲ್ ವಿಜಯ ದಿವಸ್. 1999 ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದ ಸೇನೆಯನ್ನು ಕಾರ್ಗಿಲ್ ಯುದ್ಧದಲ್ಲಿ ಸೋಲಿಸಿ ವಿಜಯ ಪಡೆದ ದಿನ.
0: ಅದಂತೂ ಹೆಮ್ಮೆಯ ಕ್ಷಣ. ನಮ್ಮ ಯೋಧರ ಧೈರ್ಯ ಬಲಿದಾನಗಳನ್ನು ನೆನಪಿಸಿಕೊಳ್ಳುವ ದಿನ.
1: ಹೌದು, ಅವರ ಕೃತಜ್ಞತೆಯ ಸೂಚನೆಯಾಗಿ ನಾವು ಈ ದಿನವನ್ನು ವಿಜಯದ ದಿನವನ್ನಾಗಿ ಆಚರಿಸುತ್ತೇವೆ. ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳೆದು ದೇಶವನ್ನು ರಕ್ಷಿಸಿದ್ದಾರೆ.
0: ನಿಜವಾಗಿಯೂ ಕ್ಯಾಪ್ಟನ್ ವಿಜಯನ್ ಠಾಪರ್, ಲೆಫ್ಟಿನೆಂಟ್ ಮನೋಜ್ ಬಾಬು, ಮೇಜರ್ ರಾಜೇಶ್ ಅವರುಗಳಂತಹ ವೀರ ಯೋಧರು ನಮ್ಮ ನೆನಪಿನಲ್ಲಿ ಸದಾ ಇರುವರು.
1: ಹೌದು, ನಾವು ಮನೆಯಲ್ಲೂ ಸುರಕ್ಷಿತವಾಗಿದ್ದೇವೆಂದರೆ ಅದು ಅವರ ತ್ಯಾಗದಿಂದ. ಇಂಥ ದಿನಗಳಲ್ಲಿ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು.
0: ಬನ್ನಿ, ಇಂದು SGM ಆಂಗ್ಲ ಮಾಧ್ಯಮ CBSE ಶಾಲೆಯ 9ನೇ ತರಗತಿ A ವಿಭಾಗದ ವಿದ್ಯಾರ್ಥಿಗಳಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ.

0: ನಮ್ಮ ಸೈನಿಕರ ತ್ಯಾಗ, ಶೌರ್ಯ ಮತ್ತು ದೇಶ ಪ್ರೇಮಕ್ಕೆ ನಾವೆಲ್ಲರೂ ಚಿರಋಣಿಗಳು. ಈ ದಿನದ ಮಹತ್ವದ ಬಗ್ಗೆ ಹಂಚಿಕೊಳ್ಳಲು ಬರುತ್ತಿದ್ದಾರೆ ಧೃತಿ.
1: ಇಂದು ಜುಲೈ 26ರಂದು ಭಾರತದ ಇತಿಹಾಸದಲ್ಲಿ ಮಹತ್ವವಾದ ಅಧ್ಯಾಯವನ್ನು ನಾವು ಸ್ಮರಿಸುತ್ತೇವೆ. ಧೈರ್ಯ, ತ್ಯಾಗ ಮತ್ತು ರಾಷ್ಟ್ರಾಭಿಮಾನದಿಂದ ಕೂಡಿದ ಒಂದು ದಿನ. 1999ರ ಇದೇ ದಿನ ಜಮ್ಮು ಮತ್ತು ಕಾಶ್ಮೀರದ ಹಿಮದಿಂದ ಕೂಡಿದ ಕಾರ್ಗಿಲ್ ಬೆಟ್ಟಗಳಲ್ಲಿ ನಮ್ಮ ಭಾರತೀಯ ಸೈನಿಕರು ಶತ್ರು ದಾಳಿಕೋರರ ಮೇಲೆ ಐತಿಹಾಸಿಕ ವಿಜಯ ಸಾಧಿಸಿದರು. ಇದು ಕೇವಲ ಭೂಮಿಗಾಗಿ ನಡೆದ ಯುದ್ಧವಲ್ಲ, ಗೌರವ, ಸತ್ಯನಿಷ್ಠೆ ಮತ್ತು ನಮ್ಮ ಮಾತೃಭೂಮಿಯ ಆತ್ಮಕ್ಕಾಗಿ ನಡೆದ ಯುದ್ಧ. 18,000 ಅಡಿ ಎತ್ತರಕ್ಕಿಂತ ಮೇಲಿನ ಅತ್ಯಂತ ಕಷ್ಟಕರ ಪರಿಸ್ಥಿತಿಗಳಲ್ಲಿ ನಡೆದ ಕಾರ್ಗಿಲ್ ಯುದ್ಧವು ನಮ್ಮ ಸೈನಿಕರ ಅಪರೂಪದ ಶೂರತೆಯನ್ನು ತೋರಿಸಿತು. ಭಾರತೀಯ ಭೂಮಿಯನ್ನು ಮರಳಿ ಪಡೆಯಲು ನಡೆದ ಆಪರೇಷನ್ ವಿಜಯ್ ಬಹುಮುಖ್ಯ ಬಲಿದಾನದೊಂದಿಗೆ ಬಂದಿತು. 500ಕ್ಕಿಂತ ಹೆಚ್ಚು ಧೈರ್ಯಶಾಲಿ ಸೈನಿಕರು ತಮ್ಮ ಪ್ರಾಣವನ್ನು ಅರ್ಪಿಸಿದರು, ಆದರೆ ಅವರ ಬಲಿದಾನ ವ್ಯರ್ಥವಾಗಲಿಲ್ಲ. ಭಾರತ ಉನ್ನತವಾಗಿ ಏಕತೆಯಿಂದ ಮತ್ತು ವಿಜಯಶಾಲಿಯಾಗಿ ನಿಂತಿತು. ಜಯದೊಂದಿಗೆ ಹಿಂದಿರುಗಿದವರು ಮತ್ತು ರಕ್ಷಿಸಿದ ನೆಲದಲ್ಲಿ ಸೇರಿ ಹೋದವರ ಧೈರ್ಯ, ಸ್ವಾತಂತ್ರ್ಯವು ಉಚಿತವಲ್ಲ, ಅದು ಧೈರ್ಯಶಾಲಿಗಳ ರಕ್ತ, ಬೆವರು ಮತ್ತು ತ್ಯಾಗದ ಮೂಲಕ ಪಡೆದದ್ದು ಎಂಬುದನ್ನು ನೆನಪಿಸುತ್ತದೆ. ಅಂತಹ ವೀರರಿಗೆ ನಾವು ನಮನ ಸಲ್ಲಿಸೋಣ. ಕಾರ್ಗಿಲ್ ವಿಜಯ ದಿವಸ್ ಕೇವಲ ಸ್ಮರಣೆಯ ದಿನವಲ್ಲ, ಇದು ಪ್ರತಿಯೊಬ್ಬರಿಗೂ ಕರೆ. ನಮ್ಮ ಸೈನಿಕರು ಆ ಕಠಿಣ ಪರ್ವತಗಳಲ್ಲಿ ತೋರಿದಂತಹ ಕರ್ತವ್ಯ, ಧೈರ್ಯ ಮತ್ತು ದೇಶಭಕ್ತಿಯನ್ನು ನಮ್ಮ ಜೀವನದಲ್ಲಿ ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜೈ ಹಿಂದ್, ಜೈ ಭಾರತ.
2: ಧನ್ಯವಾದಗಳು. ಈಗ ನಮ್ಮ ಸೈನಿಕರ ತ್ಯಾಗಕ್ಕೆ ಗೌರವ ಸಲ್ಲಿಸುವ ಮತ್ತು ದೇಶಪ್ರೇಮವನ್ನು ಹೆಚ್ಚಿಸುವ ಒಂದು ದೇಶಭಕ್ತಿ ಗೀತೆ ಸಹಪಾಠಿಗಳಿಂದ.

0: ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಡೆದ ಒಂದು ಅಸಾಮಾನ್ಯ ಹಾಗೂ ರೋಮಾಂಚನಕಾರಿ ಘಟನೆಯೊಂದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾರೆ ಶ್ರೇಯಾಬಿ.
1: ಟೋಲೋಲಿಂಗ್ ಟಾಪ್ನ ಗಾಳಿ ತೀಕ್ಷ್ಣವಾಗಿದ್ದು ಗನ್ ಪೌಡರ್ನ ವಾಸನೆಯೊಂದಿಗೆ ಭೀತಿಯಿಂದ ಕೂಡಿತ್ತು. ಇದು 1999 ಜೂನ್ ತಿಂಗಳಾಗಿತ್ತು. ಕಾರ್ಗಿಲ್ನ ಕೆರಳಿದ ಶಿಖರಗಳು ಭಾರತ ಇತಿಹಾಸದ ಅತ್ಯಂತ ಕ್ರೂರ ಯುದ್ಧಗಳಲ್ಲಿ ಒಂದಾದ ಬಗ್ಗೆ ಸಾಕ್ಷಿಯಾಗಿದ್ದವು. 13 ಜಾಕ್ ರೈಫಲ್ನ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಆ ಗದ್ದಲದ ನಡುವಿನಲ್ಲಿ ನಿಂತು ನಿಯಂತ್ರಿತ ಆಕ್ರೋಶ, ಚುರುಕಾದ ಆಶಾವಾದದ ಸ್ಫೂರ್ತಿಯಾಗಿದ್ದರು. ಅವರು ಕೇವಲ 24 ವರ್ಷದವರಾಗಿದ್ದರೂ ಅವರು ಧರಿಸಿದ್ದ ಆಳವಾದ ಹಸಿರು ಯೂನಿಫಾರ್ಮ್ನ ಭಾರವು ಬಹುಮಾನ್ಯ ಯುದ್ಧದ ನಂತರ ಅನುಭವ ಹೊಂದಿದ ವ್ಯಕ್ತಿಯ ಸ್ಥೈರ್ಯವನ್ನೇ ಪ್ರತಿಬಿಂಬಿಸುತ್ತಿತ್ತು. ಶತ್ರುಗಳು ಬಲವಾದ ಬಂಕರ್ಗಳಲ್ಲಿ ತಲೆಮರೆಸಿಕೊಂಡಿದ್ದರು. ಗನ್ ಯಂತ್ರಗಳ ನಿರಂತರ ಗುಂಡುಮಳೆ ಸುರಿಯುತ್ತಿದ್ದರೂ ಟೋಲೋಲಿಂಗ್ ಒಂದು ಕೋಟೆಯಂತಿತ್ತು. ಅದನ್ನು ವಶಪಡಿಸಿಕೊಳ್ಳುವುದು ಗೌರವದ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ಬಹುಮುಖ್ಯವಾಗಿತ್ತು. ವಿಕ್ರಮರ ಪಡೆ ಈಗಾಗಲೇ ಭಾರಿ ನಷ್ಟವನ್ನು ಅನುಭವಿಸಿತ್ತು. ಮೇಲೆ ಏರುವುದು ತುಂಬಾ ಕಷ್ಟವಾಗಿತ್ತು. ಎತ್ತರವೇ ಹಿಂದೇಟು ಹಾಕುತ್ತಿತ್ತು. ಒಂದು ಹೆಜ್ಜೆ ಇಡುವುದು ಸಾವು ಬದುಕಿನ ಹೋರಾಟವಾಗಿತ್ತು. ಆದರೂ ವಿಕ್ರಮರ ಮನೋಬಲ ಅಸ್ಥಿರವಾಗಲಿಲ್ಲ. ಅಂತಿಮ ನಿರ್ಣಾಯಕ ದಾಳಿ 0.51040 ಮೇಲೆ ನಡೆಯುವ ಮೊದಲು ಇದು ಟೋಲೋಲಿಂಗ್ಗೆ ಸಂಪರ್ಕ ಹೊಂದಿರುವ ಶಿಖರವಾಗಿತ್ತು. ವಿಕ್ರಮರು ತಮ್ಮ ಸೈನಿಕರನ್ನು ಕರೆದಿದ್ದರು. ತಮಾಷೆಯ ವಾಕ್ಚಾತುರ್ಯ ಮತ್ತು ಕ್ಷೀಪ್ರ ಬಾಂಧವ್ಯದೊಂದಿಗೆ ನಿಲ್ಲುವ ಅವರ ಶಬ್ದಗಳು ಈಗ ತೀವ್ರತೆಯಿಂದ ಕೂಡಿತ್ತು. ಅವರು ಪ್ರತಿಯೊಬ್ಬ ಸೈನಿಕನನ್ನು ನೋಡಿದರು. ಮಣ್ಣು, ಧೂಳು, ಬಿಸಿಲಿನಿಂದ ಕಲುಕಿದ ಮುಖಗಳು, ಕಣ್ಣಲ್ಲಿ ದುರ್ಬಲತೆ ಮತ್ತು ನಿರೀಕ್ಷೆಯನ್ನು ಕಂಡರು. ದೋಸ್ತೋ ಎಂದು ಅವರು ಆರಂಭಿಸಿದರು. ಬಿಸಿಯಾದ ಗಾಳಿಯ ಮಧ್ಯೆ ಅವರ ಶಬ್ದ ಎದ್ದಿತು. ಇಂದು ನಾವು ಇತಿಹಾಸ ಬರೆಯುತ್ತಿದ್ದೇವೆ. ಇಂದು ನಾವು ಈ ಜಗತ್ತಿಗೆ ತೋರಿಸುತ್ತಿದ್ದೇವೆ ಭಾರತದಲ್ಲಿ ಇರುವ ಕೆಲವು ಧೈರ್ಯವಂತ ಸೈನಿಕರು ಏನು ಮಾಡಬಲ್ಲರು ಎಂಬುವುದನ್ನು, ಒಬ್ಬ ಹೊಸ ಸೇನಾಪಡೆಯ ವ್ಯಕ್ತಿ ಸಡಪಡಿಸುತ್ತಾ ಕೇಳಿದನು. ಆದರೆ ಸರ್, ಅವರ ಸ್ಥಿತಿಗಳು ತುಂಬಾ ಬಲವಾಗಿದೆ ಮತ್ತು ನಾವು ಹಲವರನ್ನು ಈಗಾಗಲೇ ಕಳೆದುಕೊಂಡಿದ್ದೇವೆ. ವಿಕ್ರಮರ ಕಣ್ಣುಗಳು ಸಾಮಾನ್ಯವಾಗಿ ಹಾಸ್ಯವತ್ತಾಗಿರುತ್ತಿದ್ದವು, ಆದರೆ ಈಗ ಗಂಭೀರವಾಗಿದ್ದವು. ಹೌದು, ಕಳೆದುಕೊಂಡಿದ್ದೇವೆ, ಆದರೆ ವ್ಯರ್ಥವಾಗಲಿಲ್ಲ. ಅವರು ನಮಗಾಗಿ ದಾರಿ ತೋರಿಸಿದ್ದಾರೆ. ಈಗ ಆ ಕೆಲಸವನ್ನು ಮುಗಿಸುವುದು ನಮ್ಮ ಕರ್ತವ್ಯ. ಅವರ ಮುಖದಲ್ಲಿ ಸ್ವಲ್ಪ ಹೊತ್ತಿನ ನಂತರ ನಗು ಮೂಡಿತು. ಮರೆತು ಬಿಡಿ, ನಾವು ಟಾಪ್ ತಲುಪಿದ ನಂತರ ನಮ್ಮ ಧ್ವಜವನ್ನು ಹಾರಿಸುತ್ತೇವೆ ಮತ್ತು ನಾವು ಪೂರ್ತಿ ಜಗತ್ತಿಗೋಸ್ಕರ ಒಂದು ಹಬ್ಬ ಮಾಡುತ್ತೇವೆ ಎಂದು ಕೂಗಿ ಹೇಳಿದರು. ತನ್ನ ಕಣ್ಮುಚ್ಚಿದ ಸಹೋದರನ ಫೋಟೋವನ್ನು ತನ್ನ ಜೇಬಿನಿಂದ ತೆಗೆದು ನೋಡಿ ನಂತರ ಮತ್ತೆ ಜೇಬಿನಲ್ಲಿ ಇಟ್ಟನು. ನನ್ನ ಅಣ್ಣ ನನಗಾಗಿ ಕಾಯುತ್ತಿದ್ದಾನೆ, ನಾವೆಲ್ಲರೂ ವಿಜೇತರಾಗಿ ಮನೆಗೆ ಹಿಂತಿರುಗುತ್ತೇವೆ ಎಂದು ನುಡಿದರು. ಈ ಸಣ್ಣ ಪಾಠ ಅವರ ವೈಯಕ್ತಿಕ ಜೀವನದ ಒಂದು ಕ್ಷಣ. ಅವರನ್ನು ಯೂನಿಫಾರ್ಮ್ನ ಹಿಂದೆ ಇಟ್ಟ ವ್ಯಕ್ತಿ ಕೂಡ ಅವರಂತೆಯೇ ಒಬ್ಬನಾಗಿದ್ದನು. ಪ್ರೀತಿಸುವವರ ಭವಿಷ್ಯದ ಬದುಕಿಗಾಗಿ ಗುಂಡುಗಳ ನಡುವೆ ಹೋರಾಡುತ್ತಿದ್ದ ಒಬ್ಬ ಮಾನವನಾಗಿದ್ದನು. ಅವರು ಒಬ್ಬರೇ 3 ಶತ್ರು ಬಂಕರ್ಗಳನ್ನು ನಾಶ ಮಾಡಿದರು. ಗ್ರೆನೇಡ್ಗಳನ್ನು ಎಸೆದು ನಿಖರತೆಯೊಂದಿಗೆ ರೈಫಲ್ ಬಳಸಿ ಶತ್ರು ಹಾಗೂ ಮಿತ್ರರನ್ನು ಬೆಚ್ಚಿ ಬೀಳಿಸುವ ತೀವ್ರತೆಯ ಹತ್ತಿರದ ಹೋರಾಟದಲ್ಲಿ ತೊಡಗಿದರು. ಅವರ ಸೈನಿಕರು ತಮ್ಮ ನಾಯಕನ ಧೈರ್ಯವನ್ನು ನೋಡಿ ನೂತನ ಶಕ್ತಿಯ ಉಲ್ಲಾಸವನ್ನು ಅನುಭವಿಸಿದರು. ಅವರ ಮಾದರಿಯು ಸೋಂಕಿನಂತೆ ಹರಡಿತು. ಅವರು ಅಪಾಯಕರವಾದ ಶಿಲಾಸಂಕುಲಗಳನ್ನು ಏರಿದರು. ಅವರ ಪಾದಗಳು ಬಿರುಕು ಬಿದ್ದ ಹಗ್ಗದ ಮೇಲೆ ಜಾರಿದವು. ಶ್ವಾಸಕೋಶಗಳು ಬಿಸಿಯಾಗುತ್ತಿದ್ದರೂ ವಿಕ್ರಮರ ಅಜೇಯ ಮನೋಭಾವದಿಂದ ಅವರು ಪ್ರೇರಿತರಾದರು. ಇದು ಧೈರ್ಯದ, ಶುದ್ಧ ವಿಶ್ವಾಸದ ಶಕ್ತಿಯ ಪಾಠ. ಇದು ಶೋಭೆಗೆಲ್ಲ ಅಲ್ಲ, ಇದು ತನ್ನ ಮೇಲೆ, ತನ್ನ ಸೇನಾಪಡೆಯ ಮೇಲಿರುವ ನಂಬಿಕೆಯನ್ನು ಪ್ರತಿಬಿಂಬಿಸುವ ಶಕ್ತಿಯ ಪ್ರದರ್ಶನ. ಈ ಮಾತುಗಳು ಪಾಕಿಸ್ತಾನಿ ಸೈನಿಕರ ಮನಸ್ಸಿಗೆ ಆತಂಕವನ್ನುಂಟು ಮಾಡಿದವು ಮತ್ತು ತನ್ನ ಜನರಿಗೆ ಹೆಮ್ಮೆ, ಧೈರ್ಯವನ್ನು ತುಂಬಿದವು. 0.51040 ಜಯವು ಯುದ್ಧದ ತಿರುವು ಬದಲಿಸಿದ ಕ್ಷಣವಾಗಿದ್ದು ವಿಕ್ರಮ್ ಬಾತ್ರಾ ಅವರ ಅಪ್ರತಿಮ ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಅವರು ಧ್ಯೇಯವಾಕ್ಯವನ್ನು ನಂಬಿ ತಮ್ಮ ಸೈನಿಕರ ಮನಸ್ಸುಗಳಲ್ಲಿ ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡುವ ಶಕ್ತಿಯನ್ನು ತುಂಬಿದರು. ಮುಂದೆ ತಮ್ಮ ಗಾಯಗೊಂಡ ಸಹೋದರನನ್ನು ರಕ್ಷಿಸಲು ಹೋಗಿ ಅವರು ತಮ್ಮ ಪ್ರಾಣತ್ಯಾಗ ಮಾಡಿದರು. ಆದರೆ ಅವರ ಕಥೆ ಭಾರತೀಯ ಸೇನೆಯ ಇತಿಹಾಸದಲ್ಲಿ ಅಕ್ಷರಶಃ ಅಮರವಾಗಿ ಉಳಿಯಿತು. ಅವರು ಕೊನೆಗೆ ಉಚ್ಚರಿಸಿದ ಮಾತುಗಳು ಜೈ ಮಾತಾದಿ, ಎಂದರೆ ಮಾತೆ ದೇವಿಗೆ ಜಯವಾಗಲಿ ಎಂದರ್ಥ. ಅವರು ಬಿದ್ದಾಗಲೂ ಅವರ ಧೈರ್ಯವನ್ನು ಸಾರಿದವು. ಅವರ ಏ ದಿಲ್ ಮಾಂಗೆ ಮೋರ್ ಕೇವಲ ಘೋಷವಾಕ್ಯವಲ್ಲ, ಅದು ಒಂದು ತತ್ವಶಾಸ್ತ್ರ. ಎಲ್ಲರ ಧೈರ್ಯಕ್ಕೆ, ತ್ಯಾಗಕ್ಕೆ, ವಿಜಯಕ್ಕೆ ಒಂದು ಸಲಾಂ.
2: ಈಗ ಮತ್ತೊಂದು ದೇಶಭಕ್ತಿ ಗೀತೆ ಕೇಳುವ ಸಮಯ ಸಹಪಾಠಿಗಳಿಂದ.

ಇಷ್ಟು ಹೊತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪ್ರಣಮ್ಯ, ಇಂಪನ, ಧೃತಿ, ಸಮನ್ವಿ, ಶ್ರೇಯ, ಶ್ರದ್ಧಾ, ವೈಷ್ಣವಿ, ಗ್ರೀಷ್ಮ, ಮನ್ವೇತ, ಅರ್ಜುನ್, ಆಕಾಶ್, ಅಭಿರಾಮ್, ಅಭೀಶ್, ಜೀವೇತ್, ಕೆಸಿ ಧನುಷ್, ಪ್ರಾರ್ಥಿಕ್, ಸುಮುಕಾಪಿ. ಇವರಿಗೆ ನನ್ನ ವಿಶೇಷ ಧನ್ಯವಾದಗಳು. ಕಾರ್ಯಕ್ರಮದ ಸಂಯೋಜನೆ ಮತ್ತು ಸಹಕಾರ ಶ್ರೀಮತಿ ಪವಿತ್ರ ಹಾಗೂ ಶ್ರೀಮತಿ ಸುಮಾ ಶ್ರೀನಾಥ್. ಕ್ಯಾಸಿಯೋ ವಾದನ ಹಾಗೂ ತಬಲಾದಲ್ಲಿ ಸಹಕರಿಸಿದವರು ಮಂಥನ್ ಬಾಳಿಗ ಮತ್ತು ಅದ್ವೈತ ಡೋಂಗ್ರೆ. ಕಾರ್ಯಕ್ರಮ ಆಲಿಸಿದ ಎಲ್ಲಾ ಕೇಳುಗರಿಗೆ ನನ್ನ ಧನ್ಯವಾದಗಳು. ನಮ್ಮ ಸೈನಿಕರ ಬಲಿದಾನವನ್ನು ಸದಾ ಸ್ಮರಿಸುತ್ತಾ ಜೈ ಹಿಂದ್.

ಇದುವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆಯೇ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
4: ಮೋಕಿದ ಬಂದುಲೆ,
5: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
5: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
5: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
4: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
6: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕಾರ್ಗಿಲ್ ವಿಜಯ ದಿವಸದ ಕುರಿತು ಇಂಗ್ಲಿಷ್ನಲ್ಲಿ ಮಾತನಾಡಲಿದ್ದಾರೆ SDM ಕಾಲೇಜಿನ ತೃತೀಯ BA ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ವಿಷ್ಣು SK ಅವರು.
7: ಜೈ ಹಿಂದ್ ಎವ್ರಿವಾನ್. India is known for its culture, tradition and diversity. I am Vishnu SK, student of 3rd BA, Journalism and NCC cadet too. On 26th July of every year from 1999, we celebrate the Kargil Vijay Divas. Today isn't just a regular Sunday. Exactly 27 years ago, our armed forces pulled off one of the most incredible high-altitude military victories in the world history, Operation Vijay. Today, we are tracking down what Kargil Vijay Divas truly means to people like you and me. Imagine fighting a war at 16,000 feet. The air is thin, the temperatures are below the freezing, and the enemy is sitting directly above you with a clear line of sight. That was the reality of our Jawans in 1999. But history shouldn't just stay in test books. How is our generation keeping this legacy alive today? What is the first word that comes to your mind when you hear Kargil? When we think of Kargil war, we think of massive mountains, Tiger Hill, Tololing. But let's talk about the boys who climbed them. They were in their early 20s, just like the college students or young professionals. They loved cricket, they missed their families and friends. True patriotism isn't just a trend or a social media status. It's about building a better nation through our daily responsibilities. Whether that means standing up for our neighbor, working with integrity or supporting veteran welfare, every action counts. Yes, now I want to share a small story of a teen boy who fought for the country and made the enemies to run. Yes, I am speaking about 19-year young soldier on the night of the July 3, 1999. The Ghatak platoon of the 18 Grenadiers was tasked with capturing the strategic heavily fortified enemy bunkers atop a near vertical snowbound 16,500-foot cliff on Tiger Hill. Grenadier Yadav volunteered to lead the assault, scaling the cliff face to fix ropes for his team. Halfway up the cliff, intense enemy machine gun and rocket fire killed his commander and halted the platoon's advance. Yadav was struck by 3 bullets in his shoulder and groin. Refusing to stop, he climbed the remaining 60 feet to the top while bleeding profusely. He crawled directly toward the first enemy bunker and lobbed a grenade, neutralizing 4 Pakistani soldiers and silencing their gunfire. This crucial opening allowed the rest of his platoon to scale the wall despite sustaining over a dozen bullet wounds. Yadav and his team charged the second bunker, engaging in fires hand-to-hand combat to fully secure the peak. His extraordinary grit and refusal to give up inspired his platoon to root the enemy and successfully reclimb Tiger Hill. Yadav was hit by 17 bullets during the Battle of Tiger Hill. Every 19-year-aged youth is busy in scrolling and making the reels. But he got the Paramveer Chakra Award. And he is also known as the youngest Paramveer Chakra awardee, Subedar Major and Honorary Captain Yogendri Singh Yadav. Yet, when the call came, they scaled vertical ice walls under heavy enemy fire. Think of Captain Vikram Batra. Before heading into battle, he famously smiled and said, "Ye dil mange more." That wasn't just a catchphrase, it was the ultimate celebration of life and duty. That bravery is why you and I can sit safely and enjoy our morning coffee today. Whenever we see a veteran or a soldier, let's say a Jai Hind and thank you. Jai Hind all.
6: ಇದುವರೆಗೆ ಕಾರ್ಗಿಲ್ ವಿಜಯ ದಿವಸ್ ಈ ವಿಚಾರವಾಗಿ ಮಾತನಾಡಿದವರು ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ತೃತೀಯ ಬಿಎ ವಿದ್ಯಾರ್ಥಿ ವಿಷ್ಣು ಎಸ್ ಕೆ ಅವರು.
8: ಅಪ್ಪ, ಇಷ್ಟೊಂದು ಕಸ ಇದೆ, ಇದನ್ನೆಲ್ಲ ಏನ್ ಮಾಡೋದು?
9: ನೋಡಿ ಸುಶೀಲಕ್ಕ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇದೆ.
10: ನಿಮ್ ಮನೆಯಲ್ಲಿರುವ ಹಸಿ ಕಸವನ್ನ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಬಹುದು. ಅದು ಹೇಗಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯಲ್ಲಿ ಬಯೋಗ್ಯಾಸ್ ಘಟಕವನ್ನು ಸ್ಥಾಪಿಸಿ. ಇದಕ್ಕೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 17,000 ಹಾಗೂ ಸಾಮಾನ್ಯ ವರ್ಗದವರಿಗೆ 15,000 ಸಹಾಯಧನವನ್ನು ಸರ್ಕಾರ ಒದಗಿಸುತ್ತಿದೆ. ಇದರ ಸದುಪಯೋಗ ಪಡೆಯಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ.
11: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ ಮಿಷನ್.
12: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
13: ಆತ್ಮೀಯ ನಾಗರಿಕ ಬಂಧುಗಳೇ,
14: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
15: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
14: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
15: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
14: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
15: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
16: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

ಹಿಂದಿನ ಸಂಚಿಕೆಯಲ್ಲಿ ಜಗತ್ತಿನಲ್ಲಿ ಏನೆಲ್ಲ ಸಮಸ್ಯೆ ಸೃಷ್ಟಿಸುವ ಬುರುಡೆಯ ಕುರಿತು ಮಾತನಾಡಿದ್ದೆ. ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಬರೆದ ಬುರುಡೆ ಸಾಂಗ್ನ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ್ದೆ. ಜಗತ್ತನ್ನು ಉದ್ಧರಿಸುವ ಮತ್ತು ನಿರ್ನಾಮ ಮಾಡಬಹುದಾದ ಎರಡೂ ಬಗೆಯ ವಿಚಿತ್ರ ಗುಣಲಕ್ಷಣಗಳು ಮೆದುಳಿನೊಳಗೆ ವ್ಯಕ್ತವಾಗಿರುತ್ತವೆ. ಇಂಥದ್ದೊಂದು ಮೆದುಳನ್ನು ಕುರಿತು ಅಪ್ಪಟ ಜನಪದೀಯ ಧಾಟಿಯಲ್ಲಿ ಬುರುಡೆ ಬುರುಡೆ ಎಂಬ ಸಾಲುಗಳನ್ನು ಬರೆದು ಮನುಷ್ಯನ ವಿಚಿತ್ರ ಗುಣವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಹಂಸಲೇಖ ಗೀತೆಯ ವೈಶಿಷ್ಟ್ಯ. ಬುರುಡೆ ಬುರುಡೆ ಎಂದು ತಾರಕ ಸ್ವರದಲ್ಲಿ ಶುರುವಾಗುವ ಈ ಹಾಡು ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಂತೆ ಆದರೆ ಬುದ್ಧಿ ಹೊಂದಿಲ್ಲ ಅಂತ ತಾತ್ವಿಕತೆಯ ಸ್ಟೇಟ್ಮೆಂಟ್ನೊಂದಿಗಿನ ಪಲ್ಲವಿಯೊಂದಿಗೆ ಪಲ್ಲವಿಸುತ್ತದೆ. ಈ ಬುದ್ಧಿ ಇಲ್ಲದ ಕಾರಣಕ್ಕಾಗಿಯೇ ಜಗತ್ತಿನಲ್ಲಿ ಯುದ್ಧ ಆಗ್ತಾ ಇರೋದು ಕಣ್ಣ ಮುಂದಿನ ಸತ್ಯ. ಇನ್ನೇನು ಶಾಂತಿ ಒಪ್ಪಂದದ ಮಾತುಕತೆ ಫಲಪ್ರದವಾಗಿ ಯುದ್ಧೋನ್ಮಾದ ನಿಲ್ಲುತ್ತದೆ ಎಂದುಕೊಳ್ಳುತ್ತಿರುವಾಗಲೇ

ಕ್ಲಾಚುವ ಹಿಂಸೆ, ಅದನ್ನು ಗಮನಿಸುತ್ತಾ ಒಡಲೊಳಗೆ ರಕ್ತ ಕುದಿಸಿಕೊಳ್ಳುವ ಆಂತರಿಕ ಯುದ್ಧದ ತಾಕಲಾಟ. ಕೊನೆಗೆ ನೀನ್ಯಾರ ಪರ ಎಂದಾಗ ನಾನು ಇಂಥವರ ಪರ ಎಂದಷ್ಟೇ ಹೇಳಬೇಕಾದ ಅನಿವಾರ್ಯತೆ. ನಾನು ಅಹಿಂಸೆಯ ಪರ, ಎಲ್ಲಾ ಬಗೆಯ ಯುದ್ಧಗಳ ವಿರುದ್ಧ ಅಂತ ಹೇಳಿದರೆ ಆದರ್ಶದ ಪಿತ್ತ ನೆತ್ತಿಗೇರಿಸಿಕೊಂಡವ ಎಂದು ಪಟ್ಟಕಟ್ಟುವ ಅಪಾಯ ಎಲ್ಲ ಕಾಲಗಳಲ್ಲೂ ಇರುತ್ತವೆ. ಅಂಥ ಅಪಾಯದ ಸಂದರ್ಭಗಳನ್ನೆಲ್ಲ ನೈತಿಕ ಗಟ್ಟಿತನದೊಂದಿಗೆ ಎದುರುಗೊಳ್ಳುವ ಶಕ್ತಿಯನ್ನ ಸಿನಿಮಾ ಗೀತೆಗಳು ಕಟ್ಟಿಕೊಟ್ಟಿವೆ. ಕನ್ನಡ ಸಿನಿಮಾ ಗೀತೆಗಳಿಗೆ ಇಂಥದ್ದೊಂದು ಶಕ್ತಿ ಇದೆ. ಈ ದೃಷ್ಟಿಯಿಂದ ಇಡೀ ಮನುಕುಲಕ್ಕೆ ಬೇಕಾದಂತಹ ತತ್ವಗಳನ್ನು ಜನಪ್ರಿಯ ಶೈಲಿಯಲ್ಲಿ ಸಿನಿಮಾ ಗೀತೆಗಳು ದಾಟಿಸಿರುವುದನ್ನು ಹಲವರು ಗಮನಿಸಿಯೇ ಇಲ್ಲ ಅನಿಸುತ್ತೆ.

ಹಂಸಲೇಖ ಬರೆದ ಮತ್ತೊಂದು ಗೀತೆ ಜಗವೇ ಒಂದು ರಣರಂಗ. 1988 ನವೆಂಬರ್ 24 ಬಿಡುಗಡೆಯಾಗಿದ್ದ ಈ ಸಿನಿಮಾವನ್ನು ವಿ ಸೋಮಶೇಖರ್ ನಿರ್ದೇಶಿಸಿದ್ರು. ಇದರ ಸಂಭಾಷಣೆ, ಗೀತೆ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದ್ದಾಗಿತ್ತು. ಈ ಸಿನಿಮಾದೊಳಗೆ ಇದು ಮೂಡಿ ಬರುವ ಸಂದರ್ಭ ಬೇರೆಯದ್ದೇ. ಹೀರೋ ಹತಾಶನಾದಾಗ ಈ ಹಾಡು ಕೇಳಿ ಬರುತ್ತದೆ. ಹತಾಶನಾಗದೆ ಮುನ್ನುಗ್ಗಬೇಕು ಎಂಬ ಆಶಾವಾದ ದಾಟಿಸುವ ಹಾಡಾಗಿ ಇದು ಕೇಳಿ ಬರುತ್ತದೆ. ಈ ಹಂತದಲ್ಲಿ ಜಗವೇ ಒಂದು ರಣರಂಗ ಎಂಬ ಇಂಟರ್ಪ್ರಿಟೇಷನ್ ಅನ್ನು ಹಂಸಲೇಖ ಕೊಡುತ್ತಾರೆ. ಪ್ರಬಲರು ಮತ್ತು ದುರ್ಬಲರ ನಡುವೆ ನಡೆಯುವ ಯುದ್ಧ ಎಲ್ಲೆಲ್ಲಿ ನಡೆಯುತ್ತದೆ ಎಂಬ ವಿವರ ನೀಡುತ್ತಲೇ ವಿವಿಧ ಬಗೆಯ ಯುದ್ಧಗಳನ್ನು ಹೇಗೆ ಎದುರಿಸುತ್ತಾ ಸಾಗಬೇಕು ಎಂದು ತಿಳಿಸಿಕೊಡುತ್ತವೆ. ಅಮೆರಿಕ ಸಾರಿರುವ ಈಗಿನ ಯುದ್ಧದ ಸಂದರ್ಭದಲ್ಲಿ ಈ ಹಾಡಿನೊಳಗೆ ಒಂದು ಪಾಠವಿದೆ. ಎಲ್ಲರೂ ಅವರವರ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸ್ತಾ ಸಾಗಿದರೆ ಈ ಜಗಳ ರಗಳೆ ಯುದ್ಧಗಳ ಕಿರಿಕಿರಿಯೇ ಇರುವುದಿಲ್ಲ ಎನ್ನುವುದನ್ನು ಸೂಕ್ಷ್ಮವಾಗಿ ತನ್ನ ಪಲ್ಲವಿಯ ಆರಂಭಿಕ ಸಾಲುಗಳ ಮೂಲಕವೇ ಹೇಳಿಬಿಡುತ್ತದೆ. ಜಗತ್ತನ್ನು ರಣರಂಗ ಅಂತ ಗುರುತಿಸಿ ಈ ವರ್ತಲದಿಂದ ಹೊರಬರುವ ಆಪ್ತವಾದ ಸೂತ್ರವನ್ನು ಈ ಕವಿತೆಯ ಸಾಲುಗಳು ಹೇಳಿಕೊಡುತ್ತವೆ.

ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೇ ಮಹಾರಾಜ, ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ. ಈ ಸಾಲುಗಳನ್ನು ಕೇಳಿ ಉಳಿದ ಸಾಲುಗಳನ್ನು ಕೇಳಬೇಕು. ಇಲ್ಲದಿದ್ದರೆ ಸದಾ ಜಗಳಕ್ಕಿಳಿಯುವ ಹುನ್ನಾರದೊಂದಿಗೆ ಇರುವವರು ದುರ್ಬಲರೊಂದಿಗೆ ಕಾದಾಡಿ ಜಯ ಸಾಧಿಸಿ ತಾನು ಸಮರ ಸಾಮ್ರಾಟ ಎಂದು ಬಿಂಬಿಸಿಕೊಳ್ಳುವ ಮನಸ್ಸಿನವರಿಗೆ ಪೂರಕವಾಗಬಹುದಾದ ಗೀತೆ ಎಂಬ ತಪ್ಪು ಕಲ್ಪನೆ ರವಾನೆಯಾಗಿ ಬಿಡುವ ಸಂಭವವಿದೆ. ಈ ಪಲ್ಲವಿ ಸಾಲುಗಳೊಳಗೆ ಅಡಗಿರುವ ಗೂಢಾರ್ಥವನ್ನು ಅರ್ಥೈಸಿಕೊಂಡು ಮುಂದಿನ ಸಾಲುಗಳನ್ನು ಕೇಳಿಸಿಕೊಳ್ಳಬೇಕು. ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವ ಸಾಲುಗಳು ಕುದ್ಲಿಗೇಡಿ ಅಥವಾ ಕೇಡು ಉಂಟು ಮಾಡುವ ಮನಸ್ಸುಗಳಿಂದ ಸೃಷ್ಟಿಯಾಗಬಹುದಾದ ರಣರಂಗವನ್ನು ಮಾರ್ಪಡಿಸಬಹುದಾದ ಕಾಯಕ ತತ್ವದ ವಿಶೇಷತೆಯನ್ನು ಪರಿಚಯಿಸುತ್ತವೆ. ಕೆಲಸವಿಲ್ಲದೆ ಇರುವವರ ಮೈಂಡ್ ಯಾವತ್ತೂ ಅಪಾಯಕಾರಿ, ಅದು ದೆವ್ವಗಳ ಗೂಡಾಗಿರುತ್ತದೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಉದ್ಯೋಗವಿಲ್ಲದವನೊಬ್ಬ ನಿಷ್ಪ್ರಯೋಜಕ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದನಂತೆ ಎಂಬರ್ಥ ಧ್ವನಿಸುವ ಗಾದೆ ಮಾತು. ಜಗತ್ತಿನಲ್ಲಿ ಉಂಟಾಗುವ ಎಲ್ಲಾ ಬಗೆಯ ಕಂಟಕಗಳು ಸುಮ್ಮನೆ ಕುಳಿತು ತೊಡವಿಕೊಳ್ಳುವವರಿಂದಲೇ ಎನ್ನುವುದನ್ನು ಈ ಗೀತೆಯ ಸಾಲುಗಳು ಧ್ವನಿಸುತ್ತವೆ. ನೀವು ಸುಮ್ಮನೆ ಯೋಚಿಸಿ, ಅಶೋಕ ಸಾಮ್ರಾಟ ಅದೆಷ್ಟೋ ಯುದ್ಧಗಳನ್ನು ಗೆದ್ದ ನಂತರ ಜ್ಞಾನೋದಯದ ಪರಿಧಿಗೆ ಬಂದು ಬುದ್ಧ ತತ್ವದ ಪ್ರತಿಪಾದಕನಾದ, ನಮ್ಮಲ್ಲಿಯೇ ಅರಳಿಕೊಂಡ ಜೈನ ಧರ್ಮದ ಅಹಿಂಸೆಯ ತತ್ವದೊಳಗೆ ಎದ್ದು ಕಾಣುವ ದೃಷ್ಟಿಯುದ್ಧ ಜಲಯುದ್ಧದ ಪರಿಕಲ್ಪನೆಗಳು ಮನುಷ್ಯನ ಭಾವಗಳನ್ನು ಮಣಿಸುವ ಜಗತ್ತಿನ ಬಹುದೊಡ್ಡ ರಾಗಗಳಂತೆಯೇ ಭಾಸವಾಗುತ್ತವೆ. ಒಬ್ಬರು ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿ ದೇಶ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದು, ಹಾಗೆ ವಶಪಡಿಸಿಕೊಳ್ಳುತ್ತಲೇ ಸಾಮ್ರಾಟರೆಂದು ಮೆರೆಯುವುದು, ಆಮೇಲೆ ಭಯ ಹುಟ್ಟಿಸುವುದು, ಮತ್ತೆ ಯುದ್ಧಕ್ಕಿಳಿಯುವುದು, ಯುದ್ಧದ ಈ ಘಟನಾವಳಿಗಳು ವಿವಿಧ ಕಾಲಘಟ್ಟಗಳಲ್ಲಿ ಪುನರಾವರ್ತಿತ ಆಗ್ತಾನೇ ಇರ್ತವೆ. ಯುದ್ಧ ಸಾರುವವರೊಬ್ಬರು, ರಣರಂಗದಲ್ಲಿ ಯುದ್ಧಗೈದು ಮಡಿಯುವವರು ಬೇರೆಯವರು, ಗೆಲುವಿನ ಶ್ರೇಯಸ್ಸು ಪಡೆದು ಮತ್ತೆ ಸಾಮ್ರಾಜ್ಯ ವಿಸ್ತರಣೆ ಮಾಡುತ್ತಾ ಸಾಗುವವರು ದೊರೆಗಳೆನಿಸಿಕೊಂಡವರು. ಇಲ್ಲಿ ಆದೇಶಕ್ಕೆ ತಲೆವಾಗಿ ನಿಜದ ಕಾಯಕ ತತ್ವವನ್ನು ಜೀವಂತವಾಗಿಸಿದ್ದು ಸೈನಿಕರು ಎಂಬ ಸತ್ಯವನ್ನು ಮನುಷ್ಯ ಜಗತ್ತು ಬೇಕಂತಲೇ ಅರ್ಥೈಸಿಕೊಂಡಿಲ್ಲ ಎನಿಸುತ್ತದೆ. ಹೀಗಾಗಿಯೇ ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವುದು ತಾರ್ಕಿಕ ಪರಿಹಾರದ ದಾರಿ ಹೊಳೆಸುವ ವಿವೇಕವಾಗಿ ಕಾಣಿಸುತ್ತದೆ. ಈ ಹಾಡಿನಲ್ಲಿ ರಾಜ್ಕುಮಾರ್ ಅವರ ಧ್ವನಿ ಕೇಳಿಬರುತ್ತದೆ. ಅವರ ಧ್ವನಿ ಎಷ್ಟು ಅಗಾಧವಾಗಿದೆ ಎಂದರೆ ಮನುಷ್ಯರೆಲ್ಲರ ಅಂತರಾತ್ಮವನ್ನು ಜಾಗೃತಗೊಳಿಸುವ ರೂಪಕವಾಗಿ ಕಿವಿಗೆ ಇಂಪನ್ನು ದಾಟಿಸಿಬಿಡುತ್ತದೆ. ದುಡಿಯೋ ಆತ್ಮಬಲದಸ್ತ್ರ ಅಂದ್ರೇನು? ದೊರೆಗಳು ನಮ್ಮ ನಾಡಿನ ದುಡಿವ ಕೈಗಳಿಗೆ ದುಡಿಮೆಯ ಬೇರೆ ಬೇರೆ ಅವಕಾಶಗಳನ್ನು ಸೃಷ್ಟಿಸಬೇಕು. ದುಡಿಯೋ

ಮಾಡುವುದು ಅಂದರೆ ನಿರ್ದಿಷ್ಟವಾದ ಕೆಲಸವನ್ನು ನಿರ್ವಹಿಸುತ್ತಾ ಜಗತ್ತಿಗೆ ಕಾಣಿಕೆಗಳನ್ನು ನೀಡಿದ ಭಾವದೊಳಗೆ ಅಂತರಾತ್ಮವನ್ನು ಪ್ರಬಲಗೊಳಿಸಿಕೊಳ್ಳುವುದು ಎಂದರ್ಥ. ನನ್ನ ಪಾಲಿನ ಕೆಲಸ ಮಾಡ್ತಾ ಅದು ಕೊಡುಗೆಯ ಸೋರ್ಸ್ ಆಗುವ ಹಾಗೆ ನಾನು ಪರಿವರ್ತನೆಗೊಳ್ಳೋದು. ಈ ಪರಿವರ್ತನೆಯ ಹಾದಿಯಲ್ಲಿ ಆತ್ಮಸಂತೋಷ ಉಂಟಾಗುತ್ತದೆ. ಸದಾ ಕೆಲಸವನ್ನೇ ಧ್ಯಾನಿಸಿದಾಗ ಉಳಿದವರನ್ನು ತೊಡವಿಕೊಳ್ಳುವ ಪ್ರಮೇಯವೇ ಎದುರಾಗುವುದಿಲ್ಲ. ಆದರೆ ತೊಡವಿಕೊಳ್ಳುವ ದುರ್ಗುಣ ದೊರೆಗಳನ್ನು ಪ್ರಜೆಗಳನ್ನು ಕಾಡುತ್ತಾ ಇಡೀ ವಿಶ್ವವೇ ರಣರಂಗವಾಗುವುದು ಅಂತದ್ದೊಂದು ಆತ್ಮಬಲ ಎಲ್ಲೆಡೆಯೂ ಇಲ್ಲದೆ ಇರುವಾಗ. ಈ ಗೀತೆಯ ಆರಂಭಿಕ ಫಿಲಾಸಫಿಯನ್ನ ಮೊದಲ ಚರಣದಲ್ಲಿ ಅಧಿಕೃತವಾಗಿ ತಾರಕಸ್ವರದಲ್ಲಿ ಘೋಷಿಸಿಬಿಡುತ್ತಾರೆ ಹಂಸಲೇಖ.

ಮೊದಲ ಚರಣ ಹೀಗಿದೆ: ತಿರುಗೋ ಭೂಮಿಯಲ್ಲಿ ನಡೆಯೋ ಬಾಳಿನಲ್ಲಿ ಏನೂ ನಿಲ್ಲದಮ್ಮ ರಾಜ, ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲದಿಲ್ಲ ರಾಜ ಅನ್ನುವಂಥ ಸಾಲುಗಳು. ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲೋದಿಲ್ಲ ರಾಜ ಎನ್ನುವ ಸಾಲನ್ನು ಈಗಿನ ಯುದ್ಧ ಸಾರುವ ಮನಸ್ಥಿತಿಯ ಆಧುನಿಕ ರಾಜರುಗಳಿಗಾಗಿಯೇ ಬರೆದಂತಿದೆ ಹಂಸಲೇಖ. ಊರ ಉಸಾಬರಿಯನ್ನ ವಾಚಾಳಿತನ ಮತ್ತು ದೃಶ್ಯದ ಆರ್ಭಟಗಳೊಂದಿಗೆ ಕಾಣಿಸುವ ಈಗಿನ ಸೋಷಿಯಲ್ ಮೀಡಿಯಾವನ್ನು ದಿನ ಕಳೆವ ಜಾಲ ಅನ್ನೋ ಸಾಲು ನೆನಪಿಸುತ್ತದೆ. ಚರಣ ಕನ್ಕ್ಲೂಡ್ ಆಗುವ ಸಂದರ್ಭದಲ್ಲಿ ಜನಸಾಮಾನ್ಯ ಇಂಥ ಜಗತ್ತಿನಲ್ಲಿ ಹೇಗಿರಬೇಕು ಎಂದು ತಿಳಿ ಹೇಳುತ್ತದೆ.

ದಾನವರ ಕೆಟ್ಟ ಮಾಯ, ಮಾನವರ ಸುಟ್ಟ ಗಾಯ ಎನ್ನುವ ಸಾಲುಗಳು ಎಲ್ಲ ಕದನಗಳು ಉಂಟು ಮಾಡುವ ತಲ್ಲಣಗಳ ಸಂಕೇತದಂತಿವೆ. ಯುದ್ಧ ಮಾಡುವ ರಾಕ್ಷಸ ಮನಸ್ಸುಗಳ ಕಾರಣಕ್ಕಾಗಿಯೇ ಮನುಷ್ಯರು ಸಾಯುತ್ತಾರೆ. ಹಾಗೆ ಸತ್ತ ನಂತರ ಅವರ ಸುಟ್ಟ ಗಾಯ ಹಾಗೆಯೇ ಉಳಿದುಕೊಳ್ಳುತ್ತದೆ. ಈ ಗಾಯವನ್ನು ಕೆದರಿ ಕದರಿ ಮತ್ತಷ್ಟು ಘಾಸಿಗೊಳಿಸುವ ರಾಕ್ಷಸರು ಮತ್ತೆ ಮತ್ತೆ ಹುಟ್ಟಿಕೊಳ್ಳುತ್ತಾರೆ ಎನ್ನುವ ದಿಕ್ಕಿನಲ್ಲಿ ಹಂಸಲೇಖ ಹಾಡಿನ ಸಾಲುಗಳು ಮುಂದುವರಿಯುತ್ತವೆ. ಈ ರಣರಂಗದಲ್ಲಿ ಬದುಕುಳಿದರೆ, ಈ ರಾಕ್ಷಸರ ವಿರುದ್ಧದ ಯುದ್ಧದಲ್ಲಿ ಗೆದ್ದರೆ ನ್ಯಾಯವನ್ನು ನೀನೇ ಉಳಿಸಬೇಕು ಎಂಬ ಕಿವಿಮಾತನ್ನು ಹಂಸಲೇಖ ದಾಟಿಸ್ತಾರೆ. ಏಕೆಂದರೆ ಜನಸಾಮಾನ್ಯನೇ ನ್ಯಾಯ ಗೆಲ್ಲಿಸಿ ಶಾಂತಿಯನ್ನು ಪ್ರತಿಷ್ಠಾಪಿಸುವುದು ಅಲ್ಲವೇ. ಈ ಹಾಡು ಹೀಗೆ ಮಾಧುರ್ಯಪೂರ್ಣವಾಗಿ ಸಾಕ್ತಾ ಸಾಕ್ತಾ ರಾಜನಿಗೊಂದು ಮತ್ತು ಜನಸಾಮಾನ್ಯನಿಗೊಂದು ಸಲಹೆ ಕೊಡುತ್ತಾ ಮುನ್ನಡೆಯುತ್ತದೆ. ದೇಹಿ ಎನ್ನುವಾಗ, ನಿದ್ದೆ ಮಾಡುವಾಗ ಕತ್ತಿ ಎತ್ತಬೇಡ ರಾಜ ಎನ್ನುವ ಸಾಲುಗಳು ದುರ್ಬಲನ ಮುಂದೆ ಪ್ರತಾಪ ಮೆರೆಯಬೇಡ ಎಂಬುದನ್ನೇ ಎತ್ತಿ ಹಿಡಿಯುತ್ತದೆ.

ಬೀಳುವಾಗ, ಯುದ್ಧ ಮಾಡುವಾಗ ಕರುಣೆ ಕಟ್ಟಿ ಇಡು ರಾಜ ಎಂಬ ಸಾಲುಗಳನ್ನು ಬಿಡಿಯಾಗಿ ಓದಿಕೊಂಡರೆ ಈ ಗೀತೆ ಹಿಂಸೆಯ ಪರವಾಗಿದೆ ಎನ್ನುವ ತಪ್ಪು ಕಲ್ಪನೆ ಹುಟ್ಟಿಕೊಂಡು ಬಿಡುತ್ತದೆ. ಅದನ್ನು ತಪ್ಪಿಸುವುದಕ್ಕಾಗಿಯೇ ರಾಜನಿಗೊಂದು ಇಲ್ಲಿ ಸಲಹೆ ಇದೆ. ಇದು ರಾಜನಿಗೂ ಜನಸಾಮಾನ್ಯ ಪ್ರಜೆಗೂ ಅನ್ವಯವಾಗುತ್ತದೆ. ಭೂಮಿಯಲ್ಲಿ ಹುಟ್ಟಿ ಬಂದ ಮೇಲೆ ಭೂಮಿಯ ಋಣ ತೀರಿಸಬೇಕಲ್ಲವೇ ಎನ್ನುವ ಪ್ರಶ್ನೆಯನ್ನು ಹಂಸಲೇಖ ಮುಂದಿಡುತ್ತಾರೆ. ರಾಜ ಬರೀ ಯುದ್ಧ ಗುಂಗಿನಲ್ಲಿಯೇ ಇರದೆ ಭೂಮಿಗಿಳಿದು ಭೂಮಿಯ ಜನರ ಋಣ ತೀರಿಸಬೇಕು. ಜನರು ಜಾಣತನದೊಂದಿಗೆ ದಿಟ್ಟ ಹೆಜ್ಜೆಗಳನ್ನಿಟ್ಟು ಕ್ರೂರತನಗಳನ್ನು ಅನ್ಯಾಯಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ತಂದುಕೊಳ್ಳಬೇಕು ಅನ್ನೋದನ್ನು ಆತ್ಮೀಯವಾಗಿ ಈ ಗೀತೆ ಕಟ್ಟಿಕೊಡುತ್ತದೆ.

0: ದಿಟ್ಟ ಹೆಜ್ಜೆ ಇಟ್ಟು ಬಾ.
1: ಕನ್ನಡದ ಸಿನಿಮಾ ಲೋಕ ಹೀಗೆ ಪರೋಕ್ಷವಾಗಿ ಮನುಷ್ಯನೊಳಗಿನ ಕ್ರೌರ್ಯ ಮತ್ತು ಅದನ್ನು ಹತ್ತಿಕ್ಕುವ ಅನಿವಾರ್ಯತೆಯನ್ನ ಬೇರೆ ಬೇರೆ ವಿಧಗಳಲ್ಲಿ ಕಂಡರಿಸುತ್ತಲೇ ಇದೆ. 1990 ಬಿಡುಗಡೆಯಾದ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ್ದ ಮುತ್ತಿನ ಹಾರ ಸಿನಿಮಾದ ಹಾಡೊಂದನ್ನು ಹಂಸಲೇಖ ಅವರೇ ಬರೆದಿದ್ದು. ದೇವರು ಹೊಸೆದ ಪ್ರೇಮದ ದಾರ ಎನ್ನುವ ಸಾಲುಗಳು ಬದುಕಿನ ರಣರಂಗದೊಳಗೆ ಆಗುವ ಜಯ ದಿಗ್ವಿಜಯಗಳ ನಡುವೆ ಇರುವ ನಿರರ್ಥಕತೆಯನ್ನು ಅರ್ಥಪೂರ್ಣವಾಗಿ ಹಿಡಿದಿಟ್ಟಿವೆ. ಬಾಲಮುರುಳಿ ಕೃಷ್ಣ ಅವರು ಹಾಡಿದ್ದ ಹಂಸಲೇಖ ಸಂಗೀತ ಮತ್ತು ಸಾಹಿತ್ಯ ಎರಡೂ ಮೇಳವಿಸಿದ ಗೀತೆಯ ಸಾಲುಗಳು ಯುದ್ಧದ ಭೀಕರತೆ ದಾಟಿಸುವ ಕಳೆದುಕೊಳ್ಳುವ ದುಃಖವನ್ನು

ಶಾಸ್ತ್ರೀಯ ಸಂಗೀತದಲ್ಲಿ ಮೇರು ಶಿಖರವಾಗಿದ್ದ ಕಾಲದಲ್ಲಿ ಬಾಲಮುರಳಿ ಕೃಷ್ಣ ಅವರು ಈ ಸಿನಿಮಾಕ್ಕಾಗಿ ಹಾಡುತ್ತಾರೆ. ಯುದ್ಧದ ಕಾರಣಕ್ಕಾಗಿಯೇ ಮಗುವೊಂದನ್ನು ಕಳೆದುಕೊಳ್ಳುವ ಸೈನಿಕ ದಂಪತಿಯ ಎಲ್ಲ ತಾಕಲಾಟಗಳನ್ನು ಎಚ್ ಜಿ ರಾಜು ಅವರ ಸಿನಿಮಾಟೋಗ್ರಫಿ ಚಿತ್ರಿಸಿದರೆ ಅವೆಲ್ಲವುಗಳನ್ನು ಮರುಭೂಮಿಯ ಕ್ಯಾನ್ವಾಸ್ನಲ್ಲಿ ಅದ್ದೆ ತೆಗೆದು ಯುದ್ಧದ ನಶ್ವರತೆಯನ್ನು, ಮನುಷ್ಯರ ಕಳೆದುಕೊಳ್ಳುವ ದರ್ದನ್ನು ಭಕ್ತವತ್ಸಲಂ ಅವರ ಸಂಕಲನದ ಕಸುಬುದಾರಿಕೆ ಹಿಡಿದಿಟ್ಟಿದೆ. ಇವೆಲ್ಲವುಗಳೊಂದಿಗೆ ಹಂಸಲೇಖ ಸಂಗೀತ ಸಾಹಿತ್ಯದ ಸಾಲುಗಳು ವಿಜೃಂಭಿಸುತ್ತವೆ.

ಇಡೀ ಹಾಡು ಬದುಕಿನ ರಣಾಂಗಣವನ್ನು ರಾಗಮಾಧುರ್ಯದೊಂದಿಗೆ ಕಾಣಿಸುತ್ತಾ ಕೇಳುಗರೆಲ್ಲರನ್ನೂ ಗೆಲ್ಲಿಸುವ ಹಂಬಲದ ಗಮ್ಯದ ಕಡೆಗೆ ಪಯಣಿಸುತ್ತಾ ಸಾಗುತ್ತದೆ. ಇಲ್ಲಿಯ ಎಲ್ಲ ದೃಶ್ಯಾವಳಿಗಳು ಯುದ್ಧದ ಪರಿಣಾಮದ ನಂತರ ಬರುವುದರಿಂದ ಗೀತೆಯಲ್ಲಿ ಕೇಳಿಬರುವ ಸೂರ್ಯ, ಭೂಮಿ, ತಾಯಿಯ ರೂಪಕಗಳು ಹಿಂಸೆಯ ಪರಿಣಾಮದ ಕಾವನ್ನು ಮನಕ್ಕೆ ನಾಟುವಂತೆ ಚಿತ್ರಿಸುತ್ತವೆ. ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿಪರೀಕ್ಷೆ ಎದುರಾಗುವ ವ್ಯಂಗ್ಯವನ್ನು ಹಂಸಲೇಖನಿ ಎಷ್ಟು ಚೆನ್ನಾಗಿ ಹೇಳುತ್ತದೆ ಎಂದು ಹೇಳುವಾಗಲೂ ಮನಸ್ಸು ಒಮ್ಮೆ ಕಂಪಿಸಿಬಿಡುತ್ತದೆ.

ಬೇಸಿಗೆಯಲ್ಲಿ ಸೂರ್ಯ ಭೂಮಿ ತಾಯಿಯನ್ನು ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ ಯಾವಾಗಲಾದರೂ ಸುಡಬಹುದು. ಹಾಗೆ ಸುಡುತ್ತಲೇ ಪ್ರೇಮಕ್ಕೂ ಅಗ್ನಿ ಪರೀಕ್ಷೆಯನ್ನೊಡ್ಡುತ್ತಾನೆ ಎಂಬ ವಿವರ ಪರಿಸರಕ್ಕೆ ತದ್ವಿರುದ್ಧದ ನಡವಳಿಕೆಯೊಂದಿಗಿನ ಮನುಷ್ಯ ಯುದ್ಧೋನ್ಮಾದಿಯಾಗಿ ಪ್ರೇಮವನ್ನೇ ಇಲ್ಲವಾಗಿಸಿಕೊಂಡ ಸಂದರ್ಭವನ್ನು ನೆನಪಿಸುತ್ತಿದೆ. ಸುಳಿವಿಲ್ಲದೆ ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗುವ ವೈರುಧ್ಯ ಹಲವು ಸತ್ಯಗಳನ್ನು ಹೇಳುತ್ತಿರುವಂತಿದೆ. ತಕ್ಷಣವೇ ಗೀತೆಯನ್ನು ಆಶಾವಾದದ ಮಗ್ಗಲಿಗೆ ಹಂಸಲೇಖ, ಬೇಡ ಎಂದರೆ ನಾವು ಸುಡದೇ ಇರುವುದೇ ನೋವು, ಸರಿಯೋ ಕಾಲದ ಜೊತೆಗೆ ವ್ಯಸನ ನಡೆಯುವುದು ಹೊರಗೆ ಎನ್ನುತ್ತಾ ಹೊರಡಿಸಿಬಿಡುತ್ತೆ.

ಪ್ರೇಮದ ಅಗ್ನಿ ಪರೀಕ್ಷೆಯ ನಂತರ ಸಮೃದ್ಧಿ ನೆಲೆಗೊಳ್ಳಬೇಕು ಎಂಬ ಶಪಥದ ಎತ್ತರಕ್ಕೆ ಗೀತೆ ತಲುಪಿಕೊಂಡು ಬಿಡುತ್ತದೆ. ಮೇಘ ಮಳೆ ಹನಿ ಸುರಿಸುವ ಬಗೆಯನ್ನು ವರ್ಣಿಸುವ ಸಾಲುಗಳು ಗುಡುಗು ಸಿಡಿಲುಗಳ ಮಧ್ಯದಲ್ಲೂ ಬದುಕಿನ ಕುರಿತಾದ ಬತ್ತದೇ ಇರುವ ಉತ್ಸಾಹವನ್ನು ಇಮ್ಮಡಿಗೊಳಿಸಿಬಿಡುತ್ತವೆ.

ಇನ್ನೊಂದು ಚರಣಕ್ಕೆ ಗೀತೆಯು ತಲುಪಿಕೊಳ್ಳುವ ಹೊತ್ತಿಗೆ ಇಡೀ ಜಗತ್ತು ಪ್ರಕೃತಿ ಮತ್ತು ಮನುಷ್ಯ ಬದುಕಿನ ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ನದಿಗಳು ಝರಿಗಳು ಗಾಯನ ಮಾಡಿದವು ಎನ್ನುವ ಸಾಲುಗಳು ಪ್ರೇಮದ ಜಲದಲ್ಲಿ ಮಿಂದೇಳುವ ಬದುಕಿನಿಂದ ಸೃಷ್ಟಿ ಖುಷಿಗೊಳ್ಳುವ ಸೂಚನೆ ನೀಡುತ್ತವೆ. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿಬರುವ ಕುಹು ಕುಹು ಎನ್ನುವ ಶಾಬ್ದಿಕ ರಾಗಾಲಾಪ ಕೋಗಿಲೆಯ ಸಂತಸ ಎಂಥದ್ದು ಎಂಬುದನ್ನು ಸ್ಪಷ್ಟಪಡಿಸುವಂತಿದೆ.

ಹೌದಲ್ಲವೇ, ಈ ಯುದ್ಧ ಗಿದ್ದ ಜಗಳ ಗಿಗಳ ಎಲ್ಲವೂ ಲೊಳಲೊಟ್ಟೆ. ಪ್ರೇಮ ಒಲವು ಗೆಲುವುಗಳೊಂದಿಗೆ ಮನುಷ್ಯ ಜಗತ್ತು ಸಾರ್ಥಕವಾಗಬಲ್ಲದು ಅಲ್ಲವೇ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಗಾನ ಕಲಾರವಗಳೊಂದಿಗೆ ಬರುವೆ. ನಮಸ್ಕಾರ.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ
2: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8. ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ SDM ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಸಚಿನ್ ಹೆಬ್ಬಾರ್.
3: ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಾನು ಸಚಿನ್ ಹೆಬ್ಬಾರ್, ಸಹಾಯಕ ಪ್ರಾಧ್ಯಾಪಕ ವಾಣಿಜ್ಯ ವಿಭಾಗ SDM ಕಾಲೇಜ್ ಉಜಿರೆ. ಇಂದು ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈಜುಕೊಳದ ಕುರಿತು ನಿಮ್ಮೊಂದಿಗೆ ಪರಿಚಯಾತ್ಮಕ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಈ ಈಜುಕೊಳದ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಈಜು ತರಬೇತುದಾರರಾದ ಚರಣ್ ನಮ್ಮೊಂದಿಗಿದ್ದಾರೆ. ಸೊ ಅವರಿಗೆ ಇಂದು ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
3: ಈಜುಕೊಳದ ಬಗ್ಗೆ ಹಾಗೆ ದಿನನಿತ್ಯದಲ್ಲಿ ನಾವು ಈಜುವುದರಿಂದ ಏನೆಲ್ಲ ಲಾಭಗಳಿದೆ, ಅದರಿಂದ ಏನೆಲ್ಲ ನಮ್ಮ ಮನಸ್ಸಿಗೆ ಹಾಗೆ ದೇಹಕ್ಕೆ ಉಪಯೋಗಕರ ಏನೆಲ್ಲ ಇದೆ ಅಂತ ಹೇಳುವಂತದನ್ನ ಸ್ವಲ್ಪ ವಿವರಿಸಿ ಕೊಡಬೇಕಾಗಿ ಕೇಳ್ತೇನೆ.
4: ಈಜುವುದಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಗ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ಪುರಾತನ ಕಾಲದಿಂದಲೂ ನಾವು ಅದನ್ನ ಅಳವಡಿಸಿಕೊಂಡು ಬಂದಂತಹ ಒಂದು ಕ್ರೀಡೆ ಅಂತ ಹೇಳ್ಬೋದು. ಕ್ರೀಡೆ ಅಂತ ಇತ್ತೀಚೆಗೆ ಆದದ್ದು, ಆದ್ರೆ ಅದು ಕಲೆ ಅದು. ಹಾಗೆ ಅದೇ ಈಜು ಈಗ ಏನಾಗಿದೆ ಅಂದ್ರೆ ಹೊಸದಾಗಿ ನಮ್ಮಲ್ಲಿ ಬೇರೆ ರೂಪವನ್ನು ತಾಳ್ಕೊಂಡಿದೆ. ಆದ್ರಿಂದ ಈ ಪುರಾತನದಲ್ಲಿ ಏನ್ ಮಾಡ್ತಿದ್ರು, ರಾಜರ ಕಾಲದಲ್ಲೆಲ್ಲ ತುಂಬಾ ಒಂದು ಪ್ರತಿ ಒಂದು ಅರಮನೆಯಲ್ಲಿ ಸಹ ಒಂದು ಈಜುಕೊಳ, ಈಜುಕೊಳ ಅಂದ್ರೆ ಈಗಿನ ತರದ ಈಜುಕೊಳ ಅಲ್ಲ, ಒಂದು ಆ ರಾಜರಿಗೆ ಅಥವಾ ಅಲ್ಲಿನ ಸೈನಿಕರಿಗೆ ಏನ್ ಬೇಕಿತ್ತು ವ್ಯಾಯಾಮಕ್ಕೋಸ್ಕರ ಆ ತರದ ಒಂದು ಈಜುಕೊಳವನ್ನ ಮಾಡಿದ್ರು. ಹಾಗೆ ಈಗ ಏನಾಗಿದೆ, ಹೊಸದಾಗಿ ಈ ಯುಗದಲ್ಲಿ ಈಜು ಬಹಳ ಮುಖ್ಯ ನಮಗೆ. ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಎಲ್ಲರೂ ಜಾಬ್ ಮಾಡೋರು, ಎಲ್ಲರೂ ಯಾರಿಗೂ ಟೈಮ್ ಇರಲ್ಲ, ಮನೆಯಲ್ಲಿ ಕೂತು ಮಾತಾಡುವಷ್ಟು ಟೈಮ್ ಇರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಈ ಈಜು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಕೆಲವರಿಗೆ ನಡಿಲಿಕ್ಕೆ ಆಗುದಿಲ್ಲ ಅಥವಾ ಓಡ್ಲಿಕ್ಕೆ ಅಂದ್ರೆ ಓಟದ ಆ ವ್ಯಾಯಾಮ ಆಗುದಿಲ್ಲ, ಅಂತವರಿಗೆಲ್ಲ ಈಜು ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯದಲ್ಲಿ. ಹಾಗೆ ಈಜುದರಿಂದ ನಾನು ಹೇಳೋದೀಗ ಮೇಯ್ನ್ ಆಗಿ ನಮಗೆ ಹೃದಯದ ಸಂಬಂಧ, ಹೃದಯಕ್ಕೆ ಏನು ವ್ಯಾಯಾಮ ಬೇಕು. ಯಾಕಂದ್ರೆ ನಾವು ಹೊರಗಡೆ ಎಲ್ಲಾ ಕೈ ಕಾಲು ಬೇರೆ ಎಲ್ಲ ಅಂಗಗಳಿಗೆ ಯಾವುದೇ ತರದ ವ್ಯಾಯಾಮ ಕೊಡಬಹುದು, ಆದ್ರೆ ಒಳಗಿನ ನಮ್ಮ ದೇಹದಲ್ಲಿ ಹೃದಯಕ್ಕೆ ಮೇಯ್ನ್ ಆಗಿ ಬೇಕೇ ಬೇಕಾದಂತ ಒಂದು ವ್ಯಾಯಾಮ ಅಂತ ನನ್ನ ಅಭಿಪ್ರಾಯ.
3: ಈಗ ಈಜುವುದರಿಂದ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇರ್ಬೋದು, ಇಲ್ಲ ನಮ್ಮ ದೇಹಕ್ಕೆ ಆಗುವಂತ ಎಕ್ಸಸೈಸ್ ಗಳಿರ್ಬೋದು, ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಿಸಲಿಕ್ಕೆ ಅಂತ ಹೇಳಿ ತಗೊಂಡ್ರು ಕೂಡ ಯಾವ ರೀತಿ ಒಂದು ಕಾಂಟ್ರಿಬ್ಯೂಷನ್ಸ್ ಬರ್ತದೆ ಈಜುದ್ರಿಂದ?
4: ಈಗ ನೋಡಿ, ನಾನು ಆಗಲೇ ಹೇಳಿದಾಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಅಂತ. ಅದೇ ರೀತಿ ಈಗ ನಾವು ನೀವೊಂದು ಬೆಳಿಗ್ಗೆ ಅಥವಾ ಸಂಜೆ ಅಂದ್ರೆ ನೀವು ಮಧ್ಯಾಹ್ನದ ಟೈಮಲ್ಲಿ ಈಜುವುದು ಅಷ್ಟು ಒಂದು ಒಳ್ಳೆಯ ಸಮಯ ಅಲ್ಲ ಅಂತ ನಮ್ಮ ಈಜು ಸಂಶೋಧನೆ ಪ್ರಕಾರ ಬಂದಿರುತ್ತದೆ. ಅದೇ ತರ ಈಗ ಬೆಳಿಗ್ಗೆ ಸಮಯ ಒಂದು 6-10 ಗಂಟೆ ಅಥವಾ ಸಂಜೆ ಒಂದು 4-7-8 ಗಂಟೆ ಈ ಸಮಯ ಬಹಳ ಮುಖ್ಯ ಅಂತ ಅನಿಸ್ತದೆ. ಇದರಲ್ಲಿ ಏನಂದ್ರೆ ನಿಮಗೆ ಬೆಳಿಗ್ಗೆ ಹೊತ್ತು ನೀವೀಗ ಯಾವುದೋ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ, ಅಂದ್ರೆ ಯಾವುದೋ ಒಂದು ವರ್ಕ್ ವರ್ಕಲ್ಲಿ ಇರ್ತೀರಾ ಅಥವಾ ಬಿಸ್ನೆಸ್ ಮಾಡ್ತೀರಾ ಅಥವಾ ಸ್ವಂತ ಉದ್ಯೋಗದಲ್ಲಿ ಇರ್ತೀರಾ, ಇವಾಗ ನಿಮಗೇನಾಗ್ತದೆ ಅಂದ್ರೆ ನಿಮಗೆ ಟೈಮ್ ಇರುವುದಿಲ್ಲ, ಒಂದು ಅಟ್ ಲೀಸ್ಟ್ ಒಂದು ಊಟಕ್ಕೂ ಟೈಮ್ ಇರುವುದಿಲ್ಲ. ಅಂತ ಸಮಯದಲ್ಲಿ ನೀವು ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆ ನೀವು ಒಂದು ಈಜುದು, ಅಥವಾ ಈಗ ನಿಮಗೆ ಈಜು ಗೊತ್ತಿಲ್ಲ ಅಂತಿದ್ದಾಗ ನೀರಲ್ಲಿ ಆಟಾಡಿದ್ರೂ ಸಾಕಾಗ್ತದೆ. ಯಾಕಂದ್ರೆ ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ, ನೀರಲ್ಲಿ ಈಜಲೇಬೇಕು ಅಂತ ಹೇಳುವಂತದಲ್ಲ, ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ. ಅದೇ ತರ ಒಂದು 30 ನಿಮಿಷ ನೀವು ಈಜುವುದರಿಂದ ನಿಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ. ಯಾಕಂದ್ರೆ ನೆಮ್ಮದಿ ಮೊದಲದಾಗಿ, ಈಗ ಮನುಷ್ಯರಿಗೆ ಏನ್ಬೇಕು ಅಂದ್ರೆ ನೆಮ್ಮದಿ ಬೇಕು. ಯಾಕಂದ್ರೆ ಸ್ಟ್ರೆಸ್ ಇರ್ತದೆ, ತುಂಬಾ ಕಠಿಣ ಕೆಲಸದಲ್ಲಿ ಇರ್ತಾರೆ, ಪ್ರತಿಯೊಂದು ಕೆಲಸವು ಅವರಿಗೆ ಸಮಯ ಸಾಕಾಗುವುದಿಲ್ಲ, ಕೆಲಸಕ್ಕೆ ಸಮಯ ಸಾಕಾಗುವುದಿಲ್ಲ. ಅಂತದ್ರಲ್ಲಿ ಈ ಈಜುವುದರಿಂದ ನಿಮ್ಮ ಬಾಡಿ ಏನಾಗ್ತದೆ ಅಂದ್ರೆ ದೇಹದ ಎಲ್ಲಾ ಅಂಗಾಂಗಗಳು ಫ್ಲೆಕ್ಸಿಬಲ್ ಆಗ್ತದೆ. ಅಂದ್ರೆ ಈಗ ನಾವು ಡ್ಯಾನ್ಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಬೇರೆ ಎಕ್ಸಸೈಸ್ ಮಾಡಿದಾಗ ನಮ್ಮಲ್ಲಿರುವ ಅಂಗಾಂಗಗಳು ಏನಾಗ್ತದೆ ಒಂದು ಫ್ಲೆಕ್ಸಿಬಲ್ ರೀತಿಗೆ ಬರ್ತದೆ. ಅದೇ ತರ ಇದು ಯಾವುದೇ ನಿಮಗೆ ನೋವು ಇಲ್ಲದಂತ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತದೆ.
3: ಇನ್ನೊಂದು ಪ್ರಶ್ನೆ, ಕೆಲವರು ದಿನನಿತ್ಯ 1 ಗಂಟೆ ಓಡುವವರು ಇದ್ದಾರೆ, ಇಲ್ಲ 1.25 ಗಂಟೆ ಹಾರ್ಡ್ ಕೋರ್ ಆಗಿ ಆಟಾಡುವವರು ಇರ್ತಾರೆ, ಅವರಿಗೆಲ್ಲವೂ ಕೂಡ ಈ ಸ್ವಿಮ್ಮಿಂಗ್ ಹೇಳುವಂತದ್ದು ಬೇಕಾಗ್ತದ?
4: ಈಗ ಒಂದು ಹೇಳುದೇನಂದ್ರೆ, ಈಗ ನೀವು ಬೇರೆ ಈಜುವುದಲ್ಲದೆ ಬೇರೆ ಯಾವುದೇ ವ್ಯಾಯಾಮ ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಏನಂದ್ರೆ ನೋವು ಅಂತ ಇರ್ತದೆ. ಈಗ ನೀವು ಓಡೋದ್ರಿಂದ ನಿಮಗೆ ಕಾಲು ನೋವು ಇರಬಹುದು, ಅಥವಾ ಗಂಟು ನೋವುಗಳು ಇರಬಹುದು, ಮೊಣಕಾಲಿನ ನೋವುಗಳು ಇರಬಹುದು, ಅಂದ್ರೆ ಎಲ್ಲರಿಗೆ ಬರ್ತದೆ ಅಂತಲ್ಲ, ಕೆಲವರಿಗೆ ಬರ್ತದೆ. ಅದನ್ನ ನಾವು ಇನ್ನು ತುಂಬಾ ಮೃದುವಾಗಿ ಹ್ಯಾಂಡಲ್ ಮಾಡೋದಂದ್ರೆ ಸ್ವಿಮ್ಮಿಂಗ್, ಅಂದ್ರೆ ಈಜುದು. ನೀವು ಈಜುವುದ್ರಿಂದ ನಿಮ್ಮ ಎಲ್ಲಾ ಬಾಡಿಯ A to Z ಪಾರ್ಟ್ಗಳು ಕೂಡ ನಿಮಗೆ ಪ್ರತಿ ಒಂದು ಮೊಣಕಾಲಿನಿಂದ ಹಿಡಿದು ಕಾಲು, ಹಾಗೆ ನಿಮ್ಮ ಬೆನ್ನು ನೋವಿಗೆ, ಮತ್ತೆ ಈ ಕೈಯ ಗಂಟುಗಳು, ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂಥರ ಕೀಲುಗಳು ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ತದೆ. ಅಂದ್ರೆ ಅಲ್ಲಿ ಸ್ಟ್ರೆಂಥನಿಂಗ್ ಅಂತ ಹೇಳ್ತಾರೆ ನಾವು. ಸ್ಟ್ರೆಂಥನಿಂಗ್ ಆದಾಗ ಆ ಯಾವುದೇ ಪಾರ್ಟ್ಗಳಿಗೆ ನೋವು ಬರುವುದಿಲ್ಲ, ಆ ನೋವನ್ನ ನಿವಾರಣೆ ಆಗ್ತದೆ. ನೀವು ಓಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಮೂವ್ಮೆಂಟ್ ಚಲನೆ ಆಗೋದು, ಅಲ್ಲಿ ನಿಮಗೆ ಒತ್ತಡ ಸಿಗುವುದಿಲ್ಲ. ಈ ಒತ್ತಡ ಸಿಗಬೇಕಂದ್ರೆ ಈಜುವುದು ಬಹಳ ಮುಖ್ಯ. ಯಾಕಂದ್ರೆ ಅಲ್ಲಿ ನಿಮಗೆ ನೋಡಿ, ಕೆಳಗಡೆ ನಾವು ಈಗ ಕಾಲು, ಈಗ ಅದಕ್ಕೆ ನಾವು ಬೀಟಿಂಗ್ ಅಂತ ಹೇಳ್ತೀವಿ, ಕಾಲು ಬೀಟಿಂಗ್ ಮಾಡುವಾಗ ನೀವು ಸುಮ್ಮನೆ ಕಾಲು ಕೆಳಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಒಂದು ಒತ್ತಡ ಇರ್ತದೆ. ಹಾಗೆ ಮೇಲೆ ತೆಗೆಯುವಾಗಲೂ ಅಲ್ಲಿ ಒಂದು ಒತ್ತಡ ಸಿಗ್ತದೆ, ಆ ಒತ್ತಡಕ್ಕೆ ನಾವು ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಆ ಸ್ಟ್ರೆಂಥನಿಂಗ್ ಸಿಕ್ಕಿದಾಗ ನಮ್ಮ ಇರುವಂತಹ ಯಾವುದೇ ಅಂಗದ ಒಳಗಿನ ನೋವುಗಳು ಅದು ಕಡಿಮೆ ಆಗ್ತದೆ.
3: ಕೆಲವರ ಮನಸ್ಸಲ್ಲಿ ಇರ್ತದೆ, ನನಗೀಗ ಪ್ರಾಯ ಆಯ್ತು, ನನ್ನಿಂದ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲ ನನ್ನಿಂದ ಈಜಲಿಕ್ಕೆ ಆಗುದಿಲ್ಲ. ಸೊ ಇಂಥವರಿಗೆಲ್ಲ ಈಜ್ಬೋದಾ ಇನ್ನು ಅಂತ ಹೇಳಿದ್ರೆ, ಅವರ ಏಜಿನ ಮಟ್ಟ ನೋಡಿದಾಗ ಅವರಿಗೆ ಈಜ್ಬೋದಾ, ಇಲ್ಲ ಮುಂಚೆ ಈಜಿಕೊಂಡು ಬಂದವರಿಗೆ ಮಾತ್ರ ಈಜಲಿಕ್ಕೆ ಆಗುವಂತದ್ದ?
4: ಈಗ ನಮ್ಮಲ್ಲಿ ನಾವೀಗೊಂದು ನಮ್ಮ ರೂಲ್ಸ್ ಪ್ರಕಾರ ನಾವು 5 ವರ್ಷ ಮೇಲ್ಪಟ್ಟು ಅಂತ ಹಾಕಿರ್ತೀವಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ನಾವು 2 ಇಯರ್ ಆಗುವ ತನಕದಿಂದಲೇ ಸ್ಟಾರ್ಟ್ ಮಾಡಬಹುದು. ಯಾಕಂದ್ರೆ ಬೇರೆ ಕಡೆ ಎಲ್ಲ 1.5 ಇಯರ್ ಗೆ ಸ್ಟಾರ್ಟ್ ಮಾಡ್ತಾರೆ, ಆದ್ರೆ ನಮ್ಮಲ್ಲಿ ಒಂದು 5 ವರ್ಷದಿಂದ ಈ ವರ್ಷ ತನಕ ಅಂತಿಲ್ಲ, ಯಾರಿಗೆ ಬರುವಂತ ಚಾನ್ಸ್ ಇದೆ, ಯಾರಿಗೆ ನಡೆದುಕೊಂಡು ಬಂದು ಈಜುಕೊಂಡು ಹೋಗುವಂತ ಚಾನ್ಸ್ ಇದೆ ಅಂತವ್ರು ಯಾರು ಬೇಕಾದ್ರೂ ಬರಬಹುದು. ಇನ್ನೊಂದು ಏನಂದ್ರೆ ನೀವು ಹೇಳಿದಾಗ ಈಗ ಕಲಿಯುವಂಥದ್ದು, ಕಲಿಯುವುದಕ್ಕೆ ಯಾವುದೇ ವಿಷಯವನ್ನ ಕಲಿಯುವುದಕ್ಕೆ ನಮ್ಮಲ್ಲಿ ಸ್ವತಃ ಮನಸ್ಸು ಬೇಕು ಹೊರತು ಆ ಏಜ್ ಅನ್ನ ನಾವು ಕೌಂಟ್ ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಸುಮಾರು ಒಂದು 65 ವರ್ಷ ಮೇಲ್ಪಟ್ಟು ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ, ಹಾಗೆಂತೇಳಿ 4 ವರ್ಷದ ಮಕ್ಕಳು ಯಾವ್ದಾದ್ರು ಒಂದು ಟೈಮಲ್ಲಿ ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ. ಇದಕ್ಕೆ ನನ್ನ ಪ್ರಕಾರ ಏಜು ಅಷ್ಟು ಮುಖ್ಯ ಅನ್ಸುದಿಲ್ಲ ಅಂತ.
3: ಹಾಗಾದ್ರೆ ಏಜಿನ ಇತಿಮಿತಿ ಇಲ್ಲ, ಯಾರು ಕೂಡ ಬಂದು ಈಜ್ಬಹುದು.
4: ಸೊ ಯಾರು ಕೂಡ ಬರ್ಬೋದು
3: ಸರ್. ಈಗ ಇನ್ನೊಂದು ಕೆಲವರ ಯೋಚನೆ ಹೇಗೆ ಹೇಳಿದ್ರೆ, ನಾನು ಕೆರೆಯಲ್ಲಿ ಈಜ್ತೇನೆ, ಬಟ್ ಅದೇ ಈಗ ಸ್ವಿಮ್ಮಿಂಗ್ ಪೂಲ್ ಅಂತೇಳಿಯೇ ಬಂದ್ರೆ ನಂಗೆ ಅಲ್ಲಿ ಈಜ್ಲಿಕ್ಕೆ ಗೊತ್ತಿಲ್ಲ, ನನಗೆ ಈಜು ಗೊತ್ತಿರುವಂತದ್ದು ಕೆರೆಯಲ್ಲಿ ಈಜಿ. ಹಾಗೀಗ ಕೆರೆಯಲ್ಲಿ ಈಜ್ಲಿಕ್ಕೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ಲಿಕ್ಕೂ ನದಿಯಲ್ಲಿ ಈಜ್ಲಿಕ್ಕೂ ವ್ಯತ್ಯಾಸ ಇದೆಯಾ, ಇಲ್ಲ ಎಲ್ಲವುದು ಒಂದೇ?
4: ಹೌದು, ಈಗ ಕೆರೆಯಲ್ಲಿ ಈಜುದು, ನದಿಯಲ್ಲಿ ಈಜುದು, ಮತ್ತು ನಮ್ಮ ಈಜುಕೊಳದಲ್ಲಿ ಈಜುದು, ಇದೇನಂದ್ರೆ ನೀರು, ನೀರಿನ ಒತ್ತಡ ಬೇರೆ ಬೇರೆ ಆಗಿರ್ತದೆ. ಈಗ ನಮ್ಮಲ್ಲಿ ಈಜುಕೊಳದಲ್ಲಿ ಏನಾಗಿರ್ತದೆ ಅಂದ್ರೆ ಅದೊಂದು ಲ್ಯಾಂಡಿಂಗ್ ಆಗಿರೋ ನೀರು, ಅಂದ್ರೆ ಅದು ನಿಂತಿರುವ ನೀರು, ಅದಕ್ಕೆ ವೇವ್ ಇರುವುದಿಲ್ಲ, ಮತ್ತೆ ಇನ್ನೊಂದು ಫ್ಲೋ ಇರುವುದಿಲ್ಲ. ಅದೇ ತರ ಕೆರೆಯೂ ಅದೇ ತರ ಇರ್ತದೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಕೆರೆಯಲ್ಲಿ ಆಕಾರ ಇರುವುದಿಲ್ಲ, ಕೆರೆಗೆ ಇದೇ ತರ ಕೆರೆ ಅಂತ ಆಕಾರ ಅಂದ್ರೆ ನಾವು ಮನುಷ್ಯರು ಮಾಡಿರುವಂತ ಆಕಾರದಲ್ಲಿ ಇರ್ತದೆ, ಮತ್ತೆ ಅದು ಫ್ಲೋ ಆಗಿರ್ತದೆ. ಯಾಕಂದ್ರೆ ನೀವು ಈ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಗ ಒಂದ್ ಸೈಡ್ ನೀರು ಹೋಗಿ ಅದು ರಿಟರ್ನ್ ನಮಗೆ ಬರ್ತದೆ ಎಂಡಿಗೆ ಹೋದ್ಮೇಲೆ, ಆದ್ರೆ ಕೆರೆಯಲ್ಲಿ ಏನಾಗುತ್ತೆ, ನೀರು ಹೋದ ನೀರು ಅರ್ಧ ಅಂಶ ಮಾತ್ರ ನಮಗೆ ರಿಟರ್ನ್ ಬರ್ತದೆ ಹೊರತು ಎಲ್ಲಾನು ಬರುತ್ತೆ. ಆದ್ರೂ ಕೆರೆಗೂ ಈಜುಕೊಳಕ್ಕೂ ಒಂದು 75% ಆದ್ರೂ ಒಂದು ಸಮಾನತೆ ಇದೆ, ಇಲ್ಲ ಅಂತಲ್ಲ ಇದೆ. ಆದ್ರೆ ಹೊಳೆಗೂ ಈ ಈಜುಕೊಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಹೊಳೆಯಲ್ಲಿ ಏನಂದ್ರೆ ನೀರಿಗೆ ಫ್ಲೋಯಿಂಗ್ ನೀರದು, ಅದು ನಿತ್ತ ನೀರಲ್ಲ, ಅದು ಫ್ಲೋ ಆಗ್ತಾ ಇರ್ತದೆ. ಅದರಲ್ಲಿ ನಿಮಗೆ ಈಜುವುದಂದ್ರೆ, ನಿಜವಾಗ್ಲೂ ಈಜುವುದಂದ್ರೆ ಅದು ಸುಲಭ ಹೊಳೆಯಲ್ಲಿ. ಯಾಕಂದ್ರೆ ಅಲ್ಲಿ ಹೊಳೆಯಲ್ಲಿ ನಿಮಗೆ ಫ್ಲೋ ಇರೋದ್ರಿಂದ ಅದನ್ನ ಕೆಲವು ಅದರ ಟೆಕ್ನಿಕ್ಸ್ ನಮಗೆ ಗೊತ್ತಿದ್ರೆ ಮಾತ್ರ ಹೊಳೆಯಲ್ಲಿ ಈಜಬಹುದು. ಈಜುಕೊಳದಲ್ಲಿ ಏನಂದ್ರೆ ನಮಗೆ ಗೊತ್ತಿರ್ತದೆ ಇಲ್ಲಿ ಇಷ್ಟೇ ಆಳ ಇರ್ತದೆ ಅಂತ ಗೊತ್ತಿರ್ತದೆ, ಇಷ್ಟೇ ಲೆಂತ್ ಇರ್ತದೆ ಅಂತ ಗೊತ್ತಿರ್ತದೆ, ಹಾಗಾಗಿ ನಾವು ಅದನ್ನ ಧೈರ್ಯದಲ್ಲಿ ಹೋಗ್ಬೋದು. ಈಜು ಹೊಳೆಯಲ್ಲಿ ಹೋಗುವಾಗ ಸ್ವಲ್ಪ ಆಳದ ಬಗ್ಗೆ ಅಥವಾ ಅದರ ಲೆಂತ್ ಬಗ್ಗೆ ಯಾವ ರೀತಿ ನೀರು ಫ್ಲೋ ಆಗ್ತಾ ಇದೆ ಅಂತ ಹೇಳುವಂತ ತಿಳ್ಕೊಂಡು ನಾವು ಆ ಕೆಲಸವನ್ನು ಮಾಡುದು ಒಳ್ಳೇದು.
3: ಸರ್, ಈಗ ದಿನನಿತ್ಯದಲ್ಲಿ ಈಜುವಂತದ್ದು ಒಳ್ಳೆಯದು ಅಂತ ಹೇಳಿ ಹೇಳ್ತೀರಾ?
4: ಯಾರಿಗೆ ಈಗ ನಿಮ್ಮ ಬೇರೆ ವ್ಯಾಯಾಮ ಅಥವಾ ಈಗ ನಮ್ಮಲ್ಲಿ ಈಗ ನಾನಾಗ ಹೇಳಿದ ಹಾಗೆ ಕಠಿಣ ಪರಿಶ್ರಮ ಅಂದ್ರೆ ಬಿಸ್ನೆಸ್ ಮ್ಯಾನ್ ಮತ್ತೆ ಯಾವ್ದಾದ್ರು ಸ್ವಂತ ಉದ್ಯೋಗ ಅಥವಾ ಬೇರೆ ಕಡೆ ಉದ್ಯೋಗ ಮಾಡುವವರು ಅವರಿಗೆ ಅಂದ್ರೆ ಟೈಮ್ ಇರುವುದಿಲ್ಲ. ಇಂಥವರು ಪ್ರತಿದಿನ ಅಲ್ಲದಿದ್ರು ವಾರಕ್ಕೆ ಕಡಿಮೆ ಆದ್ರೂ ಒಂದು 3-4 ಡೇಸ್ ಆದ್ರೂ ಒಂದು 30 ಮಿನಿಟ್ಸ್ ಆದ್ರೂ 30 ನಿಮಿಷ ಆದ್ರೂ ಅವರು ಈಜುವ ಕಲೆಯನ್ನು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
3: ಕೆಲವೊಂದು ದೇಶಗಳಲ್ಲಿ ಎಲ್ಲ ನೋಡಿದ್ರೆ ಕೂಲಿಗೆ ಹೋಗುವ ಮಕ್ಕಳಿಂದಲೇ ಒಂದು ಈಜು ಕಲಿಸುವಂತದ್ದು ಇಲ್ಲ, ಶಾಲೆಗಳಲ್ಲಿ ಈಜು ಕೊಳ ಮತ್ತೆ ಈಜುವಿಕೆಯನ್ನ ಕಡ್ಡಾಯ ಮಾಡಿರ್ತಾರೆ. ಸೊ ಅದು ಆ ಸಿಸ್ಟಮ್ ಕೂಡ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಸಣ್ಣ ಪ್ರಾಯದಿಂದಲೇ ಈಜುವನ್ನ ಹೇಳಿಕೊಡುವಂತದ್ದು ಉತ್ತಮವ?
4: ಈಗ ಭಾರತದಲ್ಲಿ ಕೂಡ ಆತರ ಸಿಸ್ಟಮ್ ಇದೆ. ಹಾಗಂತೇಳಿ ನಮ್ಮ ಸೌತ್ ಕೇಂದ್ರದಲ್ಲಿ ಕೆಲವು ರೆಸಿಡೆನ್ಶಿಯಲ್ ಶಾಲೆಗಳಲ್ಲಿ ಆತರದ ವಿಷಯಗಳು ಇದೆ. ಆದ್ರೆ ಏನಂದ್ರೆ ನಾವು ಹೇಳೋ ಪ್ರಕಾರ ಈಜುವುದು ಈಗ ಬೇರೆ ಎಲ್ಲ ಆಟಕ್ಕಿಂತ ಈಜುವುದು ಅದು ನಾವು ಯಾವಾಗ ಕಲಿಬೇಕಂದ್ರೆ ಚಿಕ್ಕ ವಯಸ್ಸು ಅಂದ್ರೆ ಈಗ ಒಂದು 2.5 ಇಯರ್ ಇಂದ ನಮ್ಮೊಂದು 15-20 ವರ್ಷದೊಳಗಡೆ ನಾವು ಆ ಕಲೆಯನ್ನ ನಮ್ಮಲ್ಲಿ ಕರಗತ ಮಾಡಿಕೊಳ್ಬೇಕು. ಯಾಕಂದ್ರೆ ನಮ್ಮ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಇದೆ ಅದೀಗ ಆಲ್ರೆಡಿ ನಾವು ಬೆಳೆಯುವಂತ ಬಾಡಿ ಫ್ಲೆಕ್ಸಿಬಲ್ ಆಗಿ ಇರುತ್ತದೆ. ಅಂತ ಬಾಡಿಗೆ ಆಗ್ಲೇ ನಾವು ಆ ಕಲೆಯನ್ನ ಕಲಿಸಿದ್ರೆ ಅದು ನಮಗೆ ನಮ್ಮ ಜೀವಿತಾವಧಿ ಅಂದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಆ ಅಷ್ಟು ವರ್ಷ ತನಕ ಆ ಕಲೆ ನಮ್ಮ ಹತ್ರ ಪಕ್ಕ ನಮ್ಮಲ್ಲಿ ಅಳವಡಿಕೆ ಆಗಿರ್ತದೆ. ಯಾಕಂದ್ರೆ ತುಂಬಾ ಲೇಟ್ ಮಾಡೋದು ಅಂದ್ರೆ ಈಗ ನಾವು ಈ ಟೈಮಲ್ಲಿ ನಮಗೆ ಆಗುದಿಲ್ಲ ಅಂದ್ರೆ ಎಲ್ಲ ಕಡೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇರುವುದಿಲ್ಲ ಅಥವಾ ಕಲಿಸುವಂತ ಜಾಗಗಳಿರುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆದಷ್ಟು ಒಂದು 20 ವರ್ಷದ ಒಳಗಡೆ ಆದ್ರೂ ನಾವು ಅದನ್ನ ಕಲ್ತ್ರೆ ನಮಗೆ ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ.
3: ಸರ್, ಈಗ ಸಣ್ಣ ಮಕ್ಕಳಿಗೆ ಈಜು ಅಂತೇಳಿ ಹೇಳಿದ ಕೂಡಲೇ ಈಗ ಅವರ ಒಂದು ಬೆಳವಣಿಗೆಯ ಟೈಮ್ ಅಂತ ಹೇಳಿ ಇರ್ತದೆ. ಈಗ ಜನಸಾಮಾನ್ಯರಲ್ಲಿ ಇದೆ, ಹುಡುಗ ಇಲ್ಲ ಹುಡುಗಿ ಎಷ್ಟೇ ಒಂದು ಎತ್ತರದಲ್ಲಿ ಕಡಿಮೆ ಇದ್ರೂ ಕೂಡ ಸ್ವಿಮ್ಮಿಂಗಿಗೆ ಹೋದ್ರೆ ಹೈಟ್ ಜಾಸ್ತಿ ಆಗ್ತದೆ, ಆಮೇಲೆ ದೇಹ ಕೂಡ ಫಿಟ್ನೆಸ್ ಆಗಿ ಬರ್ತದೆ ಅಂತ ಹೇಳಿದೆ. ಇದು ಎಷ್ಟು ಸತ್ಯ ಅಂತ ಹೇಳಿ?
4: ದೇಹ ಫಿಟ್ನೆಸ್ ಆಗೋದು ಸಹಜ, ದೇಹ ಫಿಟ್ನೆಸ್ ಆಗಿಯೇ ಆಗ್ತದೆ. ಯಾಕಂದ್ರೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಈಗ ನಾವು ಇಷ್ಟೆಲ್ಲ ಹೇಳಿದ ಹಾಗೆ ದೇಹ ಫಿಟ್ನೆಸ್ ಆಗಿಯೇ ಆಗ್ತದೆ. ಆದ್ರೆ ಹೈಟ್ ವಿಷಯಕ್ಕೆ ಬಂದಾಗ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಒಂದು ನನ್ನಲ್ಲಿ ಬಂದಂತ ಕಲ್ತಂತಹ ಮಕ್ಕಳಲ್ಲಿ ಒಂದು 100ರಲ್ಲಿ 80% ಮಕ್ಕಳು ನೀವು ಹೇಳಿದ ವಿಷಯದಲ್ಲಿ ಇದ್ದಾರೆ. ಅಂದ್ರೆ ಅವರು ಸ್ವಿಮ್ಮಿಂಗ್ ಬಂದ ಯಾಕಂದ್ರೆ ಅವರ ಪೇರೆಂಟ್ಸ್ ಗಳು ಹೆತ್ತವರು ಬಂದು ನಮ್ಮ ಹತ್ರ ಹೇಳಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಅವ್ರನ್ನ ಒಂದು ಈಗ ಒಂದ್ ಸತಿ ಕಲ್ತು ಈಗ ಒಂದು 5-10 ತಿಂಗಳು 1 ವರ್ಷ ಬಂದು ಕಲ್ತು ಹೋದ ಮೇಲೆ ಅವ್ರೊಂದು 2-3 ವರ್ಷ ನಮ್ಮಲ್ಲಿ ಬರುದಿಲ್ಲ. ಆಗ ನಾವು ಅದನ್ನ ನೆಕ್ಸ್ಟ್ ಬಂದಾಗ ನೋಡುವಾಗ ನಮಗೆ ಅನುಭವ ಆಗ್ತದೆ ಅಂದ್ರೆ ಓ ಇವನು ಇಷ್ಟು ಉದ್ದ ಆಗಿದ್ದಾನೆ ಅಂತ. ಆಗ ಆ ಪೇರೆಂಟ್ಸ್ ಗಳಲ್ಲಿ ಒಂದು ಮಾತು ಬಂದಿರ್ತದೆ, ಸರ್ ಇವನು ಸ್ವಿಮ್ಮಿಂಗ್ ಬಂದ ಮೇಲೆ ಇಷ್ಟು ಉದ್ದ ಆಗಿದ್ದು ಅಂತ ಹೇಳುವಂತ ಮಾತು ಬಂದಿದೆ. ಆದ್ರೆ ಎಷ್ಟು ಅದು ಸೈಂಟಿಫಿಕ್ ಆಗಿ ಎಷ್ಟು ಸರಿಯೇ ನನಗೆ ಅದ್ರ ಬಗ್ಗೆ ಅಷ್ಟು. ಯಾಕಂದ್ರೆ ನಾವು ಸೈಂಟಿಫಿಕ್ ಆಗಿ ನೋಡೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಿಮ್ಮಿಂಗ್ ಇಂದ ಉದ್ದ ಆಗ್ತಾರೆ ಅಂತ ಹೇಳುವಂಥದ್ದು ಮಾಮೂಲಿಯಾಗಿ ನಾವು ಹೇಳುವಂತದ್ದೇ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಮ್ಮ ವಂಶದಲ್ಲಿ ಅಂದ್ರೆ ನಮ್ಮ ಈಗ ಪೇರೆಂಟ್ಸ್ ಗಳು ತಂದೆ ಅಥವಾ ತಾಯಿಯ ಫ್ಯಾಮಿಲಿಯಲ್ಲಿ ಆತರ ಹೆರಿಡಿಟಿ ಅಂದ್ರೆ ಉದ್ದ ಇದ್ದಾರೆ ಎಲ್ಲರೂ, ಆತರ ಕೆಲವರು ಉದ್ದ ಇದ್ದು ಅಥವಾ ಇಲ್ಲ ಶಾರ್ಟ್ ಆಗಿದ್ದಾರೆ ಆತರ ತಿಳುವಾಗ ಅದರಿಂದ ಸ್ವಲ್ಪ ಎಫೆಕ್ಟ್ ಬೀಳುವಂತ ಚಾನ್ಸ್ ಉಂಟು.
3: ಮಕ್ಕಳ ಜೀವನದಲ್ಲಿ ಸ್ಪೆಷಲಿ ಈಗ ಕಾಲೇಜ್ಗೆ ಹೋಗುವವರಾಗಿರ್ಬೋದು, ಈವನ್ ಈಗ ದೊಡ್ಡವರು ಅಂತೇಳಿ ಹೇಳಿದ್ರು ಕೂಡ ಏಕಾಗ್ರತೆ ಹೇಳುವಂತದ್ದು ತುಂಬಾ ಅಗತ್ಯ ನಿಜ ಜೀವನದಲ್ಲಿ. ಈಗ ಮಕ್ಕಳಿಗೆ ಓದುವ ಸಮಯದಲ್ಲಿ ಏಕಾಗ್ರತೆ ಹಾಗೂ ಈಗ ಓದಿ ಮುಗಿಸಿ ಕೆಲಸದಲ್ಲಿ ಇರುವವರಿಗೂ ಕೂಡ ಕೆಲವೊಮ್ಮೆ ಏಕಾಗ್ರತೆಯನ್ನ ಬೆಳೆಸಿಕೊಳ್ಳಲಿಕ್ಕೆ ಈಜುವುದರಿಂದ ಸಾಧ್ಯವಾ?
4: ಖಂಡಿತ ಆಗ್ತದೆ. ಯಾಕಂದ್ರೆ ನಿಮಗೆ ಈಜುವುದರಿಂದ ಇಲ್ಲಿ ನೋಡಿ ನಿಮ್ಮ ಇಡೀ ದಿವಸ ಅಂದ್ರೆ ನೀವು ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ತನಕ ಶಾಲೆಯಲ್ಲಿ ಆಟ ಅದು ಊಟ ಓದುವುದು ಮತ್ತೆ ಬರೆಯುವುದು ಅದೆಲ್ಲ ಸ್ಟ್ರೆಸ್ ಇರ್ತದಲ್ಲ, ಇದರಿಂದ ಏನಾಗ್ತದೆ ಮಕ್ಕಳಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸ್ಟ್ರೆಸ್ ಆಗಿರ್ತದೆ ಅಂದ್ರೆ ಕಠಿಣ ಮನಸ್ಸಿನಲ್ಲಿ ಇರ್ತಾರೆ ಅವರು. ಅವರಿಗೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಅಥವಾ ನಿದ್ದೆ ಬರುವುದಿಲ್ಲ ಯಾಕಂದ್ರೆ ಟೆನ್ಷನ್ ಅಲ್ಲಿ ಇರ್ತಾರೆ. ಮತ್ತೆ ಕೆಲವು ಮಕ್ಕಳು ಏನಂದ್ರೆ ಟೆನ್ಷನ್ ಅಲ್ಲಿ ಊಟ ಮಾಡುವುದಿಲ್ಲ. ಇಂಥ ಮಕ್ಕಳಿಗೆ ದಿವಸಕ್ಕೆ ಒಂದು 1/2 ಗಂಟೆ ಅಂದ್ರೆ 1/2 ಗಂಟೆ ಆದ್ರೂ ನಾವು ಈಜುದನ್ನ ಹೇಳಿಕೊಟ್ಟಾಗ ಅವರು ಅದರಿಂದ ತುಂಬಾ ಅವರ ಅಂದ್ರೆ ಮೇಯ್ನ್ ಆಗಿ ಏನಂದ್ರೆ ನಮ್ಮ ದೇಹದ ಸ್ನಾಯುಗಳು ಮಾಂಸಖಂಡಗಳು ರಿಲೀಫ್ ಆಗ್ತದೆ. ಅಂದ್ರೆ ಹಾರ್ಡ್ ಆಗಿರ್ತದೆ ಮನಸ್ಸು, ಕಠಿಣ ಆದಾಗ ನಮ್ಮ ದೇಹವು ಕೂಡ ಕಠಿಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಮನಸ್ಸು ಮತ್ತು ದೇಹ ಎರಡಕ್ಕೂ ಈ ಈಜುವುದರಿಂದ ಆದಷ್ಟು ಮೃದುವಾದಂತ ಮನಸ್ಸು ಬರ್ತದೆ, ಇನ್ನೊಂದು ಏಕಾಗ್ರತೆ ಬರ್ತದೆ. ಓದುವಾಗ ಆದಷ್ಟು ಬಾಡಿ ಫ್ರೀ ಇದ್ದಾಗ ಇನ್ನು ಸ್ವಲ್ಪ ಓದು ಅಂತ ಹೇಳುವಂತ ಒಂದು ಮನಸ್ಸು ಬರ್ತದೆ.
3: ಒಟ್ಟಾರೆ ಹೇಗೆ ಅಂತ ಹೇಳಿದ್ರೆ ಈಜುವಿಕೆಯಿಂದ ನಮ್ಮ ಏಕಾಗ್ರತೆ ಒಂದು ಹೆಚ್ಚುತ್ತದೆ, ಚಂಚಲತೆ ಅಂತ ಹೇಳುವಂತದ್ದು ತುಂಬಾ ಕಡಿಮೆ ಆಗ್ತದೆ ಈಜುವಿಕೆಯಿಂದ. ನಮ್ಮ ದೇಹದ ಮೇಲೆ ನಮ್ಮ ನಿಯಂತ್ರಣಗಳು ಹೆಚ್ಚಿದಾಗೆ ಸೊ ಏಕಾಗ್ರತೆ ಹೇಳುವಂತದ್ದು ಬೆಳೀತದೆ ಅಂತ ಹೇಳುವಂತದ್ದು.
4: ಮನಸ್ಸು ಮತ್ತು ದೇಹದ ಏಕಾಗ್ರತೆಗೆ ಈಜು ಬೇಕೇ ಬೇಕು.
3: ಸರ್, ಈಗ ಶ್ವಾಸಕೋಶದ ಮೇಲೆ ಈಜು ಅಂತೇಳಿ ಹೇಳಿದ್ರೆ, ಈಗ ನಾವು ಕೆರೆಯಲ್ಲಿ ಈಜುದು ಅಂತೇಳಿ ಹೇಳಿದ್ರೆ ಸಾಧಾರಣ ಅದರಲ್ಲಿ ಶ್ವಾಸದ ಅಷ್ಟು ಉಪಯೋಗ ಬೀಳ್ತದೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ ಬಂದಾಗ ಇಲ್ಲ ಈಜುಕೊಳ ಅಂತೇಳಿ ಬಂದಾಗ ಶ್ವಾಸದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು, ಇಲ್ಲ ಶ್ವಾಸದಿಂದ ನಾವು ಆ ಈಜುವಿಕೆಯಲ್ಲಿ ಶ್ವಾಸವನ್ನ ಉಪಯೋಗಿಸಿಕೊಂಡು ನಾವು ಈಜುವನ್ನ ಕಲಿತೇವೆ. ಸೊ ಈಗ ಶ್ವಾಸ ಅಂತೇಳಿ ಹೇಳ್ಬೇಕಾದ್ರೆ ನಮ್ಮ ಮೇನ್ ಬಾಡಿ ಅಂತೇಳಿ ಬಂದಾಗ ಲಂಗ್ಸ್ ಇರ್ಬೋದು, ಇನ್ನಿತರ ಅಂಗಗಳಿಗೆ ಅದು ಹೇಗೆ ಉಪಯೋಗ ಆಗ್ತದೆ ಅಂದ್ರೆ ಸ್ಟ್ರೆಂಥನಿಂಗ್ ಆಗ್ಲಿಕ್ಕೆ ಉಪಯೋಗ ಆಗ್ತದ?
4: ಈಗ ಕೆರೆ ಆಗ್ಲಿ, ಬಾವಿ ಆಗ್ಲಿ, ಅಥವಾ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ, ಅಥವಾ ಹೊಳೆ ಆಗ್ಲಿ, ಈಜುದು ಸಾಮಾನ್ಯವಾಗಿ 90% ಒಂದೇ ತರ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಈಗಿನ ಹೊಸ ಜನರೇಷನ್ ಅಲ್ಲಿ ಏನಂದ್ರೆ, ಯಾವುದೇ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಈಜು ಗೊತ್ತಿಲ್ಲದವ್ರಿಗೆ ನಾವು ಕಲಿಸುವಾಗ ಅದು ಹೇಗೆ ಟೆಕ್ನಿಕಲ್ ಆಗಿ ಹೇಗೆ ಇರ್ತದೆ ನಾವು ಅದನ್ನೇ ಕಲಿಸಬೇಕಾಗ್ತದೆ. ಅದರಿಂದ ಈಗ ನೀವು ಹೊಳೆಯಲ್ಲಿ ಈಜುದು ಕೂಡ ಅದೇ ಟೆಕ್ನಿಕ್ ಆಗಿರ್ತದೆ, ಆದ್ರೆ ಸ್ವಲ್ಪ ಚೇಂಜ್ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ, ಶ್ವಾಸಕೋಶಕ್ಕೆ ಈಜುದು ಬಹಳ ಮುಖ್ಯ. ಒಂದು ಹೃದಯಕ್ಕೆ, ಇನ್ನೊಂದು ಶ್ವಾಸಕೋಶ. ಈಗ ಚಿಕ್ಕ ಮಕ್ಕಳಲ್ಲಿ ಶ್ವಾಸಕೋಶದ ಬೆಳವಣಿಗೆ ಇರ್ತದೆ. ಈಗ ದೊಡ್ಡವರು ಒಂದು 25-30 ಅಬೋವ್ ಎಲ್ಲ ಇದ್ದವರಿಗೆ ಶ್ವಾಸಕೋಶದ ಬೆಳವಣಿಗೆ ಆಗಿ ನಿಂತಿರ್ತದೆ. ಈ ಚಿಕ್ಕ ಮಕ್ಕಳಲ್ಲಿ ಏನಾಗ್ತದೆ, ಬೆಳವಣಿಗೆ ಆಗ್ತಾ ಇರ್ತದೆ. ಆ ಬೆಳವಣಿಗೆ ಆದಾಗ ನಿಮ್ಮಲ್ಲಿ ಈ ಈಜುವನ್ನ ನೀವು ಅಳವಡಿಸಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬೆಳವಣಿಗೆ ಟೈಮಲ್ಲಿ ಆ ಶ್ವಾಸಕೋಶಕ್ಕೆ ನಾವು ವರ್ಕೌಟ್ ಅಂದ್ರೆ ಕೆಲಸ ಕೊಟ್ಟಾಗ ಅದು ಹಿಗ್ತದೆ. ಅಂದ್ರೆ ನಾರ್ಮಲ್ ಅದರ ಗಾತ್ರಕ್ಕಿಂತ ಅದು ಹಿಗ್ಗುವಿಕೆ ಜಾಸ್ತಿ ಇರ್ತದೆ. ಇದು ಏನಾಗ್ತದೆ, ನಮ್ಮ ಉಸಿರಾಟದ ಕ್ರಿಯೆಗೆ ಬಹಳ ಮುಖ್ಯ. ಆರಾಮದಲ್ಲಿ ಉಸಿರಾಡುವಂತ ಒಂದು, ಈಗ ಕೆಲವರಿಗೆ ಉಸಿರಾಡುವಾಗ ತೊಂದರೆ ಇರ್ತದೆ ಅಂದ್ರೆ ಸುಸ್ತಾದಾಗ ಆಗುದು, ಆ ತರದೆಲ್ಲ ಕೆಲವು ತೊಂದರೆ ಇರ್ತದಲ್ಲ, ಅಂತವರಿಗೆಲ್ಲ ಇದು ಬಹಳ ಮುಖ್ಯ.
3: ಸರಿಗ ಈಜುವಿಕೆಯಲ್ಲಿ ಎಷ್ಟು ವಿಭಿನ್ನವಾಗಿ ಈಜಬಹುದು?
4: ಈಜುವಿಕೆಯಲ್ಲಿ ಮುಖ್ಯವಾಗಿ 4 ತರದಂತಹ ಆಯಾಮಗಳಿದೆ. ಅಂದ್ರೆ ನಾವು ಈಗ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳುವುದಾದ್ರೆ, ಒಂದು ಫ್ರೀ ಸ್ಟೈಲ್ ಅಂತ. ಅಂದ್ರೆ ಈಗ ನಾರ್ಮಲ್ ಆಗಿ ಈಗ ಕೆರೆಯಲ್ಲೆಲ್ಲ ಹೋಗ್ತಾರಲ್ಲ ಅದೇ ತರದ್ದು, ಅದ್ರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇದೆ, ಅದನ್ನು ಫ್ರೀ ಸ್ಟೈಲ್ ಅಂತ ಹೇಳ್ತಾರೆ. ಇನ್ನೊಂದು ಬ್ರಷ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಬ್ರಷ್ ಸ್ಟ್ರೋಕ್ ಅಂದ್ರೆ ಈ ನಮ್ಮ ಲೋಕಲ್ ಹೇಳ್ಬೇಕಾದ್ರೆ ನಾವು ಈ ಕಪ್ಪೆ ಹೋಗ್ತದಲ್ಲ ಆ ತರದ ಅಂತ ಒಂದು ಆಯಾಮಗಳು. ಆಮೇಲೆ ಬ್ಯಾಕ್ ಸ್ಟ್ರೋಕ್ ಅಂತ, ಹಿಂಬದಿಗೆ ಹೋಗುದು, ಅದು ಕೂಡ ಫ್ರೀ ಸ್ಟೈಲ್ ಮತ್ತೆ ಬ್ಯಾಕ್ ಸ್ಟ್ರೋಕ್ ಒಂದೇ ತರದಾಗಿರ್ತದೆ, ಆದ್ರೆ ಅದರ ದೇಹದ
3: ಪೊಸಿಷನ್
4: ಬೇರೆ ಆಗಿರ್ತದೆ. ಮತ್ತೊಂದು ಬಟರ್ಫ್ಲೈ ಅಂತೇಳಿ, ಅದು ಕೂಡ ಅದು ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅಂತ, ಅಂದ್ರೆ ಕೆಲವರ ಮನಸ್ಸಿನಲ್ಲಿ ಆ ಸ್ಟೈಲ್ ಕಷ್ಟ ಅಂತ ಹೇಳುವಂತ ಒಂದು ಆತರ ಸ್ಟೈಲ್. ಒಟ್ಟು 4 ಹಂತದ ಸ್ಟೈಲ್ ಗಳಿರ್ತವೆ.
3: ಸರಿಗ 4 ವಿಧದಲ್ಲಿ ಈಗ ಕಲಿಯುವವನು ಬೇಸಿಕ್ ಆಗಿ ಗೊತ್ತಿರಬೇಕಾದಂತ ಯಾವ್ದು 2 ವಿಧ?
4: ಈ 4 ವಿಧಗಳಲ್ಲಿ ಯಾವ್ದಾದ್ರೂ 2 ವಿಧನ ನಾವು ಮುಖ್ಯವಾಗಿ ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಒಂದೇ ವಿಧದಲ್ಲಿ ನಾವು ಈಜುದ್ರಿಂದ ನಮಗೆ ಸುಸ್ತಾದಾಗ ಇನ್ನೊಂದು ವಿಧಕ್ಕೆ ಹೋದಾಗ ಅದರಿಂದ ನಮಗೆ ಸ್ವಲ್ಪ ಆಯಾಸ ಕಡಿಮೆ ಆಗ್ತದೆ. ಈಗ ನಾವು ಮುಖ್ಯವಾಗಿ ನಮಗೆ ಏನಂದ್ರೆ, ಒಂದು ಫ್ರೀ ಸ್ಟೈಲ್ ಅಂದ್ರೆ ನಾರ್ಮಲ್ ಆಗಿ ಹೋಗುವಂತ ಆ ಸ್ಟೈಲ್ ಅನ್ನ ವಿಧವನ್ನ ಕಲಿಸ್ತೇವೆ. ಇನ್ನೊಂದು ಬ್ಯಾಕ್ ಸ್ಟೈಲ್ ಅಂತ ಕಲಿಸ್ತೇವೆ. ಯಾಕಂದ್ರೆ ನಮಗೆ ಬ್ಯಾಕ್ ಅಲ್ಲಿ, ಬ್ಯಾಕ್ ಹೋದಾಗ ಏನಾಗ್ತದೆ, ನಿಮ್ಗೆ ಎಷ್ಟೇ ಸುಸ್ತಾಗಿದ್ರು ಬ್ಯಾಕ್ ಒಂದ್ಸತಿ ತಿರುಗಿದಾಗ ನಿಮಗೆ ಆದಷ್ಟು ನಿಮ್ಮ ದೇಹಕ್ಕೆ ಆಯಾಸವನ್ನು ಕಡಿಮೆ ಮಾಡುತ್ತೆ. ಹಾಗೆ ಇನ್ನೊಂದು ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್. ಇದಂದ್ರೆ ನಮಗೆ ಈಗ ಡೀಪ್ ಗೆ ನಾವು ಅಂದ್ರೆ ತುಂಬಾ ಆಳಕ್ಕೆಲ್ಲ ಹೋದಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲವರಿಗೆ ಆಳ ಗೊತ್ತಿರುವುದಿಲ್ಲ, ಅಂತ ಸಮಯದಲ್ಲಿ ಇಂಥ ಈ ಮೂರನೇ ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್ ಅನ್ನ ಕಲಿಸಿದಾಗ ಅದು ಆರಾಮದಲ್ಲಿ ಮೇಲೆ ಬರಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ನಾವೀಗ ಆಲ್ಮೋಸ್ಟ್ ನಾವು 3 ಸ್ಟೈಲ್ ಅನ್ನ ಕಲಿಸೇ ಕಲಿಸ್ತೀವಿ. ಮತ್ತೆ 4 ಸ್ಟೈಲ್ ಏನಂದ್ರೆ, ಅದು ನಮಗೆ ಈಗ ಕಾಂಪಿಟೇಷನ್ ಲೆವೆನ್ ಗೆ ಆದ್ರೆ ಅದು ಬೇಕಾಗಿರ್ತದೆ. ಈ ನಾರ್ಮಲ್ ಆಗಿ ಕಲಿಯೋರಿಗೆ ಅದು ಅಗತ್ಯ ಇರುವುದಿಲ್ಲ, ಈ 3 ಸ್ಟೈಲ್ ಅನ್ನ ಕಲ್ತ್ಕೊಂಡ್ರೆ ಸಾಕಾಗ್ತದೆ.
3: ಸರಿ, ಈಗ ಮತ್ತೊಂದು ವಿಚಾರಕ್ಕೆ ಬರುವುದಾದ್ರೆ, ಕೆಲವರು ದೇಹದ ತೂಕ ನಮ್ದು ಅತಿಯಾಗಿದೆ, ಈಗ ನನಗೆ ಓಡ್ಲಿಕ್ಕೆ ಆಗುದಿಲ್ಲ, ಸೊ ಇಂತ ವಿಷಯ ನೋಡಿದಾಗ ಈಜುವುದರಿಂದ ದೇಹದ ತೂಕಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತದ, ಇಲ್ಲ ದೇಹದ ತೂಕವನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದ?
4: ನಮ್ಮಲ್ಲಿ ನಾವು ದೇಹದ ತೂಕ ಮತ್ತೆ ನನಗೆ ಆವಾಗ್ಲೇ ಹೇಳಿದಾಗ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೆ ಈ ದೇಹದ ತೂಕಕ್ಕೆ, ದೇಹ ತೂಕದಲ್ಲಿ 2 ತರದ ಬರ್ತದೆ. ಒಂದು ದೇಹದ ತೂಕ, ಇನ್ನೊಂದು ಕೊಬ್ಬು ಅಂತ. ಈ ಕೊಬ್ಬು ನಿವಾರಣೆಗೆ ಅಂದ್ರೆ ನಾವು ಎಷ್ಟು ದಿನದಲ್ಲಿ ಎಷ್ಟು ಆಹಾರ ಸೇವಿಸ್ತೀವಿ ಅದರ ಪರ್ಸೆಂಟೇಜ್ ಕ್ಯಾಲರಿಯನ್ನು ನಾವು ಕಡಿಮೆ ಮಾಡಬೇಕು. ನಾವು ತಿನ್ನೋಕೆ ನಾವು ಎಷ್ಟು ತಿಂದು ಕ್ಯಾಲರಿನ ತಗೊಂಡಿರ್ತೀವಿ ಅದರಿಂದ ಕಡಿಮೆ ಕ್ಯಾಲರಿ ನಮ್ಮ ದೇಹಕ್ಕೆ ಹೋಗುವಾಗೆ ಮಾಡಬೇಕು. ಯಾಕಂದ್ರೆ ಎಕ್ಸ್ಟ್ರಾ ಕ್ಯಾಲರಿಗಳನ್ನು ನಾವು ಬರ್ನ್ ಮಾಡಬೇಕಾಗ್ತದೆ ಅಂದ್ರೆ ಕರಗಿಸಬೇಕಾಗ್ತದೆ. ಇದಕ್ಕೆ ಈ ಬೊಜ್ಜು ಕರಗುವಿಕೆ ಮತ್ತು ದೇಹ ತೂಕ ಇಳಿಸಲಿಕ್ಕೆ ಬಹುಮುಖ್ಯವಾಗಿ ಈಜು ಬಹಳ ಮುಖ್ಯವಾಗ್ತದೆ. ಯಾಕಂದ್ರೆ ಓಟ ಮತ್ತೆ ಬೇರೆ ಯಾವುದೇ ವ್ಯಾಯಾಮಕ್ಕಿಂತ ನನ್ನ ಪ್ರಕಾರವಾಗಿ ನಾವು ಅದರಲ್ಲಿ ಆಹಾರದ ಮಿತಿ ಇದ್ದು ಈಜುವುದರಿಂದ ಆರಾಮವಾಗಿ ತೂಕವನ್ನು ಕಡಿಮೆ ಮಾಡಬಹುದು.
3: ಸರಿಗ ಈಜುವಿಕೆಯಿಂದ ಏಕಾಗ್ರತೆ ಹೆಚ್ಚಾಗಿದೆ ಅಂತೇಳಿ ಹೇಳಿದ್ರಿ. ಈಗ ಈಜು ಕಲಿತಿರುವ ಟೈಮ್ ಅಲ್ಲಿ ಈಗ ನಮಗೆ ಹಸಿವೆ ಜಾಸ್ತಿ ಆಗಿದೆ, ಸೊ ನಮಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ ಹೇಳ್ಬೇಕಾದ್ರೆ ಈಜುವಿಕೆಯಿಂದ ನಿಜವಾಗಿಯೂ ಹಸಿವೆ ಹೇಳುವಂತದ್ದು ಜಾಸ್ತಿ ಆಗ್ತದ?
4: ಹೌದು, ಖಂಡಿತ. ಯಾಕಂದ್ರೆ ಈಗಂದ್ರೆ ನಾವು ಈ ಹೆಚ್ಚಿನ ಹೆತ್ತವರಲ್ಲಿ ಅಥವಾ ನಮ್ಮಲ್ಲಿ ಬರುವಂತ ಈಜು ಕಲಿಬೇಕು ಅಂತ ಹೇಳುವವರು ಕೆಲವರು ಅವರಾಗಿ ಕ್ವಶನ್ ಕೇಳ್ತಾರೆ, ಸರ್ ನನಗೆ ಹಸಿವಿಲ್ಲ, ನನಗೆ ನಿದ್ದೆ ಬರುವುದಿಲ್ಲ ಅಂತ. ಇದಕ್ಕೆ ಬಹಳ ಮುಖ್ಯವಾಗಿ ಅದಕ್ಕೆ ನಾವು ಫಸ್ಟ್ ಏನ್ ಹೇಳುವುದಂದ್ರೆ ನೀವು ನಾಳೆಯಿಂದ ಜಾಯ್ನ್ ಆಗಿ ಅಂತ ಹೇಳುದು. ಯಾಕಂದ್ರೆ ಅವರಿಗೆ ಹಸಿವಿರುವುದಿಲ್ಲ. ಈಜುವುದರಿಂದ ಏನಾಗ್ತದೆ, ನಿಮಗೆ ನಿಮ್ಮ ಆಯಾಸ ಆಗುದು ನಿಮಗೆ ಗೊತ್ತಾಗುದಿಲ್ಲ. ನೀವು ಎಷ್ಟು ಈಜುತ್ತೀರ ನೀರಲ್ಲಿ ಆಟ ಆಡುವುದಾಗಿ, ನೀವು ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನೋಡಿ ನೀರಲ್ಲಿ ಮುಂಚೆ ಈಗ ಅವಾಗ ಆಟ ಆಡ್ತಾರೆ ಇಲ್ಲ ಗೊತ್ತಾಗುದಿಲ್ಲ. ಇದ್ರ ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಆಟ ಆಡುವಾಗ ನೀವು 1 ಗಂಟೆ 2 ಗಂಟೆ ಆಡ್ತೀರ, ಆಮೇಲೆ ಮೇಲೆ ಬಂದ ಮೇಲೆ ನಿಮಗೆ ಗೊತ್ತಾಗುದು ಹಸಿವಾಗ್ತದೆ ನಿದ್ದೆ ಬರ್ತದೆ ಅಂತ ಹೇಳುವುದು ಆಮೇಲೆ ಗೊತ್ತಾಗುದು. ಅದಕ್ಕೆ ಈಜುವುದರಿಂದ ಒಂದು ಹಸಿವಾಗುವುದು ಖಂಡಿತ, ಇನ್ನೊಂದು ನಿದ್ದೆ ಕೂಡ ಅಷ್ಟೇ. ಈಗ ನಮ್ಮಲ್ಲಿ ಈಗ ಮಾಮೂಲಿಯಾಗಿ ಬರುವವರೇ ಹೇಳ್ತಾರೆ, ಸರ್ ಈಗ ನಾನೊಂದು ಇಲ್ಲಿಗೆ ಬಂದ ಮೇಲೆ ನನಗೆ ಒಂದು ನಿದ್ದೆ ಒಂದು ಚಂದ ಬರ್ತದೆ, ಹಸಿವು ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಇದು ಈಜು
3: ಆರೋಗ್ಯ ವೃದ್ಧಿಯು ಕೂಡ ಆಗಿದೆ.
4: ಆರೋಗ್ಯ ವೃದ್ಧಿ ಅಂತೂ ಆಗೇ ಆಗ್ತದೆ. ಈಗ ಹಸಿವು ಮತ್ತು ನಿದ್ದೆ ಬಂದಾಗ ನಮಗೆ ಆರೋಗ್ಯ ವೃದ್ಧಿ ಆಗೇ ಆಗ್ತದೆ, ನೆಮ್ಮದಿ ಇರ್ತದೆ. ಆ ನೆಮ್ಮದಿಗೋಸ್ಕರ ನೀವು ಎಲ್ಲರೂ ಹುಡುಕುದೇನಂದ್ರೆ ನೆಮ್ಮದಿ ಎಲ್ಲಿ ಸಿಗ್ತದೆ ಅಂತ. ಅದಕ್ಕೋಸ್ಕರ ಆದಷ್ಟು ಈಜುದು ಕಲೆಯನ್ನು ಅಳವಡಿಸಿಕೊಳ್ಳುವುದು ಬಹಳ ಉತ್ತಮ.
3: ಸರಿ, ಈಗ ಈಜುಕೊಳದಲ್ಲಿ ಈಜನ್ನ ಕಲಿತು ಈಗ ಒಂದು ಧೈರ್ಯದ ಮೇಲೆ ಕೆರೆಗೆ ಈಜಲಿಕ್ಕೆ ಹೋಗ್ತಾರೆ. ಸೊ ಈಗ ಅಲ್ಲಿ ಕೆಲವರು ಗೊತ್ತಿದ್ದವರು ಈಜು ಗೊತ್ತಿದ್ದವರು ಇರ್ತಾರೆ, ಗೊತ್ತಿಲ್ಲದವರು ಇರ್ತಾರೆ. ಕೆಲವರು ಈಜು ಗೊತ್ತಿಲ್ಲದೆ ಕೆಲವರು ಸ್ವಲ್ಪ ಆಳ ಇರುವ ಟೈಮಲ್ಲಿ ಹೋಗ್ಬೇಕಾದ್ರೆ ಕೈಕಾಲು ಬಿಡ್ತಾರೆ. ಈಗ ಅಂತವರನ್ನೆಲ್ಲ ಈಜು ಗೊತ್ತಿದ್ದವರನ್ನು ಹೇಗೆ ರಕ್ಷಿಸಬಹುದು?
4: ಇದು ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಈಗ ಈಗಿನ ಜನಾಂಗ ಏನಾಗಿದೆ ಅಂದ್ರೆ, ಈಜುಕೊಳಕ್ಕೆ ಒಂದು ದಿವಸ ಹೋದ್ರೂ ನಾನು ಈಜುಕೊಳಕ್ಕೆ ಹೋಗಿದ್ದೀನಿ ಅಂತ ಹೇಳುವಂತ ಒಂದು ಮನೋಭಾವ, ಅಂದ್ರೆ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂತ ಮನಸ್ಥಿತಿ, ಅದನ್ನ ನಾವು ಬಿಡಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಜು ಕಲಿಬೇಕಂದ್ರೆ ನೀವೊಬ್ಬ ಪರ್ಫೆಕ್ಟ್ ಸ್ವಿಮ್ಮರ್ ಅಥವಾ ನೀವು ಹೊಳೆಯಲ್ಲಿ ಮಾಡಬಹುದು, ಎಲ್ಲಿ ನಿಮಗೆ ನೀರಿದೆ ಆ ನೀರಲ್ಲಿ ನಾನು ಸ್ವಿಮ್ ಮಾಡ್ತೀನಿ ಅಂತ ಹೇಳುವಂತ ಒಂದು ಧೈರ್ಯ ಬರಬೇಕು ಅಂತಿದ್ರೆ, ನಮ್ಮ ಪ್ರಕಾರವಾಗಿ ಕಡಿಮೆ ಆದ್ರೂ ಒಂದು ನೀವು 3-4 ತಿಂಗಳಾದ್ರೂ ಬರಬೇಕು
3: ಕಂಟಿನ್ಯೂಸ್
4: ಅಲ್ಲಿ. ಯಾಕಂದ್ರೆ ಅವಾಗ ನಿಮಗೆ ನಾನು ಆಗ ಹೇಳಿದ ಹಾಗೆ 3 ವಿಧದ ಈಜುವನ್ನ ಕಲಿಬಹುದು. ಅದರ ಒಟ್ಟಿಗೆ ನಾವು ನೀರಲ್ಲಿ ಈಗ ಡೀಪ್ ವಾಟರ್ ಅಲ್ಲಿ ಹೇಗೆ ಇರಬೇಕು, ಅಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಏನ್ ಮಾಡಬೇಕು ಅಂತ ಹೇಳುವಂತ ನಾವು ಅದನ್ನು ಕಲಿಸಿರ್ತೀವಿ. ಅದೆಲ್ಲ ಕಲ್ತ ಮೇಲೆ ಈಗ ನಮ್ಮಲ್ಲಿ ನಾನು ಈಗ ಹೆಚ್ಚಿನವರಿಗೆ ಹೇಳುದುಂಟು, ನಿನಗೆ ಇನ್ನೂ ಏನ್ ತೊಂದರೆ ಇಲ್ಲ, ನೀನು ಎಲ್ಲಿ ಕೂಡ ಸ್ವಿಮ್ ಮಾಡಬಹುದು ಹೇಳೋ ಹೇಳ್ತೀನಿ. ಇನ್ನು ಕೆಲವರಿಗೆ ಹೇಳಲಿಕ್ಕೆ ಉಂಟು, ಈಗ ಯಾಕಂದ್ರೆ ದೂರದ ಊರಿಂದ ಬಂದಿರ್ತಾರೆ ನಮ್ಮಲ್ಲಿ ಈ ರಜೆ ಟೈಮಲ್ಲೆಲ್ಲ. ಅವಾಗ ನಾವು ಹೇಳ್ತೀವಿ, ನೀನು ಇಲ್ಲಿ ಸ್ವಿಮ್ಮಿಂಗ್ ಬಂದಿದ್ದಿ ಅಂತೇಳಿ ಬೇರೆ ಕಡೆ ಹೋಗಿ ಯಾರಿಲ್ಲದಾಗ ಸ್ವಿಮ್ಮಿಂಗ್ ಮಾಡಬಾರ್ದು, ಯಾಕಂದ್ರೆ ನಿನ್ನ ಸ್ವಿಮ್ಮಿಂಗ್ ಕಲ್ತ ಆಗ್ಲಿಲ್ಲ ಎಲ್ಲ. ಅವು ಯಾಕಂದ್ರೆ 15 ದಿವಸ 1 ತಿಂಗಳೆಲ್ಲ ಬಂದಿರ್ತಾರೆ, ಸುಮ್ಮನೆ ಕಾಲು ಕೈ ಮಾಡ್ಕೊಂಡು ಹೋಗಿರ್ತಾರೆ ಅಷ್ಟೇ ಬಿಟ್ರೆ ಅವರೆಲ್ಲವನ್ನು ಕಲ್ತಿರುವುದಿಲ್ಲ. ಅದಕ್ಕೋಸ್ಕರ ಇನ್ನು ರಕ್ಷಿಸುವ ವಿಷಯದಲ್ಲಿ ನಾವು ಆದಷ್ಟು ಸ್ವಿಮ್ ನಮಗೆ ಈಜು ಗೊತ್ತಿದ್ದವರು ಮಾತ್ರ ನಾವು ನೀರಲ್ಲಿ ಆಟಾಡಬೇಕು ಅಥವಾ ನೀರಿನ ಆಳಕ್ಕೆ ಹೋಗಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ರಕ್ಷಿಸುವುದು ಮುಖ್ಯ ಅಲ್ಲ, ನಾವು ಅಲ್ಲಿಗೆ ಹೋಗದಿರುವುದೇ ನಾವು ಬಹಳ ಉತ್ತಮ ಅಂತ ಹೇಳೋದು. ಯಾಕಂದ್ರೆ ಒಂದು 10 ಜನರ ಗುಂಪಲ್ಲಿ ಒಬ್ಬ ಸ್ವಿಮ್ಮಿಂಗ್ ಗೊತ್ತಿದ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವನು ಅಸಹಾಯಕತೆ ಮಾಡ್ಬೇಕಷ್ಟೇ. ಯಾಕಂದ್ರೆ 8 ಜನ ಕೂಡ ಗೊತ್ತಿಲ್ಲದವರು ಇದ್ದು ಆಳಕ್ಕೆ ಹೋದ್ರಂದಾಗ ಅವನು ಇಬ್ಬರು ಇದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಪ್ರಕಾರ ಏನಂದ್ರೆ ನಾವು ಅದನ್ನ ಆದಷ್ಟು ದೂರ ಇರುವುದೇ ಒಳ್ಳೇದು. ಗೊತ್ತಿದ್ದಷ್ಟು ನಮಗೆ ಎಷ್ಟು ಆಗುತ್ತೆ ಅಲ್ಲಿ ತನಕ ಮಾತ್ರ ಹೋಗಿ ಆ ಕಡೆ ಆಳಕ್ಕೆ ಹೋಗೋದಿದ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
3: ಸರಿ, ಈಗ ಮುಳುಗ್ತಿರುವವನನ್ನ ಹೇಗೆ ದಡ ಸೇರಿಸಬಹುದು?
4: ಮುಳುಗುತ್ತಿರುವವನಂದ್ರೆ ಈಗ ನಮ್ಮಲ್ಲಿ ಏನಂದ್ರೆ ಈಗ ಒಂದು ನಮ್ಮ ಕಣ್ಣೆದುರಲ್ಲೇ ಅವ ಆ ರೀತಿ ಆಗ್ತಾ ಇದೆ ಅಂತಿದ್ದಾಗ 1-1.5 ನಿಮಿಷ ಅಷ್ಟು ತನಕ ನಮಗೆ ಅವಕಾಶ ಇದೆ. ಯಾಕಂದ್ರೆ ನಮ್ಮಲ್ಲಿ ನಾನು ಅದಕ್ಕೆ ನಮ್ಮಲ್ಲಿ ಹೇಳ್ತೀನಿ, ಪ್ರತಿ ಕಡೆಗೆ ನೀವು ಹೋದಾಗ ಫಾಲ್ಸಿಗೆ ಹೋದಾಗ ಅಥವಾ ಎಲ್ಲಾದ್ರೂ ನೀರಿಗೆ ಆಟಾಡ್ಲಿಕ್ಕೆ ಹೋದಾಗ ಹಗ್ಗ ಹಿಡ್ಕೊಳ್ಳಿ. ಅಂದ್ರೆ ಈ ಹಗ್ಗ ರೋಲ್ ಬರ್ತದಲ್ಲ ಅದನ್ನ ಒಂದು ಹಿಡ್ಕೊಳ್ಳಿ, ನಿಮ್ಗೆ ಎಷ್ಟು ದೂರ ಬೇಕು ಅಷ್ಟು ದೂರದ ಒಂದು ಹಗ್ಗ ಹಿಡ್ಕೊಳ್ಳಿ. ಇಲ್ಲ ಹಳೆಯದಾದಂತ ಟ್ಯೂಬ್ಗಳು ಬರ್ತದೆ, ಗಾಡಿಗಳು ಕಾರಿದ್ದು ಅಥವಾ ಇನ್ಯಾವುದು ವಾಹನದ ಟ್ಯೂಬ್ಗಳು ಇರ್ತವೆ, ಅದನ್ನೊಂದು 4 ಹಿಡ್ಕೊಳ್ಳಿ. ಅಥವಾ ನಮ್ಮಲ್ಲಿ ಏನು ಇಲ್ಲ, ಈಗ ಕಾಡಲ್ಲಿ ಇದ್ರೆ ಮರದ ಕೋಲುಗಳು ಉದ್ದದ ಆ ತರದ ಯಾವ್ದಾದ್ರು ನಮ್ಗೆ ಅಟ್ಲೀಸ್ಟ್ ಸೇಫ್ಟಿಗೋಸ್ಕರ ಆ ತರದ ಹಿಡ್ಕೊಳ್ಳಿ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಬಹುದು. ಈಗ ಒಬ್ಬ ಮುಳುಗ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾದ್ರೆ ನಾವು ಡೈರೆಕ್ಟ್ ಹೋಗಿ ಎಳೆಯೋ ಬದಲು ಆ ತರದ ನಮ್ಮಲ್ಲಿ ಈಗ ಟ್ಯೂಬ್ಗಳಿದ್ರೆ ನಾವು ಅಲ್ಲಿಗೆ ಹೋಗಿ ಅವನಿಗೆ ಟ್ಯೂಬ್ ಕೊಡಬಹುದು. ಅಥವಾ ನಮ್ಮ ಹತ್ರ ದೋಣಿ ಈ ಏನು ಕೋಲ್ ಇದ್ದಾಗ ಆ ಕೋಲಿನ ಸಹಾಯದಿಂದ ಅವನ ಕೈಗೆ ಕೊಟ್ಟು ನಾವು ಅದನ್ನು ಎಳಿಬಹುದು. ಅಥವಾ ಹಗ್ಗ ಇದ್ರೆ ಒಂದು ಹಗ್ಗದ ತುದಿ ನಾವು ಇಟ್ಕೊಂಡು ಇನ್ನೊಂದು ಹಗ್ಗದ ತುದಿ ಅವನಿಗೆ ಬಿಸಾಕಿ ಅವನು ಇಟ್ಕೊಂಡು ಎಳಿಬಹುದು. ಅಕಸ್ಮಾತ್ ಅವನು ಹಿಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗಿ ಆ ಹಗ್ಗವನ್ನು ಅವನ ಕೈಗೆ ಕೊಡಬಹುದು. ಈಗ ಇದು 3 ಆಪ್ಷನ್ ಅಲ್ಲಿ ತುಂಬಾ ಬಹಳ ಮುಖ್ಯವಾಗಿದೆ, 3 ಆಪ್ಷನ್ ಕೂಡ. ಇದಲ್ಲದೆ ನಮ್ಮಲ್ಲಿ ಯಾವುದು ಇಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಹೋಗ್ತೀವಿ, ನಮಗೆ ಅದು ಏನು ಅಂತ ಗೊತ್ತಿರುವುದಿಲ್ಲ, ಅವ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಗೊತ್ತಿರುವುದಿಲ್ಲ, ಡೈರೆಕ್ಟ್ ಹೋಗಿ ಎದುರುಗಡೆಯಿಂದ ಹಿಡ್ಕೊಬಿಡ್ತೀವಿ. ಅವಾಗ ಏನಾಗ್ತದೆ, ಅವನಿಗೆ ಏನೋ ಒಂದು ಸಿಗ್ಬೇಕು ಕೈಗೆ ಆಧಾರ. ಅವನೇನ್ ಮಾಡ್ತಾನೆ, ಅವನು ಇವನು ಯಾರು ಅಂತ ನೋಡುದಿಲ್ಲ, ಅವನಿಗೆ ಇವನೇ ಆಧಾರ. ಇವನ್ನ ತಳ್ಳಿ ಕೂಡಿ ಅವನ ಮೇಲೆ ಬಂದಿರ್ತಾನೆ, ಅಲ್ಲಿ ಸಮಸ್ಯೆ ಬರುದು. ಅಲ್ಲಿ ಏನಾಗ್ತದೆ, ಇವನು ತಳ್ಳದಾಗಿ ಇವನಿಗೆ ಕೆಳಗೆ ಹೋದ ಮೇಲೆ ಇವನಿಗೆ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಮೇಲೆ ಬಂದಿರ್ತಾನೆ, ಅವನಿಗೆ ಇಚ್ಛೆ ಬರ್ಲಿಕ್ಕೆ ಅವನು ಟ್ರೈ ಮಾಡ್ತಿರ್ತಾನೆ, ಇವನಿಗೂ ಆಗುದಿಲ್ಲ ಅವನಿಗೆ ಆಗುದಿಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಇಂತಹ ಈ ಮೂರು ನಾನು ಹೇಳಿದ ಸಲಕರಣೆಗಳನ್ನ ನಾವು ಇಟ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲದೆ ನಾವು ಬರಬಹುದು ಅಂತ. ಮತ್ತೆ ನಮ್ಮಲ್ಲಿ ಮಿತಿ ಇರಬೇಕು. ಈಗ ಎಷ್ಟು ದೊಡ್ಡ ಆಳ ಇದೆ ಅಥವಾ ಎಷ್ಟು ಅಗಲ ಇದೆ ಅಂತ ಹೇಳ್ಕೊಂಡು ಅಲ್ಲಿ ತನಕ ಹೋಗಬಾರದು. ನಾವು ನಮಗೆ ಎಷ್ಟು ಆಗ್ತದೆ ಅಷ್ಟೇ ಹೋಗುವುದು ನನ್ನ ಪ್ರಕಾರ ಒಳ್ಳೇದು ಅಂತ ಅನಿಸ್ತದೆ.
3: ಸರಿ, ಈಗ ಈಜುಕೊಳದಲ್ಲಿ ಕೂಡ ನೀರಿನ ಗ್ರಾವಿಟಿ ಅಂತ ಹೇಳುವಂತದನ್ನು ನಾವು ಹೇಳ್ತೇವೆ. ಈಗ 4 feet ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ, 7 feet ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ, 8 feet ಅಲ್ಲಿ ಇಲ್ಲ 10 feet ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ ವ್ಯತ್ಯಾಸ ಇದೆಯಾ?
4: ಹೌದು, ತುಂಬಾ ವ್ಯತ್ಯಾಸ ಇದೆ. ಈಗ 4 feet ಅಲ್ಲಿ ಏನಂದ್ರೆ ನೀರಿನ ತೂಕ ಅಂತ ಹೇಳ್ತೀವಲ್ಲ, ಆ ನೀರಿನ ತೂಕ ಕಡಿಮೆ ಇರ್ತದೆ. ಯಾಕಂದ್ರೆ 4 feet ಎಷ್ಟು ನೀರಿದೆ ಅಷ್ಟು ಮಾತ್ರ ತೂಕ ಇರುತ್ತದೆ. ಈಗ ನೀವು 4-6-8-10 ಹಾಗೆ ಹೋದಾಗ, ಈಗ 6 ಏನಾಗ್ತದೆ ಅದಕ್ಕಿಂತ ಜಾಸ್ತಿ ಇರ್ತದೆ. ಯಾಕಂದ್ರೆ ನೀರಿನ ಮಟ್ಟ ಜಾಸ್ತಿ ಇರ್ತದೆ. ಅಲ್ಲಿ ನಿಮಗೆ ಹೇಗೆ ಅದನ್ನು ನಿಮಗೆ ಅರ್ಥ ಆಗ್ತದೆ ಅಂತಿದ್ರೆ, ಈಜು ಗೊತ್ತಿದ್ದವನಿಗೆ ಆದ್ರೆ ಗೊತ್ತಿರ್ತದೆ, ಗೊತ್ತಿಲ್ಲದವನಿಗೆ ಈಗ 4 feet ಅವ ಕೆಳಗೆ ಡೀಪಿಗೆ ಹೋದಾಗ ಅವನಿಗೆ ಆಗುವ ಅನುಭವನು, ಈಗ 10 feet ಅಲ್ಲಿ ಹೋದಾಗ ಆಗುವ ಅನುಭವ ಬೇರೆ ಇರುತ್ತೆ. ಯಾಕಂದ್ರೆ ಒತ್ತಡ ಜಾಸ್ತಿ ಇದ್ದಾಗ ನಮಗೆ ಈ ಕಿವಿಗಳಿಗೆ ಕಣ್ಣಿಗೆ ಒತ್ತಡ ಬಂದ ಕಿವಿ ನೋವು ಬಂದಾಗ ಆಗ್ತದೆ. ಇದು ಆ ನೀರಿನ ಒತ್ತಡ ಅಲ್ಲಿ. ಅದೇ ಈಗ ಶ್ಯಾಲೋ ಮತ್ತೆ ಡೀಪ್ ಅಂತ ಹೇಳ್ತೀವಿ, ಡೀಪ್ ಹೋದಷ್ಟು ನಿಮಗೆ ಅಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತೆ ಇನ್ನೊಂದೇನಂದ್ರೆ, ಈಜು ಗೊತ್ತಿದ್ದವನಿಗೆ ಶ್ಯಾಲೋಕ್ಕಿಂತ ಡೀಪ್ ಅಲ್ಲಿ ಆರಾಮವಾಗಿ ಈಜಬಹುದು ಅಂತ ಹೇಳ್ಬೋದು.
3: ಸರಿ, ಇನ್ನೊಂದು ಕೊನೆಯ ಪ್ರಶ್ನೆ, ಈಗ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಬರುವವನಿಗೆ, ಇಲ್ಲ ಈಜನ್ನ ಕಲೀಲಿಕ್ಕೆ ಬರುವವನಿಗೆ, ಸ್ಪೆಷಲಿ ಈಜುಕೊಳ ಅಂತ ಹೇಳಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಸ್ ಅನ್ನ ಅವನು ಹಿಡ್ಕೊಂಡು ಬರಬೇಕಾಗ್ತದೆ?
4: ಈಜು ಕಲಿಯಲು ಬರುವವನಿಗೆ ಮೊದಲನೇದಾಗಿ ಅವ ಈಜು ಗೊತ್ತಿಲ್ಲ ಮತ್ತೆ ಈಜು ಕಲಿಬೇಕು ಅಂತೇಳಿ ಒಂದು ಈಜುಕೊಳಕ್ಕೆ ಬರುವಾಗ ಅಲ್ಲಿದು ಏನು ನಿಯಮಗಳಿದೆ ಅಂತ ಹೇಳುವಂಥದ್ದು ತಿಳ್ಕೊಳ್ಬೇಕಾಗ್ತದೆ. ಈಗ ಅವರಿಗೆ ಗೊತ್ತಿಲ್ಲ ಅಂತಿದ್ರೆ ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆ ತರ ನಿಯಮಗಳನ್ನ ತಿಳ್ಕೊಳ್ಬಹುದು. ಇಲ್ಲ ಗೊತ್ತಿದೆ ಅಲ್ಲಿಗೆ ಏನು ಮೆಟೀರಿಯಲ್ ಬೇಕು ಅಂತ ಹೇಳುವಂತದಾದ್ರೆ, ಈಗ ಮೊದಲಿಗೆ ನಾವು ಈಗ ಈಜುಕೊಳದಲ್ಲಿ ಆದ್ರೆ, ಯಾಕಂದ್ರೆ ನಮ್ದು ನಿಯಮಗಳಿರ್ತದೆ, ಇಂಥದೇ ಡ್ರೆಸ್ ಹಾಕ್ಬೇಕು, ಇಂಥದೇ ಸಮವಸ್ತ್ರ ಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ಕ್ಯಾಪ್ ತಗೊಳ್ಬೇಕಾಗ್ತದೆ, ಸ್ವಿಮ್ಮಿಂಗ್ ಕ್ಯಾಪ್ ಅಂತ ಸಿಗ್ತದೆ. ಆಮೇಲೆ ಅದಕ್ಕೆ ಒಂದು ಸ್ವಿಮ್ಮಿಂಗ್ ಶಾರ್ಟ್ಸ್ ಅಂತ ಬರ್ತದೆ ಬಾಯ್ಸಿಗಾದ್ರೆ, ಗರ್ಲ್ಸಿಗಾದ್ರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅಂತ ಬರ್ತದೆ, ಅದು ಫುಲ್ ಸೆಟ್ ಇರ್ತದೆ, ಅದ್ರಲ್ಲಿ ಯಾವುದೇ ಬೇರೆ ಏನೋ ಇರುವುದಿಲ್ಲ. ಅದಾದ ನಂತರ ಗಾಗಲ್ಸ್ ಅಂತ ಬರ್ತದೆ ಕಣ್ಣಿಗೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಒಳ್ಳೇದು ಅಂತಂದ್ರೆ, ಈಗ ಕೆಲವರಿಗೆ ನೀರಿಗೆ, ಈಗ ಇದೇ ಸ್ವಿಮ್ಮಿಂಗ್ ಪೂಲ್ ನೀರು ಅಥವಾ ಬೇರೆ ನೀರಿಗೆ ಹೋದಾಗ ಕಣ್ಣು ಕೆಲವರಿಗೆ ಉರಿಯೋದು ಅಥವಾ ಕೆಂಪಾಗುವ ಸಮಸ್ಯೆ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಈ ಗಾಗಲ್ಸ್, ಕ್ಯಾಪ್. ಕ್ಯಾಪ್ ಏನಂದ್ರೆ ನಮ್ಮ ಕೂದಲಿನ ಒಂದು ನಿರ್ವಹಣೆ ಮತ್ತೆ ಈಜುಕೊಳದ ನೀರಿನ ನಿರ್ವಹಣೆ ಎರಡಕ್ಕೂ ಸಹಾಯ ಆಗ್ತದೆ. ಇದಿಷ್ಟು ನಾವು ಬರುವಂತ ಸಲಕರಣೆಗಳು. ಮತ್ತೆ ನಮ್ಮಲ್ಲಿ ಏನಂದ್ರೆ, ಈಗ ಜಾಯ್ನ್ ಆಗುವವರಿಗೆ ಅವರಿಗೆ ಅವರ ಭಾವಚಿತ್ರ ಬೇಕಾಗ್ತದೆ, ಫೋಟೋ ಬೇಕಾಗ್ತದೆ, ಎರಡು ಫೋಟೋ ಬೇಕಾಗ್ತದೆ. ಮತ್ತೆ ಅವ ಯಾವುದು ಈಗ ಸ್ಟೂಡೆಂಟ್ ಆಗಿದ್ರೆ ಅವರಿಗೆ ಅವರ ಸ್ಟೂಡೆಂಟ್ ಐ ಡಿ ಕಾರ್ಡ್ ಇದ್ದು ಜೆರಾಕ್ಸ್ ಬೇಕಾಗುತ್ತದೆ.
3: ಈಜುಕೊಳಕ್ಕೆ ಈಗ ಸಾರ್ವಜನಿಕರು ಬರಬಹುದು ಅಂತೇಳಿ ಆದ್ರೆ ಈಜುಕೊಳದ ಸಮಯವನ್ನ ತಿಳಿಸಿಕೊಡ್ಬೋದಾ?
4: ಈಗ ನಮ್ಮಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹಂತವಾಗಿ ಈಜು ತರಬೇತಿ ಮತ್ತು ಈಜುದು ನಡೀತಾ ಇರ್ತದೆ. ಅದೇ ತರ ಬೆಳಿಗ್ಗೆ ಅಂತಾದ್ರೆ ನಿಮಗೆ 6:00 to 6:45 ಹಾಗೆ 7:00 to 7:45 ಮತ್ತು ಮೂರನೇ ಬ್ಯಾಚ್ 8:00 to 8:45 ಈ ಬೆಳಿಗ್ಗಿನ ಸಮಯದಲ್ಲಿ ನಡೆಯುತ್ತದೆ. ಹಾಗೆಯೇ ಮಧ್ಯಾಹ್ನ ನಂತರ ಆದರೆ 3:00 to 3:45 ಮತ್ತು 4:00 to 4:45 ಹಾಗೆ 5:00 to 5:45 ಮತ್ತು ಸ್ಪೆಷಲ್ ಆಗಿ ಮಹಿಳೆಯರಿಗೆ 6:00 to 6:45 ಬ್ಯಾಚ್ಗಳು ನಡೀತಾ ಇರ್ತವೆ.
3: ದಿನನಿತ್ಯ ಈಜುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪರಿಣಾಮಗಳನ್ನು ಬೀಳ್ತದೆ?
4: ಈಗ ನಾವು ದಿನನಿತ್ಯ ಈಜುವುದರಿಂದ ಬಹಳ ಮುಖ್ಯವಾಗಿ ಒಂದು 2-3 ಅಂಶಗಳನ್ನು ನಾವು ಬಹಳ ಮುಖ್ಯವಾಗಿ ತಗೊಳ್ಬೋದು. ಯಾಕಂದ್ರೆ ಒಂದು ಹೃದಯದ ಸಂಬಂಧಪಟ್ಟ ಹಾಗೆ, ಹೃದಯಕ್ಕೆ ಬಹುಮುಖ್ಯವಾಗಿ ಬೇಕಾದಂಥದ್ದು ಉಸಿರಾಟದ ಕ್ರಿಯೆಯಿಂದ. ಈ ಉಸಿರಾಟಕ್ಕೂ ಹೃದಯಕ್ಕೂ ಬಹುಮುಖ್ಯ ಸಂಬಂಧ. ಅದು ಎರಡೂ ಕೂಡ ವ್ಯಾಯಾಮ ಈ ಈಜುವುದರಿಂದ ಸಿಗ್ತದೆ. ಯಾಕಂದ್ರೆ ಇಲ್ಲಿ ಈಜುವುದರಿಂದ ನಿಮಗೆ ಹೃದಯದ ರಕ್ತ ಚಲನೆ, ನೀವು ಒತ್ತಡದಲ್ಲಿದ್ದಾಗ ಅಂತ ಪರಿಸ್ಥಿತಿಯಲ್ಲಿ ರಕ್ತ ಚಲನೆ ಬಹಳ ಸುಲಭವಾಗಿ ಸಲೂಲವಾಗಿ ನಡಿಬೇಕು ಅಂತಿದ್ದಾಗ ಅಲ್ಲಿ ಈಜುವುದರಿಂದ ಬಹಳ ಮುಖ್ಯವಾಗ್ತದೆ. ಇನ್ನೊಂದು ಉಸಿರಾಟದ ಕ್ರಿಯೆಗೆ, ಆಗ್ಲೇ ನಾನು ಹೇಳಿದ್ದೀನಿ, ಬೆಳವಣಿಗೆ ಆಗ್ತದೆ ಉಸಿರಾಟದ. ನಮ್ಮ ಲಂಗ್ಸ್ ಅಂತ ಹೇಳ್ತೀವಿ, ಅದರ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರವನ್ನು ಈಜು ವಹಿಸಿಕೊಡ್ತದೆ. ಮತ್ತೆ ಇನ್ನೊಂದೇನಂದ್ರೆ ಬಹಳ ಮುಖ್ಯವಾಗಿ ಈಗ ಹೆಚ್ಚಿನವರಿಗೆ BP ಅಂದ್ರೆ ಹೈಪರ್ ಟೆನ್ಷನ್ ಇರ್ತದೆ. ಇಲ್ಲಿ ಏನಾಗ್ತದೆ, ಇದರಿಂದ ಆದಷ್ಟು 99% ನಮ್ಮ BP ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ನಾರ್ಮಲ್ ಆಗಿ ಬರುವಂತೆ ಮಾಡುವಂಥದ್ದೇ ಈ ಈಜು ಎಕ್ಸಸೈಸ್ ಇಂದ. ಇದು ಈಜುವುದರಿಂದ ಬಹಳ ಮುಖ್ಯವಾಗಿ ಈ ಒಳಗಿನ ಅಂಗಾಂಶಗಳಿಗೆ, ಯಾಕಂದ್ರೆ ಹೊರಗಿನ ಅಂಗಾಂಶಕ್ಕೂ ಒಳಗಿನ ಅಂಗಾಂಶಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಹೊರಗಿನ ಅಂಗಾಂಶ ನಮಗೆ ಕಾಣ್ತದೆ, ಒಳಗಿನಲ್ಲಿ ಏನಿದೆ ಅಂತೇಳುವಂಥದ್ದು ನಮಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಈಜುದು ಬಹಳ ಮುಖ್ಯ. ಈ ಬಿ ಪಿ ಮತ್ತು ಶುಗರ್ ಅಂತ ಹೇಳ್ತಾರಲ್ಲ, ಈಗಿನ ಹೊಸ ಯುಗದಲ್ಲಿ ಬಹಳ
3: ಡಯಾಬಿಟೀಸ್
4: ಇದೆರಡು ಆದಷ್ಟು ಕಂಟ್ರೋಲ್ ಬರ್ತದೆ. ಯಾಕಂದ್ರೆ ಬಂದವರು ನಮ್ಮಲ್ಲಿ ಇದ್ದಾರೆ, ಅವ್ರು ಹೇಳುವಾಗ ಹೇಳ್ತಾರೆ ನಮ್ಗೆ ಹೀಗಿತ್ತು ಹೀಗಾಗ್ತಿದೆ ಆಗಿದೆ ಅಂತ ಹೇಳುವಾಗ, ಅದರಿಂದ ಈಜುದು ಬಹಳ ಮುಖ್ಯ ಅಂತ ಅನಿಸ್ತದೆ.
3: ಸರಿ, ಈಗ ಈಜು ಕಲಿತಿರ್ಬೇಕಾದ್ರೆ ನೀರು ಕುಡಿತಾರೆ. ಈಗ ನಮ್ಗೆ ನೀರು ಕುಡ್ದಾದ ನಂತರ ನನಗೆ ಈಜಲಿಕ್ಕೆ ಬರುದಿಲ್ವ ಅಂತ ಹೇಳುವಂತ ಮೆಂಟಾಲಿಟಿ ಅವರಲ್ಲಿ ಇರ್ತದೆ. ಈಜು ಕಲಿತಿರ್ಬೇಕಾದ್ರೆ ನೀರು ಕುಡ್ದ ಕೂಡಲೇ ಏನ್ ಮಾಡ್ಬೇಕು?
4: ನಾನು ಆಗ್ಲೇ ಹೇಳಿದಾಗೆ ಈಜು ಕಲೀಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಧೈರ್ಯ, ಇನ್ನೊಂದು ತಾಳ್ಮೆ. ಈ ಎರಡೂ ಇದ್ದಾಗ, ಧೈರ್ಯ ಇದ್ದಾಗ ನಾವು ಆ ನೀರು ಕುಡಿಯುವಂತ ಪರಿಸ್ಥಿತಿ ಬರುವುದಿಲ್ಲ. ತಾಳ್ಮೆ ಇದ್ದಾಗ ನಮಗೆ ಇವತ್ತೇ ಕಲಿತು ಆಗಬೇಕು ಅಂತ ಹೇಳುವಂತದ ಒತ್ತಡದಿಂದ ನೀರು ಕುಡಿಯೋ ಪರಿಸ್ಥಿತಿಯು ಬರುವುದಿಲ್ಲ. ಇದಕ್ಕೋಸ್ಕರ ಮೊದಲಿಗೆ ಹೇಳಿದ್ದಾಗೆ, ಈಗ ಧೈರ್ಯ ಮತ್ತು ತಾಳ್ಮೆ ಎರಡು ಇದ್ದಾಗ ನಿಧಾನವಾಗಿ ನಾವು ಕಲಿತಾ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ. ಕುಡಿಯುವುದು ಸಹಜ, ಯಾಕಂದರೆ ಇಲ್ಲಿ ನೀರು ಕುಡಿಬೇಕಾಗ ಸ್ವಲ್ಪ ಸ್ವಲ್ಪ, ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು.
3: ಸಂಪರ್ಕಿಸೋದಾದರೆ ಎಲ್ಲಿ ಸಂಪರ್ಕಿಸಬೇಕು?
4: ಸಂಪರ್ಕಿಸಬೇಕಾದ್ರೆ ನಮ್ಮ ಉಜಿರೆ HDM ಡಿಗ್ರಿ ಕಾಲೇಜ್ ಇದೆಯಲ್ಲ, ಅದರ ಒಪೋಸಿಟಿಗೆ ಸ್ಟೇಡಿಯಂ ಇದೆ, ರತ್ನವರ್ಮ ಹೆಗಡೆ ಸ್ಟೇಡಿಯಂ ಅಂತ. ಅದೇ ರೋಡಲ್ಲಿ ಮುಂದೆ ಬಂದಾಗ CBSE ಸ್ಕೂಲ್ ಇದೆ, HDM CBSE ಸ್ಕೂಲ್. ಅದರ ಲೆಫ್ಟ್ ಸೈಡ್ಗೆ HDMC ಈಜುಕೊಳ ಅಂತ ಇದೆ, ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ನಂಬರ್ ಏನಾದರೂ ನೀವು ಕೊಡ್ಬೋದು, 9008751718 9008751718.
3: ಇಷ್ಟೊತ್ತು ಈಜುಕೊಳಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಒದಗಿಸಿಕೊಟ್ಟ ಚರಣ್ ರಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ತುಂಬಾ ತುಂಬಾ ಧನ್ಯವಾದಗಳು.
4: ಧನ್ಯವಾದಗಳು.
2: ಇದುವರೆಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿ SDM ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು, ಸಂದರ್ಶನ ನಡೆಸಿಕೊಟ್ಟವರು ಸಚಿನ್.

ಸಾಂಪ್ರದಾಯಿಕ ಗೀತೆ, ಸಂಗೀತ ಸಂಯೋಜನೆ MS ಮಾರುತಿ, ಹಾಡಿರುವ ಗಾಯಕರು ವಿಷ್ಣು, ಶ್ರೀ ಮಂಜುನಾಥ.

ತೆಲುಗುರಿ ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಶಮಿತಾ ಮಲ್ನಾಡ್ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ, ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಯುವರಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಹಾಡಿರುವ ಗೀತೆ, ಸಂಗೀತ ಆರ್ಎನ್ ಜಯಗೋಪಾಲ್, ಸಾಹಿತ್ಯ ಶರ್ಮಾ. ನೋಡಬೇಕು

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕೇಳಿಕೊಳ್ಳಲು ಕೇಳುತ್ತಿರುವ ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಕ್ಲಿಕ್ ಏನೊಂದಿಲ್ಲರು ರೇಡಿಯೋ ನಿನಾದ 90.4 FM.
1: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
2: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
1: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
3: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಬಿ ಕಡಬ.
5: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ,
4: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನಿ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಡ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಹೊದರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವ್ಲಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನು, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಜೋಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ

ಆತ್ಮೀಯ ಕೇಳುಗರೆ, ಇವತ್ತು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ನಾದ ಮಣಿ ನಾಲ್ಕೂರು ಅಂತೇಳಿ ಹಾಡನ್ನೇ ಉಸಿರನ್ನಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ತಾ ಇರತಕ್ಕಂಥವ್ರು. ಇಡೀ ನಾಡಿನಾದ್ಯಂತ ತಮ್ಮ ಹಾಡುಗಳ ಮೂಲಕ ಒಂದು ಅರಿವಿನ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪರಿಸರ ಜೀವ ಸಂಕುಲಗಳು ಹೇಗೆ ಸಹಜವಾಗಿ ಜೀವಿಸ್ತಾ ಇದ್ದವೋ ಹಾಗೆ ಇಡೀ ಮನುಷ್ಯ ಜನಾಂಗ ಜೀವಿಸಬೇಕು ಎನ್ನುವುದು ಅವರ ದೊಡ್ಡ ಆಶಯ. ಆ ಹಿನ್ನೆಲೆಯಲ್ಲಿ ಅವರು ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಾಡುಗಳ ಒಳ ಧ್ವನಿ ಇರುವಂಥದ್ದು ಮನುಷ್ಯನನ್ನು ಮನುಷ್ಯನನ್ನಾಗಿ ರೂಪಿಸುವಂತಹ ಒಂದು ಕಳಕಳಿಯನ್ನು ನಾವು ಕಾಣುತ್ತೇವೆ. ಕರ್ನಾಟಕದ ಮೂಲೆ ಮೂಲೆಗಳಿಗೆ ಹೋಗಿ ತಮ್ಮ ಹಾಡುಗಳ ಮೂಲಕ ಮನುಷ್ಯನ ಮಲಿನತೆಯನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಕೇಡುಗಳನ್ನು ತೊಳಿತಾ ಇದ್ದಾರೆ, ಮನುಷ್ಯನ ಅಶುದ್ಧತೆಯನ್ನು ಶುದ್ಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕರ್ನಾಟಕದ ಅಪರೂಪದ ಅರಿವಿನ ಹಾಡುಗಾರರು. ಬಹಳ ಮುಖ್ಯವಾಗಿ ನಮ್ಮ ನೆಲದಲ್ಲಿ ಆಗಿ ಹೋಗಿರುವಂತಹ ಶರಣರು, ತತ್ವಪದಕಾರರು, ಕೀರ್ತನಕಾರರು, ಮಹಾಕವಿಗಳ ಒಂದು ದಾರ್ಶನಿಕತೆ ಏನಿದೆ ಆ ದಾರ್ಶನಿಕತೆಯನ್ನು ಕೇಳುಗರಿಗೆ ದಾಟಿಸುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ವಿಶೇಷತೆ ಏನಂದರೆ ಹಾಡುಗಳಲ್ಲಿ ಯಾವ ಒಂದು ಧ್ವನಿ ಇದೆಯೋ, ಯಾವ ದಾರ್ಶನಿಕತೆ ಇದೆಯೋ, ತತ್ವ ಇದೆಯೋ ಅದನ್ನು ತಮ್ಮ ಬದುಕಿನಲ್ಲಿ ಅಕ್ಷರಶಃ ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಹೀಗಾಗಿ ಅವರು ನಾಡಿನ ಹಾಡುಗಾರರಲ್ಲಿ ಬಹಳ ಅಪರೂಪದ ವ್ಯಕ್ತಿತ್ವ ಉಳ್ಳವರು. ಅವರು ತಮ್ಮದೇ ಆದ ಅರಿವಿನ ಒಂದು ಚಿಂತನೆಯನ್ನು ನಾಡಿನಲ್ಲಿ ಬಿತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಡಿಎಡ್ ಶಿಕ್ಷಕರಿಗೆ, ಬಿಎಡ್ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಜೀವನ ಅಂದರೆ ಏನು, ನಾವೇನನ್ನು ಕಲಿಬೇಕಾಗಿದೆ, ಏನನ್ನು ಕಲಿಸಬೇಕಾಗಿದೆ ಅನ್ನುವಂತಹ ಸಾವಿರಾರು ತರಬೇತಿ ಶಿಬಿರಗಳನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಪರಿಸರಕ್ಕೆ ಸಂಬಂಧಿಸಿರುವಂತಹ ಮತ್ತು

0: ನಾವೆಲ್ಲ ಈ ಜೀವಪರವಾಗಿರುವಂತ ಪ್ರಕೃತಿಗೆ ಮತ್ತು ಮನುಷ್ಯನಿಗೆ ಯಾವತ್ತೂ ಋಣಿಯಾಗಿರಬೇಕು. ಆ ಋಣಭಾರವನ್ನು ನಾವು ಹೊತ್ತುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಆ ಋಣಭಾರಕ್ಕೆ ನಾವು ಹೊಸದಾಗಿ ಏನು ಕೊಡಬಹುದು, ಏನು ಕೊಡಲಿಕ್ಕಿಲ್ಲ, ಅದನ್ನು ಪ್ರೀತಿಯಿಂದ ಕರುಣೆಯಿಂದ ನಾವೆಲ್ಲ ನೋಡಬೇಕು. ಅಂತಹ ಒಂದು ಹಾಡನ್ನು ನಾದ ಅವರು ಹಾಡಿದರು. ಈಗ ಮುಂದೆ ಇನ್ನೊಂದು ಹಾಡನ್ನು ಹಾಡಲಿದ್ದಾರೆ.
1: ನಿಶ್ಚಿಂತನಾಗಬೇಕಂತೀ

ನಾವೆಲ್ಲ ಚಿಂತೆ ಬಿಡಬೇಕಂತಲೇ ಚಿಂತೆ ಮಾಡ್ತಾ ಇರ್ತೀವಿ. ಇದು ಮನುಷ್ಯನ ಭಾಳ ಬಿಕ್ಕಟ್ಟಿನ ಸಂದರ್ಭ ಇದು. ದೇವರನ್ನು ಧ್ಯಾನ ಮಾಡ್ತಾ ಇರ್ತೀವಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತೀವಿ, ಈ ಬದುಕಿನ ಎಲ್ಲ ವ್ಯಾಮೋಹಗಳನ್ನು ಮೀರಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಅದೇ ವ್ಯಾಮೋಹದಲ್ಲಿ ತೊಳಲಾಡ್ತಾ ಇರ್ತೀವಿ. ಅದರಿಂದ ಬಿಡುಗಡೆ ಹೇಗೆ, ಬಿಡುಗಡೆ ಆಗಿ ನಾವು ಸಹಜವಾಗಿ ಬದುಕೋದು ಹೇಗೆ ಅನ್ನುವಂಥ ಒಂದು ಚಿಂತನೆಯ ಹಾಡನ್ನು ನಾದ ಮಣಿನಾಲ್ಕೂರವರು ಹಾಡಿದರು. ಈಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಅರಿವನ್ನು ಅವರು ಹೆಚ್ಚಿಸ್ತಾ ಇದ್ದಾರೆ.

0: ನಾವು ಎಷ್ಟೇ ವಿಕಾಸ ಹೊಂದಿದ್ರು, ಎಷ್ಟೇ ಅಭಿವೃದ್ಧಿ ಹೊಂದಿದ್ರು, ನಾವೆಲ್ಲ ಪ್ರಕೃತಿಗೆ ದಾಸರಾಗಿರಲೇಬೇಕು. ಪ್ರಕೃತಿಯ ಕರುಣೆಯಲ್ಲಿ ನಾವು ಇರಬೇಕು. ಮಳೆ ಇಲ್ಲದೆ ಈ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಮಳೆಯನ್ನು ಪ್ರಾರ್ಥಿಸುವಂಥ ಒಂದು ಅದ್ಭುತ ಪದ್ಯವನ್ನು ನಾದ ಅವರು ಹಾಡಿದರು. ಮಳೆ ಬಂದಾಗ ಹೇಗೆ ನೆಲ ಚಿಗುರೊಡೆದು ಒಂದು ಹೊಸ ಉಲ್ಲಾಸವನ್ನು ಸಂತೋಷವನ್ನು ತರುತ್ತೋ, ಹಾಗೆ ನಮ್ಮ ಮನಸ್ಸಿನ ಕೊಳೆಯನ್ನು ತೊಳೆದುಕೊಂಡು ನಾವೆಲ್ಲ ಮನಸ್ಸಿನ ಮೂಲಕ, ಹೃದಯದ ಮೂಲಕ, ಆತ್ಮದ ಮೂಲಕ ಒಂದು ಹೊಸ ಹಸಿರನ್ನು, ಮಾನವೀಯತೆಯನ್ನು ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಬೇಕಾಗಿದೆ ಎನ್ನುವಂಥ ದೊಡ್ಡ ಆಶಯವನ್ನಿಟ್ಟುಕೊಂಡು ನಾದ ಅವರು ತಮ್ಮ ಅರಿವಿನ ಹಾಡಿನ ಸಂಚಾರ ಮಾಡುತ್ತಿದ್ದಾರೆ. ಅವರು ನಮ್ಮ ನಿನಾದ ರೇಡಿಯೋಕ್ಕೆ ಆಗಮಿಸಿ ಹಾಡುಗಳನ್ನು ಹಾಡಿದ್ದಾರೆ. ಸಹೃದಯರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.
1: ಶರಣ, ನಮಸ್ಕಾರ.

ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 5 ಲಕ್ಷ ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ಣು ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೆ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ, ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡೋ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಧಿಕ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತ ಶಿಶಿಲ.

ಬುದ್ಧಿವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯು ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವು ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ಈ ಸರಣಿ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಕುರಿತು ಪ್ರಹಸನ ಮತ್ತು ಮಾಹಿತಿ ಪ್ರಸಾರವಾಗಲಿದೆ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ತಾತ, ನಾನು ಒಳಗ್ ಬರಬಹುದಾ? ನೀವು ಸಿದ್ಧವಾಗಿದ್ದೀರಾ?
3: ಒಂದ್ ನಿಮಿಷ ಪುಟ್ಟಿ, ಇನ್ನೇನು ಒಂದ್ ನಿಮಿಷದಲ್ಲೇ ರೆಡಿ ಆಗ್ತೀನಿ.
2: ಓ ಏನ್ ತಾತ, ಹುಡ್ಗಿರ್ ಯಾವಾಗ್ಲೂ ರೆಡಿ ಆಗಕ್ಕೆ ಬಹಳ ಸಮಯ ತಗೊಳ್ತಾರೆ ಅಂತ ನೀವೆಲ್ಲ ಹೇಳ್ತಿರ್ತೀರಾ. ಆದ್ರೆ ನೋಡು, ನಾನ್ ನಿನ್ಗಿಂತ ಮುಂಚೆನೆ ರೆಡಿ ಆಗಿದ್ದೀನಿ. ನೀನ್ ನೋಡಿದ್ರೆ ಇನ್ನು ಒಂದ್ ನಿಮಿಷ ಬೇಕು ಅಂತಿದ್ಯಾ?
3: ಈಗ ನೀನ್ ನನಗಿಂತ ಫಾಸ್ಟ್ ಪುಟ್ಟಿ, ಆದ್ರೆ ನೆನಪಲ್ಲಿಡು, ನನಗೆ ವಯಸ್ಸಾಗಿದೆ, ಎಚ್ಚರಿಕೆಯಿಂದ ಇರಬೇಕಾದ ಹಂತ ತಲುಪಿದೀನಿ ಕಣಮ್ಮ, ಗಡಿಬಿಡಿ ಮಾಡೋಕ್ಕಾಗಲ್ಲ.
2: ಏನಂದೆ? ಹಂಗಂದ್ರೆ ಏನ್ ತಾತ?
3: ನೋಡು, ಇದರರ್ಥ ಹೊರಗಡೆ ಥಂಡಿ ಇದೆ, ಅದರಿಂದ ನಾನು ಬೆಚ್ಚಗಿರೋ ಬಟ್ಟೆಗಳನ್ನ ಧರಿಸ್ಬೇಕು, ಸ್ವೆಟರು, ಸ್ಕಾರ್ಪು, ಟೋಪಿ ಹಾಕೊಳ್ಬೇಕು, ಇಲ್ಲೇ ಇದ್ರೆ ಅಕ್ಷಿ ಈ ತರ ಆಗೋಗುತ್ತೆ.
2: ಇದರರ್ಥ ನಿಮ್ಗಿಂತ ನಾನು ಗಟ್ಟಿ ಮುಟ್ಟಾಗಿದ್ದೀನಿ ಅಂತ ತಾನೇ?
3: ಅಷ್ಟೇ ಅಲ್ಲ ಪುಟ್ಟಿ, ನನಗಿಂತ ಹೆಚ್ಚು ಬುದ್ಧಿವಂತಳು ಸಹ.
2: ಓ ಹಾಗೇನಿಲ್ಲ, ನನ್ ಸ್ನೇಹಿತನ್ ಪಾರ್ಟಿಯನ್ ಬಿಟ್ಬಿಟ್ಟು ನಿನ್ನ ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಸಮಯ ಕಳೆಯೋಕೆ ನನ್ನನ್ನು ಒಪ್ಸಿದ್ಯಲ್ಲ, ಹಾಗಾಗಿ ನೀನೇ ಬುದ್ಧಿವಂತ ತಾತ.
3: ಅದಕ್ಕೆ ಬಹಳ ತಲೆ ಓಡಿಸ್ಬೇಕಾಗಿತ್ತಲ್ವಾ, ಇದಕ್ ನೀನು ನನ್ನನ್ನ ಜಾಣ ಅಂತಾನೆ ಕರಿಬೇಕು.
2: ಸರಿ, ಹಾಗಿದ್ರೆ ನಾವು ಹೊರಡೋಣ ತಾತ.
3: ನನ್ ಮುದ್ದು ಲಕ್ಷ್ಮಿ, ಹೋಗೋಣ ಪುಟ್ಟಿ.
2: ತಾತ, ನಾನಿಲ್ಲಿ 4 ದಿನ ಇರೋದು, ದಯವಿಟ್ಟು ನಿಮ್ ಸ್ನೇಹಿತರ ಮುಂದೆ ನನ್ನ ತಮಾಷೆ ಮಾಡಬೇಡಿ.
3: ಹೇ ಪುಟ್ಟಿ, ಯೋಚನೆ ಮಾಡ್ಬೇಡ, ನಾನ್ ಹಾಗೆಲ್ಲ ನಿನಗೆ ಅವಮಾನ ಮಾಡಲ್ಲ. ಬಾ, ಮೊದಲು ಎಲ್ರನ್ನು ಭೇಟಿ ಮಾಡೋಣ.
2: ಅದ್ ಸರಿ ತಾತ, ನಿಮ್ ಸ್ನೇಹಿತರ ಬಗ್ಗೆ ನನ್ಗೆ ತುಂಬಾ ಹೇಳ್ತಿದ್ರಿ, ಆದ್ರೆ ನನ್ ಬಗ್ಗೆ ಅವ್ರಿಗೇನಾದ್ರೂ ಹೇಳಿದಿರಾ?
3: ಖಂಡಿತ ಹೇಳಿದೀನಿ.
2: ಹೌದಾ? ಏನ್ ಹೇಳಿದಿರಾ ತಾತ?
3: ಏನಂದ್ರೆ, ನೀನು ಸಮಾಜಶಾಸ್ತ್ರವನ್ನ ಓದ್ತಾ ಇದೀಯಾ, ಹೇಗೆ ಸಮುದಾಯದ ಸೇವೆಯಲ್ಲಿ ತೊಡಸ್ಕೊಂಡಿದ್ಯಾ, ನಿನಗೆ ರಜಾ ದಿನಗಳಿರೋದ್ರಿಂದ ನನ್ನನ್ನ ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ, ಮತ್ತೆ ಅಟಲ್ ವಯೋ ಅಭ್ಯುದಯ ಯೋಜನೆಯ ಬಗ್ಗೆ ವಿವರಗಳನ್ನ ತಿಳಿಸ್ಕೊಡ್ತೀಯಾ ಅಂತ ಎಲ್ರಿಗೂ ಹೇಳಿದೀನಿ.
2: ಒಳ್ಳೇದು, ನೀನು ನನ್ನ ಸರಿಯಾದ ಜೊತೆಗಾರ ತಾತ.
3: ತುಂಬಾ ಧನ್ಯವಾದಗಳು ಪಾರ್ಟ್ನರ್.
2: ನಾನು ನನ್ನ ಡಿಗ್ರಿ ಮುಗಿಸಿದ್ಮೇಲೆ ನನ್ನ ಸ್ವಂತ ಸಮಾಜ ಸೇವೆ ಸಂಸ್ಥೆನ ಪ್ರಾರಂಭ ಮಾಡ್ತೀನಿ, ಆಗ ನಿನ್ನೇ ನನ್ನ PR ಮ್ಯಾನೇಜರ್ ಆಗಿ ಮಾಡ್ಕೊಳ್ತೀನಿ ತಾತ.
3: ಬಹುಶಃ ಒಂದು ದಿನ ನಾನಿನ PR ಮ್ಯಾನೇಜರ್ ಆಗ್ಬಹುದು, ಆದ್ರೆ ಈಗ ಸದ್ಯಕ್ಕೆ ನೀನ್ ನನ್ನ ಡ್ರೈವರ್ ಆಗ್ಬೇಕು.
2: ಓಹೋ, ಸಂತೋಷವಾಗಿ ಬನ್ನಿ ತಾತ, ಹೋಗೋಣ.
3: ಹಾ, ಹೋಗೋಣ ಹೋಗೋಣ, ಬಹುಶಃ ಅವರೆಲ್ಲರೂ ನಮ್ಗಾಗಿ ಕಾಯ್ತಾ ಇದಾರೆ ಅನ್ಸುತ್ತೆ.
2: ನಿಮ್ ಡ್ರೈವರ್ ಮೇಲೆ ವಿಶ್ವಾಸ ಬಿಡಿ ತಾತ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ತಲುಪ್ತಿದ್ದೇವೆ. ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು ಮತ್ತೆ ನಿನ್ನ ಸ್ನೇಹಿತರು ಸೇರ್ಕೊಂಡು ಹಾಡ್ ಬರೆದು ಸಂಗೀತ ಹಾಕಿದ್ರಲ್ಲ, ಆ ಹಾಡನ್ನ ಹಾಡಿ.
3: ಸರಿ, ಮತ್ತೆ ಕೇಳಿಸ್ಕೋ.

ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮನು ತಂದೆ. ಸಕಲರ ಪೊರೆವ ಓ ಜಗದ ತಂದೆ, ಭುವನಕ್ಕೆ ನಮ್ಮ

0: ವಿಷಯ ಎರಡು ಹಿರಿಯ ನಾಗರಿಕರೆಲ್ಲ ಸೇರಿದ್ದಾರೆ.
1: ಸರಿ ಪುಟ್ಟಿ, ಪ್ರಾರಂಭಿಸು. ಮತ್ತೆ
2: ನಾವ್ ಸ್ವಲ್ಪ ತಡವಾಗಿ ಬಂದ್ವಿ ಅನ್ಸತ್ತೆ, ಎಲ್ಲರೂ ಕ್ಷಮಿಸ್ಬೇಕು.
3: ಏನಾದ್ರೂ ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾವತ್ತು ತಡ ಅನ್ನೋದಿಲ್ಲ ಅಂತ ನೀನೆ ಹೇಳ್ತಿದ್ದಾನೆ.
2: ಹೌದು ಹೌದು, ಪ್ರಾರಂಭಿಸೋಣ ಹಾಗಿದ್ರೆ. ನನ್ನ ಪಾರ್ಟ್ನರ್ ಲಕ್ಷ್ಮಿ ಈ ಅಟಲ್ ವಯೋ ಅಭ್ಯುದಯ ಯೋಜನೆ ಅಂದ್ರೆ ಏನು ಅಂತ ಹೇಳ್ತಾಳೆ.
1: ಏನಮ್ಮ ಪುಟ್ಟಿ, ಅದು ಹೆಸರೇ ಅಷ್ಟು ಕಷ್ಟ ಇದೆ. ಅಟಲ್ ವಯೋ
0: ಹೆಸರೇನ್ ಸ್ವಲ್ಪ ಕಷ್ಟ ಆಗಿರ್ಬೋದು, ಆದ್ರೆ ನಿಮ್ಮ ಜೀವನವನ್ನೇ ಸುಲಭಗೊಳಿಸುವಂತದ್ದು ಈ ಯೋಜನೆ.
3: ಚೆನ್ನಾಗಿದೆ, ಹೆಸರಲ್ಲೇನಿದೆ ರಮಣ, ಅದನ್ನು ಅಟಲ್ ಯೋಜನೆ ಅಂತ ಕರೆಯೋಣ ಬಿಡು.
1: ಹೌದು, ಅಟಲ್ ಯೋಜನೆ ಚೆನ್ನಾಗಿದೆ. ನಮ್ಮ ಅಟಲ್ ಜಿ ಅವರಂತೇನೆ ಚೆನ್ನಾಗಿದೆ ಅಂತ ಅನ್ಸುತ್ತೆ.
2: ಈ ಹೆಸರು ಎಲ್ರಿಗೂ ಇಷ್ಟ ಆಯ್ತು ಅನ್ಸುತ್ತೆ. ಇದರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಪುಟ್ಟಿ? ಇದೇ ಹೆಸರಿದ್ರೆ ಒಳ್ಳೇದಲ್ವೇ?
0: ಖಂಡಿತ ತಾತ, ಈಗಾಗ್ಲೇ ನೀವೆಲ್ಲರೂ ಯೋಜನೆಯ ಆಶಯವನ್ನ ಅರ್ಥ ಮಾಡ್ಕೊಂಡಿದ್ದೀರಿ ತಾನೆ.
1: ಆದ್ರೆ ನೀವಿನ್ನು ಯೋಜನೆಯ ಬಗ್ಗೆ ನಮ್ಗೆ ಹೇಳೇ ಇಲ್ಲ. ಅದ್ ಹೇಗ್ ನಾವು ಯೋಜನೆಯ ಸಾರವನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತೀರಾ?
0: ಈ ಯೋಜನೆಯ ಮೂಲ ಉದ್ದೇಶವೆಂದ್ರೆ ಸುಲಭ ಮಾರ್ಗಗಳ ಮೂಲಕ ಹಿರಿಯರ ಜೀವನವನ್ನ ಸರಳಗೊಳಿಸೋದು. ನೀವೀಗಾಗ್ಲೇ ಕಷ್ಟ ಕಠಿಣವಾಗಿದ್ದ ಹೆಸರನ್ನೇ ಕೇವಲ ಒಂದು ಕ್ಷಣದಲ್ಲಿ ಸುಲಭಗೊಳಿಸ್ಬಿಟ್ರಿ ನೋಡಿ. ಮತ್ತೆ
3: ಇದು ಸಣ್ಣ ವಿಷಯವಾಗಿರ್ಬೋದು ಲಕ್ಷ್ಮಿ ಪುಟ್ಟಿ, ಆದ್ರೆ ನಿನ್ ಮೆಚ್ಚುಗೆ ಮಾತುಗಳು ನಿಜವಾಗಿಯೂ ನಮ್ಮೆಲ್ಲರ ಉತ್ಸಾಹ ಹೆಚ್ಚಿಸಿದೆ.
1: ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ನಾವಿನ್ನೂ ಉಪಯುಕ್ತವಾಗಿದ್ದೀವಿ ಅಂತ ಆಯ್ತು.
3: ಆದ್ರೆ ನಮ್ ಕುಟುಂಬದವ್ರಿಗೆ ಮಾತ್ರ ನಾವು ಅಷ್ಟೇನು ಉಪಯುಕ್ತವಾಗಿ ಕಾಣೋದಿಲ್ಲ.
4: ಅವರು ಕೊನೆ ಪಕ್ಷ ಮಾತಾಡಿದ್ರೆ ಸಾಕು, ನಾವು ಪ್ರಯೋಜನಕ್ಕೆ ಬರ್ತೀವಂತ ಅನ್ಸತ್ತೆ. ಮನೆಯವರ್ಯಾರು ನಮ್ಗಾಗಿ ಎರಡ್ ನಿಮಿಷ ಸಹ ಕೊಡಲ್ಲ.
2: ಇಲ್ಲ, ಹಾಗಲ್ಲ. ಈ ದಿನಗಳಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತೊಡಗಿರ್ತಾರೆ. ಎಲ್ರಿಗೂ ತಮ್ಮದೇ ಆದ ಒತ್ತಡಗಳು ಇರುತ್ತೆ.
3: ನಮ್ ನಮ್ ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸುವಾಗ ಸಾಕಷ್ಟು ಒತ್ತಡವನ್ನ ನಾವು ಎದುರಿಸಿದ್ವಿ ತಾನೆ. ಆಗ ಅವರೊಡನೆ ನಾವು ಮಾತಾಡೋದೇನಾರು ನಿಲ್ಸಿದ್ವಾ? ಇಲ್ಲ ತಾನೆ.
1: ಏ, ನನ್ ಕಣ್ಣಿನ ತೊಂದರೆಗೆ ನನ್ ಕರ್ಕೊಂಡು ಹೋಗಪ್ಪ ಡಾಕ್ಟರ್ ಹತ್ರ ಅಂತ ನನ್ ಮಗನಿಗೆ ಎಷ್ಟು ದಿನಗಳಿಂದ ಹೇಳ್ತಾ ಇದೀನಿ ಗೊತ್ತಾ? ಅವನು ಕೆಲ್ಸದಲ್ಲಿ ರಜಾ ಕೊಡಲ್ಲ ಅಂತ ಹೇಳ್ತಾನೆ, ಅದ್ ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇಲ್ಲ ನೋಡಿ.
4: ನನ್ ಸೊಸೆ ಪ್ರತಿದಿನ ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಇಡೀ ದಿನ ಮನೇಲೆ ಒಬ್ಬಂಟಿಯಾಗಿರ್ತೀನಿ. ನೆನ್ನೆ ಆ ಟೇಬಲ್ಗೆ ನನ್ ಮೊಣಕಾಲ್ ಜೋರಾಗಿ ಬಡಿತು, ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಹೇಳಕ್ಕಾಗ್ದೆ ಇಡೀ ದಿನ ಹಾಸಿಗೆಯಲ್ಲೇ ಮಲಗಿದ್ದೆ. ನನ್ ಸೊಸೆ ಸಂಜೆ ವಾಪಸ್ ಬಂದ್ಮೇಲೇನೆ ನನಗ್ ಕುಡಿಯೋಕೆ ಒಂದ್ ಲೋಟ ನೀರ್ ಸಿಕ್ಕಿದ್ದು.
2: ಏ ರಮಣ, ಪ್ರೀತಿಯೆಲ್ಲ ನೆನಪಲ್ಲೇ ಇರುತ್ತಪ್ಪ, ಆದ್ರೆ ಈ ದೈನಂದಿನ ಜಂಜಾಟ ಗದ್ದಲದಿಂದಾಗಿ ಮಕ್ಕಳಿಗೆ ಸಮಯ ಸಿಗಲ್ಲ ಅಷ್ಟೇ.
3: ಭರತಣ್ಣ, ನೀ ನಿಜವಾಗ್ಲೂ ಅದೃಷ್ಟಶಾಲಿ. ಯಾಕೆ ಹೇಳಿ, ನಿಮ್ ಮೊಮ್ಮಗಳೇ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳ್ವಾ? ಅದಕ್ಕೆ
2: ಸರಿಯಾಗಿ ಹೇಳಿದೆ ನೋಡು.
0: ಮತ್ತೆ ಇಲ್ಲಿಗ್ ಬರೋದು ಅಂದ್ರೆ ಸುಮ್ನೆನಾ? ಎಷ್ಟು ಸಮಯ ಬೇಕಾಗತ್ತೆ? ನಾನು ನನ್ನ ಸ್ವಂತ ಕೆಲ್ಸವನ್ನೆಲ್ಲ ಬಿಟ್ಟು ನನ್ನ ಅತ್ಯಮೂಲ್ಯ ಸಮಯವನ್ನ ಕೂಡ ಕಳ್ಕೊಳ್ತಿದ್ದೀನಿ.
4: ಏನ್ ಹೇಳ್ತಿದೀಯ ಪುಟಿ?
0: ಅಂದ್ರೆ ಕಾರಣವಿಲ್ಲದೆ ಪ್ರತಿ ಬಾರಿಯೂ ನಾನು ಇಲ್ಲಿಗೆ ಬರ್ಬೇಕಾಗಿಲ್ಲ ಅಂತ.
2: ಅಲ್ಲ ಪುಟಿ, ಹಾಗಾದ್ರೆ ಇವರೆಲ್ಲ ತಮ್ಮ ಕೆಲಸಗಳನ್ನ ಹೇಗ್ ಮಾಡಿ ಮುಗಿಸ್ತಾರೆ?
0: ಓ ತಾತ, ಕೇವಲ ಒಂದೇ ಒಂದು ಫೋನ್ ಕರೆ ಸಾಕು ಗೊತ್ತಾ?
1: ಏನೋ, ಒಂದು ಫೋನ್ ಕರೆಯಿಂದ ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಾಗತ್ತಾ? ಆಗಿದ್ದಿದ್ರೆ ನಂದೆಲ್ಲ ಕೆಲಸ ಮಾಡಿ ಮುಗ್ಸ್ ಆರಾಮಾಗಿ ಇರ್ತಿದ್ದೆ. ನಾನ್ ನನ್ ಮಗನಿಗೆ ದಿನಕ್ಕೆ 8 ಸಲ ಫೋನ್ ಮಾಡ್ತೀನಿ, ಜೊತೆಗೆ ನನ್ ಕಣ್ಣಿನ ದೃಷ್ಟಿನೋ ಅದು ಕೂಡ ದಿನಕ್ಕೆ ದಿನ ಹಾಳಾಗ್ತಾ ಇದೆ.
0: ಅರೆ ತಾತ, ನೀವು ಸರಿಯಾದ ಸಂಖ್ಯೆ ಕರೆ ಮಾಡ್ತಾ ಇಲ್ಲ, ಅದಕ್ಕಾಗಿ ಇಷ್ಟೆಲ್ಲ ಆಗಿರೋದು.
1: ಏನ್ ಪುಟ್ಟಿ, ನಾನು ನನ್ ಮಗನ್ ನಂಬರ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದೀನಿ.
0: ಇರ್ಲಿ ತಾತ, ಈಗ ನಾನ್ ಹೇಳೋ ನಂಬರ್ಗೆ ಕರೆ ಮಾಡಿ.
2: ಓ, ಹಾಗಾದ್ರೆ ಆ ನಂಬರ್ ಅಲ್ಲಿ ಏನ್ ಮ್ಯಾಜಿಕ್ ಇದೆ ಪುಟ್ಟಿ?
0: ಮ್ಯಾಜಿಕ್ ಇದೆ, ನಿಜವಾಗ್ಲೂ ಮ್ಯಾಜಿಕ್ ಇದೆ. ಈ ಸಂಖ್ಯೆಗೆ ಒಂದ್ ಫೋನ್ ಮಾಡಿ ಸಾಕು, ನಿಮ್ಮ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತೆ.
4: ಕೇಳಕ್ಕೇನೋ ಚೆನ್ನಾಗಿದೆ, ಆದ್ರೆ ನಂಬಕ್ ಬಹಳ ಕಷ್ಟ ಆಗ್ತಿದೆ.
0: ಇದೊಂದ್ಸಲ ನನ್ನನ್ನ ನಂಬಿ, ನಿಮ್ ಫೋನ್ ತೆಗೆದುಕೊಂಡು 14567 ಡಯಲ್ ಮಾಡಿ.
2: ಏನಮ್ಮ ಪುಟ್ಟಿ, 14567?
0: ಹೌದು, 14567. ಇದು ಹಿರಿಯರ ಸಹಾಯವಾಣಿ.
1: ಓ, ಈ ಸಂಖ್ಯೆಗೆ ಕರೆ ಮಾಡೋದ್ರಿಂದ ಏನೋ ನನ್ ಕಣ್ಗಳು ಸರಿ ಹೋಗ್ಬಿಡುತ್ತಾ?
0: ಹೌದು.
3: ಇದು ನನ್ನ ಪಿಂಚಣಿ ಸಮಸ್ಯೆ ಬಗೆಹರಿಸುತ್ತಾ?
0: ಖಂಡಿತವಾಗ್ಲೂ ಹೌದು.
2: ಹಾಗಾದ್ರೆ ಪುಟ್ಟಿ, ಇದು ನನ್ನ ಡಿಎಲ್ ನವೀಕರಿಸುತ್ತಾ?
0: ಹೌದು.
4: ಮತ್ತೆ ನಾನ್ ದಿನವಿಡೀ ಮನೆಯಲ್ಲಿ ಒಬ್ಬಂಟಿ ಆಗಿರ್ತೀನಿ. ಈ ದೂರವಾಣಿ ಸಂಖ್ಯೆ ನನ್ನ ಒಂಟಿತನವನ್ನ ಹೋಗ್ಲಾಡಿಸುತ್ತಾ?
0: ಹೌದೌದು.
4: ನಿಜವಾಗಿಯೂ?
3: ನಿಜವಾಗಿಯೂ?
2: ಲಕ್ಷ್ಮಿ, ನೀನು ಇಲ್ಲಿ ತುಂಬಾ ಭರವಸೆ ಕೊಡ್ತಾ ಇದೀಯಲ್ವನಮ್ಮ. ಯಾರ್ದಾದ್ರೂ ಒಂಟಿತನವನ್ನ, ಅದು ಹೇಗೆ, ಒಂದು ದೂರವಾಣಿ ಕರೆ ದೂರ ಮಾಡಕ್ ಸಾಧ್ಯ?
0: ತಾತ, ಇದು ಮಾತನಾಡುವ ಮೂಲಕ ಒಂಟಿತನವನ್ನ ತೆಗೆದುಹಾಕೋದಿಲ್ಲ, ಆದ್ರೆ ಒಂಟಿತನವನ್ನ ನಿವಾರಿಸೋಕೆ ಸಹಾಯ ಮಾಡುವ ದಾರಿಯನ್ನ ಸೃಷ್ಟಿಸುತ್ತೆ.
1: ಓ, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆ ಅಂತ ಅನ್ಸುತ್ತಪ್ಪ ನಂಗೇನೋ.
4: ಮ್ಯಾಜಿಕ್? ಸರಿ, ಹಾಗಾದ್ರೆ ಇದಕ್ ಹಣ ಕೊಡ್ಬೇಕಾಗತ್ತೇನೋ? ನಾವ್ ಇದಕ್ಕೆ ದುಡ್ಡು ಹೇಗ್ ಕೊಡೋದು?
0: ಇದು ಟೋಲ್ ಫ್ರೀ ಸಂಖ್ಯೆ, ಅಂದ್ರೆ ಏನು ಹಣ ಕೊಡಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತ.
2: ಉಚಿತನಾ? ಹಂಗಾದ್ರೆ ಯಾರು ಬೇಕಾದ್ರೂ ಕರೆ ಮಾಡಬಹುದು. ಮತ್ತೆ ಇದಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ ತಾನೆ?
0: ಹೌದು. ಯಾವ ಸಮಯದಲ್ಲಾದ್ರೂ, ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕರೆ ಮಾಡಬಹುದು. ಈಗ ನೀವೆಲ್ಲರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯೊಂದಿಗೆ ನೇರವಾಗಿ ಮಾತನಾಡಲು ನಾನು ವ್ಯವಸ್ಥೆ ಮಾಡ್ತೀನಿ. ಅವರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ತಾರೆ. ಈಗ ನಿಮಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ.
5: ಇದು ಬಂದ್ಬಿಟ್ಟು ಹಿರಿಯ ನಾಗರಿಕರಿಗೋಸ್ಕರನೇ ಸ್ಥಾಪನೆ ಆಗಿದ್ದ ಹೆಲ್ಪ್ ಲೈನ್. ಇದು ನಾವು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸೇವೆಯ ಭಾಗವಾಗಿ ನಾವು ಉಚಿತವಾಗಿ ಕಾನೂನು ಮಾರ್ಗದರ್ಶನ ನೀಡ್ತೀವಿ. ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕಾಗಿ ಇರುವ ನಿರ್ವಹಣೆ ಕಾಯ್ದೆ 2007 ಕುರಿತು ಅರಿವು ನೀಡ್ತೀವಿ. ಅಂದ್ರೆ ಸ್ವಲ್ಪ ತಂದೆ ತಾಯಿಗೆ ಮಕ್ಕಳು ನೋಡ್ತಾ ಇಲ್ಲ ಅಂದ್ರೆ ಅವ್ರ ಜೊತೆ ಆ ತರ ಮೇಂಟೆನೆನ್ಸ್ ತಗೋಬೇಕನ್ನೋದು ಒಂದು ಕಾನೂನು ಇದೆ, ಅದ್ರ ಬಗ್ಗೆ ನಾವು ಅವರಿಗೆ ಅರಿವು ಮೂಡಿಸ್ತೀವಿ. ಅಲ್ಲದೆ ನಾವು ಹಿರಿಯ ನಾಗರಿಕ ವೃದ್ಧಾಪ ಪಿಂಚಣಿ ಅಂದ್ರೆ ಒಳ್ಳೆ ಪೆನ್ಷನ್ ಯಾವ ತರ ತಗೋಬೇಕು, ಏನೇನ್ ಡಾಕ್ಯುಮೆಂಟ್ ಎಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಯಾವುದೇ ಹಿರಿಯರು ದೈಹಿಕವಾಗಿ, ಮೌಖಿಕವಾಗಿ, ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಂದನೆಗೆ ಒಳಗಾಗಿದ್ರೆ, ಅಂದ್ರೆ ಸರ್ ಇಲ್ಲಿ ಹಿರಿಯರಿಗೆ ಯಾರಾದ್ರೂ ಹರಾಸ್ಮೆಂಟ್ ಹೊಡೆಯೋದು ಬಡಿಯೋದು ಅಥವಾ ಬೈಯೋದು ಮಾಡಿದ್ರೆ ಅವ್ರು ನಮ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ನಾವೇನಿದೆ ಅವ್ರ ಕಂಪ್ಲೇಂಟ್ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಅವರಿಗೆ ನಾವು ರಿಸಾಲ್ವ್ ಮಾಡಕ್ಕೆ ಸಹಾಯ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ. ಮತ್ತೆ ಯಾವುದೇ ಹಿರಿಯರು ಒಂಟಿಯಾಗಿರೋದು ಅಥವಾ ಭಾವನಾತ್ಮಕವಾಗಿ ಖಿನ್ನತೆಗೆ ಒಳಪಟ್ಟಿದ್ರೆ, ಅಂದ್ರೆ ಡಿಪ್ರೆಷನ್ ನಲ್ಲಿದ್ರೆ, ಹಿರಿಯ ನಾಗರಿಕರು ನಮ್ಗೆ ಕಾಲ್ ಮಾಡಿ ಮಾತಾಡಬಹುದು. ನಾವು ಅವರಿಗೆ ಇಮೋಷನಲ್ ಕೌನ್ಸಿಲಿಂಗ್ ನೀಡ್ತೀವಿ. ಹಾಗೆ ಮನೆಯಿಂದ ಹೊರಹಾಕಲ್ಪಟ್ಟ ಅಥವಾ ನಿರ್ಗತಿಕರಾಗಿರುವ ಹಿರಿಯರನ್ನು ರಕ್ಷಿಸಿ ತಾತ್ಕಾಲಿಕವಾಗಿ ಆಶ್ರಯ ಒದಗಿಸಿ ಮತ್ತು ಅವರ ಕುಟುಂಬ ಇದೆ ಎಂದು ಗೊತ್ತಾದ್ರೆ ಮತ್ತೆ ಸೇರಲು ಅವ್ರ ಜೊತೆ ಒಂದಾಗಲು ಸಹಾಯ ಮಾಡ್ತೀವಿ ಸರ್. ಈ ಎಲ್ಲಾ ಸೇವೆಗಳ ಜೊತೆಗೆ ನಾವು ವೃದ್ಧಾಶ್ರಮಗಳು, ಆರೈಕೆ ಕೇಂದ್ರಗಳು, ಚಟುವಟಿಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ತಿದ್ದೆವು. ಇದೆಲ್ಲ ಸರ್ವಿಸ್ ನಮ್ಮ ಕಡೆ ನಾವು ಪ್ರೊವೈಡ್ ಮಾಡ್ತೀವಿ ಸರ್.
0: ಹಾಗಾದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಲ್ವಾ?
1: ಹೌದೌದು, ಎಲ್ಲದಕ್ಕೂ ಉತ್ತರ ಏನೋ ಸಿಕ್ತು. ಆದ್ರೆ ಕೊನೆಯದಾಗಿ ಒಂದೇ ಒಂದು ವಿಷಯ ಮಾತ್ರ ಉಳಿದಿದೆ.
3: ರಾಮಣ್ಣ, ನಿನಗ್ ತೃಪ್ತಿ ಅನ್ನೋದೇ ಇಲ್ಲ ನೋಡು. ಯಾವಾಗ ನೋಡಿದ್ರು ಇನ್ನೊಂದ್ ವಿಷಯ ನಿಂಗೆ ಇದ್ದೇ ಇರುತ್ತೆ.
1: ನಂಗೆ ಒಂದ್ ಸಣ್ಣ ಅನುಮಾನ ಇತ್ತಪ್ಪ, ಅದಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ಇದಕ್ಕೆ ಇಷ್ಟಕ್ಕೆಲ್ಲ ಸಿಟ್ ಮಾಡ್ಕೋತಾರ ನೀನು?
3: ಅನುಮಾನ ಏನೋ ನಿವಾರಣೆ ಆಗುತ್ತೆ, ಆದ್ರೆ ಅದಕ್ಕೂ ಮೊದಲು ನೀನು ನಿನ್ ಅನುಮಾನ ಏನು ಅಂತ ಹೇಳು. ಆಗ ನಿಂದು ಸಣ್ಣ ಅನುಮಾನನ ದೊಡ್ಡ ಅನುಮಾನನ ಅಂತ ಗೊತ್ತಾಗುತ್ತೆ.
1: ತಮಾಷೆ ಮಾಡಬೇಡ.
3: ಹಾಗಾದ್ರೆ ನಾನು ಕೀಟ್ಲೇನು ಮಾಡಬಾರ್ದು, ಹಾಸ್ಯನು ಮಾಡಬಾರ್ದು, ಇನ್ನೇನ್ ಮಾಡಬಹುದು ಅಂತ ನೀನೇ ಹೇಳಪ್ಪ.
0: ಪ್ರಶ್ನೆಗಳನ್ನ ಕೇಳಬಹುದು ಅಂಕಲ್, ಕೇಳಿ, ನಿಮಗೇನ್ ಅನುಮಾನ?
1: ಏ ಪುಟ್ಟಿ, ನಾವ್ ಈ ರೀತಿ ಸಂಖ್ಯೆಗಳಿಗೆಲ್ಲ ಕರೆ ಮಾಡಿದಾಗ ಇದಕ್ಕಾಗಿ 1 ಒತ್ತಿ, ಅದಕ್ಕಾಗಿ 2 ಒತ್ತಿ ಅಂತ ಆವಾಗ ಅವಾಗ ಕೇಳ್ತಾನೆ ಇರ್ತೀವಿ, ಕೊಯ್ ಕೊಯ್ ಅಂತ.
4: ಅಷ್ಟೇ ಅಲ್ಲ, ಇಷ್ಟೆಲ್ಲಾ ಆಯ್ಕೆಗಳನ್ನ ಒತ್ತಿದ ಮೇಲೆಯೂ ನಮ್ಗೆ ಯಾರೊಟ್ಟಿಗೂ ಮಾತಾಡಕ್ಕೆ ಸಾಧ್ಯ ಆಗ್ದೇನೂ ಇರ್ಬೋದು.
2: ಸ್ವಲ್ಪ ಸಮಾಧಾನ, ನಮ್ ತರಾನೇ ಬಹಳ ಜನ ಕರೆ ಮಾಡ್ತಾ ಇರ್ತಾರೆ. ಸ್ವಲ್ಪ ಕಾದ್ರೆ ಯಾರಾದ್ರೂ ಒಬ್ರು ಮಾತಾಡೇ ಮಾತಾಡ್ತಾರೆ.
3: ನಮ್ ಪುಟ್ಟಿ ಹೇಳಾಯ್ತಲ್ವಾ, ಯಾರೇ ಫೋನ್ ಮಾಡಿದ್ರು ಖಂಡಿತವಾಗಿಯೂ ಅವ್ರ ಮಾತನ್ನ ಕೇಳೇ ಕೇಳ್ತಾರೆ ಅಂತ.
0: ಅಂಕಲ್, ಈಗ್ಲೇ ಕರೆ ಮಾಡಿ, ನಮ್ಗೆ ಯಾವ ಪ್ರತಿಕ್ರಿಯೆ ಸಿಗುತ್ತೆ ಅಂತ ನೋಡೇ ಬಿಡೋಣ.
2: ಹೌದು, ಇದು ಒಳ್ಳೆ ಉಪಾಯ. ಕರೆ ಮಾಡಿ ಹಾಗಿದ್ರೆ.
1: ನಾನಾ?
3: ಮತ್ತಿನ್ಯಾರೋ ಫೋನ್ ಮಾಡಿ ನಿನ್ ಕಣ್ಣಿನ ಸಮಸ್ಯೆ ಅವ್ರಿಗೆ ಹೇಳು.
1: ಅಕ್ಕ, ನೀವ್ ಕರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಬ್ಬ ಮಹಿಳೆ ಮೊದ್ಲು ಮಾತಾಡಿದ್ರೆ ಸಮಾಧಾನವಾಗಿ ಮಾತಾಡ್ತಾರೆ ಅನ್ಸುತ್ತೆ. ನೀವೇ ಮಾಡಿ ಅಕ್ಕ.
2: ರಮಣ, ಯಾಕೆ ಇಷ್ಟು ನಾಚಿಕೆ ಪಟ್ಕತಿಯ? ಸರಿ ಇರ್ಲಿ ಅಕ್ಕ, ನೀವೇ ಮೊದ್ಲು ಕರೆ ಮಾಡಿ.
4: ನಾನಾ? ಆದ್ರೆ ನಾನ್ ಏನ್ ಹೇಳ್ಕೊಳ್ಳಿ? ಪರಿಚಯನೇ ಇಲ್ದೇ ಇರೋರ್ ಜೊತೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು ವಿಚಿತ್ರ ಅನ್ಸಲ್ವಾ?
3: ಲಕ್ಷ್ಮಿ ಪುಟ್ಟಿ, ನೀನು ಹಿರಿಯರ ಸಹಾಯವಾಣಿ ಬಗ್ಗೆ ಏನೋ ಎಲ್ಲರಿಗೂ ಹೇಳಿದೆ, ಆದ್ರೆ ಅದ್ ನಿಜವಾಗಿ ಬಳಸುವಾಗ ಮಾಡಲು ಇವರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಬೇಕಾಗುತ್ತೆ ಅಂತ ಅನ್ಸುತ್ತೆ.
2: ಹೌದು ಹೌದು, ಅದನ್ನು ಮಾಡೋಣ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕು, ಆಗ ಎಲ್ರಿಗೂ ಇದ್ರ ಬಳಕೆ ಆಗುತ್ತೆ.
0: ನಾವು ಸಹಾಯ ಕೇಳ್ತಿದೀವಿ ಅಂದ್ರೆ ನಮ್ಮ ಪ್ರೀತಿ ಪಾತ್ರರ ಬಗ್ಗೆ ದೂರ್ ನೀಡ್ತಿದೀವಿ ಅಂತಲ್ಲ.
1: ಆದ್ರೆ ಇದು ನನ್ನ ಮಗನಿಗೆ ಇಷ್ಟ ಆಗದೆ ಇರಬಹುದು.
4: ನನ್ ಮಗಳು ಕೂಡ ಇದನ್ನ ಇಷ್ಟ ಪಡದೇ ಇರಬಹುದು. ಇವರ ಮಕ್ಕಳು ಇವರನ್ನ ನೋಡ್ಕೊಳಕ್ ಆಗಲ್ಲ, ಅದಕ್ಕೆ ಹೊರಗಿನಿಂದ ಸಹಾಯ ಕೇಳಿದ್ರು ಅಂತ ಜನ ಎಲ್ಲ ಮಾತಾಡ್ಕೋತಾರೆ.
2: ನೀವ್ ಹೇಳೋದು ಸರಿ. ಇದ್ರ ಬಗ್ಗೆ ನಮ್ ನಮ್ಮ ಕುಟುಂಬದ ಸದಸ್ಯರ ಜೊತೆ ಮೊದಲೇ ಮಾತಾಡಿರ್ಬೇಕು.
0: ಸರಿ, ನಾವು ಕುಟುಂಬದ ಸದಸ್ಯರೊಡನೆ ಮಾತಾಡೋಣ. ಆದ್ರೆ ಅದಕ್ಕೂ ಮೊದಲು ನಾನು ನಿಮ್ಗೆಲ್ಲ ಒಂದು ಕತೆ ಹೇಳ್ತೀನಿ.
4: ನೋಡ್ರಪ್ಪ, ಎಂತ ಕಾಲ ಬಂತು. ನಾವು ಸಣ್ಣವ್ರಿಗೆ ಕತೆಗಳನ್ನ ಹೇಳ್ತಿದ್ವಿ, ಈಗ ಸಣ್ಣವರೇ ನಮ್ಗೆ ಕತೆಗಳನ್ನ ಹೇಳ್ತಾರಂತೆ. ಇರ್ಲಿ, ಏನ್ ಹೇಳ್ತಾರೆ ಕೇಳೋಣಂತೆ.
0: ಸರಿ, ಹಾಗಾದ್ರೆ ಕತೆ ಶುರು ಮಾಡ್ತೀನಿ ಕೇಳಿ. ಒಂದ್ ಹಳ್ಳಿಲಿ ಮಲ್ಲಪ್ಪ ಅನ್ನೋ ಯುವಕ ವಾಸ ಮಾಡ್ತಿದ್ದ. ಅವನು ಅನಾಥನಾಗಿದ್ದ. ಕಷ್ಟಪಟ್ಟು ದುಡಿಮೆ ಮಾಡಿ ತನ್ನ ದುಡಿಮೆಗೆ ತಕ್ಕ ಸರಳ ಜೀವನವನ್ನ ಸಂತೋಷವಾಗಿ ನಡೆಸ್ತಾ ಇದ್ದ. ಒಂದಿನ ಅವನು ತನ್ನ ಕೆಲಸವನ್ನ ಮುಗಿಸಿ ಹಿಂತಿರುಗುವಾಗ ಅವನಿಗೆ ದಾರಿಯಲ್ಲಿ ಒಂದು ಹೊಳಿತಿದ್ದಂತಹ ವಸ್ತು ಕಾಣಿಸ್ತು. ಅವನು ಅದನ್ನ ಎತ್ಕೊಂಡು ನೋಡಿದಾಗ ಅದು ಬೆಳ್ಳಿಯ ನಾಣ್ಯ ಅಂತ ಗೊತ್ತಾಯ್ತು. ಮಲ್ಲಪ್ಪಂಗೆ ಸಂತೋಷ ಆಯ್ತು. ಅದ್ರ ಜೊತೆಗೆ ಬೆಳ್ಳಿ ನಾಣ್ಯನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವನು ತನ್ನ ಜೀವನದ ಅಗತ್ಯಗಳಿಗೆ ಸಾಕೋಗಷ್ಟು ದುಡಿಮೆನ ಮಾಡ್ತಾ ಇದ್ದ. ಇದ್ರಿಂದ ಆ ಬೆಳ್ಳಿ ನಾಣ್ಯನ ಎಲ್ಲಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಹೀಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ಮೇಲೆ ಆತನ ಮುಖದಲ್ಲಿ ಸಣ್ಣ ನಗುವೊಂದು ಮೂಡ್ತು. ಹೇಗೋ ಗ್ರಾಮಸ್ಥರೆಲ್ಲ ಸೇರಿ ನನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದಾರೆ, ಹಾಗಾಗಿ ತನ್ನದೇ ಆದ ಕುಟುಂಬ ಇನ್ನೇನು ಶುರು ಮಾಡ್ಬೇಕಾಗತ್ತೆ. ನಾನು ಈ ನಾಣ್ಯವನ್ನ ಇನ್ನೇನು ಸದ್ಯದಲ್ಲೇ ಬರಲಿರುವ ನನ್ನ ಹೆಂಡತಿಗಾಗಿ ಉಳಿಸ್ತೀನಿ ಅಂತ ಅವನು ಯೋಚನೆ ಮಾಡ್ದ. ಮಲ್ಲಪ್ಪ ತನ್ನ ಸಣ್ಣ ಗುಡಿಸಲಿನಲ್ಲಿ ನಾಣ್ಯವನ್ನ ಬಚ್ಚಿಡೋದು ಹೇಗೆ ಅಂತ ಸಾಕಷ್ಟು ಯೋಚನೆ ಮಾಡ್ತಾನೆ. ಯಾಕಂದ್ರೆ ಆ ಗುಡಿಸಲಲ್ಲಿ ಯಾವುದೇ ರೀತಿ ಭದ್ರತೆ ಇರೋದಿಲ್ಲ. ಹೀಗಾಗಿ ಅವನು ಈ ನಾಣ್ಯವನ್ನ ಅಡಗಿಸೋಕೆ ಸೂಕ್ತವಾದ ಸ್ಥಳ ಸಿಗ್ಲಿಲ್ಲ. ಏನ್ ಮಾಡೋದು ಅಂತ ಬಹಳ ಯೋಚನೆ ಮಾಡಿದ ನಂತರ ಆ ನಾಣ್ಯವನ್ನ ಊರಿನ ರಾಜನ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿ ಅದನ್ನ ಮಣ್ಣು ಇಟ್ಟಿಗೆಯಿಂದ ಮುಚ್ಚುತ್ತಾನೆ. ಇದಾದ್ಮೇಲೆ ಅವನಿಗೆ ಸಮಾಧಾನ ಕೂಡ ಆಗತ್ತೆ. ಪರವಾಗಿಲ್ಲ, ನನ್ನ ನಾಣ್ಯ ಎಲ್ಲೋ ಒಂದ್ ಕಡೆ ಸುರಕ್ಷಿತವಾಗಿದೆ ಅಂತ. ಹೀಗೆ ಕೆಲವು ತಿಂಗಳುಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಮಲ್ಲಪ್ಪನ ಮದುವೆಯ ಏರ್ಪಾಡು ಮಾಡ್ತಾರೆ. ಬಾಲ್ಯದಿಂದಲೂ ಕೂಡ ಒಬ್ಬಂಟಿಯಾಗಿ ಬೆಳೆದಿದ್ದಂತಹ ಮಲ್ಲಪ್ಪನಿಗೆ ತನ್ನದೇ ಆದ ಸ್ವಂತ ಕುಟುಂಬವನ್ನ ಹೊಂದೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಅವನು ಕೂಡ ತುಂಬಾ ಸಂತೋಷ ಪಡ್ತಾನೆ. ಹೀಗೆ ಈ ಸಂತೋಷದಲ್ಲಿ ಅವನು ಬೆಳ್ಳಿಯ ನಾಣ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಕೆಲವು ತಿಂಗಳುಗಳ ನಂತರ ಅವನ ಪತ್ನಿ ಗರ್ಭಿಣಿ ಆಗ್ತಾಳೆ. ತಂದೆ ಆಗ್ತಿರುವಂತ ಸುದ್ದಿ ಕೇಳಿ ಬಹಳ ಸಂತೋಷ ಪಡ್ತಾನೆ ಮಲ್ಲಪ್ಪ. ತನ್ನ ಹೆಂಡತಿಗೆ ಒಳ್ಳೆಯ ಉಡುಗೊರೆ ನೀಡೋಕೆ ಕೂಡ ಬಯಸ್ತಾನೆ. ಆದ್ರೆ ಉಡುಗೊರೆ ತರೋಕೆ ಅವನ ಬಳಿ ಅಷ್ಟೊಂದು ಹಣ ಇರೋಲ್ಲ. ಈ ಸಮಯದಲ್ಲಿ ಅವನಿಗೆ ತಾನು ಅಡಗಿಸಿದ ಬೆಳ್ಳಿ ನಾಣ್ಯದ ನೆನಪಾಯ್ತು. ತಕ್ಷಣನೇ ಮಲ್ಲಪ್ಪ ಹಳೆಯ ಅರಮನೆ ಕಡೆ ಎದ್ನೋ ಬಿದ್ನೋ ಅಂತ ಏದುಸ್ರು ಬಿಡುತ್ತಾ ಓಡ್ತಾನೆ. ಆ ಊರಿನ ರಾಜ ತನ್ನ ಹೊಸ ಅರಮನೆಯ ಕಿಟಕಿಯಿಂದ ಹೀಗೆ ಯಾರೋ ಒಬ್ಬ ಯುವಕ ಹುಚ್ಚಾಟದಿಂದ ಏಳ್ತಾ ಬೀಳ್ತಾ ಓಡ್ತಾ ಇರೋದನ್ನ ನೋಡ್ತಾನೆ. ಹೀಗೆ ನೋಡಿದ ರಾಜ ಯೋಚನೆ ಮಾಡ್ತಾನೆ, ಮಠ ಮಠ ಮಧ್ಯಾಹ್ನದ ಹೊತ್ತಲ್ಲಿ ಈ ರೀತಿ ಓಡ್ತಾ ಇದ್ದಾನೆ ಅಂದ್ರೆ ಏನೋ ಅನಾಹುತ ಆಗಿರ್ಬೇಕು. ಜೊತೆಗೆ ಆ ರಾಜ ಬಹಳ ಒಳ್ಳೆ ರಾಜ ಆಗಿರ್ತಾನೆ, ತನ್ನ ಪ್ರಜೆಗಳ ಬಗ್ಗೆ ಬಹಳ ಪ್ರೀತಿ ದಯೆಯನ್ನ ತೋರ್ತಾ ಇರ್ತಾನೆ. ಹೀಗೆ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತನ್ನ ಆದ್ಯ ಕರ್ತವ್ಯ ಅಂತ ಕೂಡ ಪರಿಗಣಿಸಿದ್ದ ರಾಜ. ಹೀಗಿರುವಾಗ ರಾಜ ಆ ಯುವಕನನ್ನ ನೋಡಿ, ಆ ಯುವಕನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳಿ ತನ್ನ ಕಾವಲುಗಾರನನ್ನ ಕಳಿಸ್ತಾನೆ. ಹೀಗೆ ಕಾವಲುಗಾರರು ಮಲ್ಲಪ್ಪನನ್ನ ಕರ್ಕೊ ಬರ್ತಾರೆ. ಆಗ ರಾಜ ಇದ್ದವನು ಮಲ್ಲಪ್ಪನನ್ನು, ಯಾಕಪ್ಪ ಇಷ್ಟು ಅವಸರದಲ್ಲಿ ಬೀಳ್ತಾ ಏಳ್ತಾ ಎಲ್ಲಿಗೆ ಓಡ್ತಿದ್ಯಾ ಅಂತ ಕೇಳಿದಾಗ, ಆಗ ಮಲ್ಲಪ್ಪ ಹೇಳ್ತಾನೆ, ಮಹಾರಾಜ್ರೆ, ನಾನು ನನ್ನ ನಿಧಿಯನ್ನ ನಿಮ್ಮ ಹಳೆಯ ಅರಮನೆಯ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೇನೆ ಅಂತ ಮಲ್ಲಪ್ಪ ಹೇಳುವಾಗ, ಇದನ್ನ ಕೇಳಿದ ರಾಜನಿಗೆ ಆಶ್ಚರ್ಯ ಆಯ್ತು. ಏನು ನಿಧಿನ? ಹೌದು, ಒಂದು ಬೆಳ್ಳಿಯ ನಾಣ್ಯ ಮಹಾರಾಜ್ರೆ. ಅದಕ್ಕೆ ಮಹಾರಾಜರು ಹೇಳ್ತಾರೆ, ನಿಧಿ ಇರುವಂತಹ ಶ್ರೀಮಂತ ವ್ಯಕ್ತಿ ತರ ನೀನೇನ್ ಕಾಣ್ತಾ ಇಲ್ವಲ್ಲ. ಸರಿಯಾಗಿ ಹೇಳು, ಎಷ್ಟು ನಾಣ್ಯಗಳಿವೆ? ಅದಕ್ಕೆ ಸರಿಯಾದ ಮೊತ್ತವನ್ನ ನಾನು ನಿನಗೆ ಕೊಡ್ತೀನಿ. ಹೀಗೆ ಹುಚ್ಚಾಪಟ್ಟೆ ಓಡ್ತಾ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಳ್ಳೋ ಅವಶ್ಯಕತೆನೆ ಇಲ್ಲ. ನನ್ನ ಪ್ರಜೆಗಳ ಸುರಕ್ಷತೆ ನನ್ನ ಪ್ರಮುಖ ಕರ್ತವ್ಯ. ಹಾಗಾಗಿ ಹೇಳು ಯುವಕ, ನಿನ್ನ ಬಳಿ ಎಷ್ಟು ನಾಣ್ಯಗಳಿವೆ? 1000? ಇಲ್ಲ ಮಹಾರಾಜ್ರೆ. 100? ಇಲ್ಲ ಮಹಾರಾಜ್ರೆ. ಮತ್ತೆ ಹೀಗೆ ಹುಚ್ಚಾಪಟ್ಟೆ ಒಂದು ಡಜನ್ ನಾಣ್ಯಗಳಿಗಾಗಿ ಓಡ್ತಾ ಇದ್ಯಾ ಅಂತ ರಾಜ ಕೇಳುವಾಗ, ಅದಕ್ಕೆ ಮಲ್ಲಪ್ಪ ಹೇಳ್ತಾನೆ, ಒಂದು ಡಜನ್ನು ಇಲ್ಲ ಮಹಾರಾಜ್ರೆ ಅಂತ ಉತ್ತರಿಸಿದಾಗ, ಮತ್ತೆ ರಾಜ ಹೇಳ್ತಾರೆ, ಹೌದಾ, ಮತ್ತೆ ಎಷ್ಟಿತ್ತು ಹೇಳು ಅಂತ ಪ್ರಶ್ನೆ ಮಾಡಿದಾಗ ಮಲ್ಲಪ್ಪ ಹೇಳ್ತಾನೆ, ನಾನು ಅಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನ ಗೋಡೆಯಲ್ಲಿ ಅಡಗಿಸಿಟ್ಟಿದ್ದೆ ಅಂತ ಮಲ್ಲಪ್ಪ ವಿವರಿಸ್ತಾನೆ. ರಾಜ ಜೋರಾಗಿ ನಗೋಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ ಆಯ್ತು. ನೀನು ನನ್ನ ಬಳಿ 1000 ನಾಣ್ಯಗಳಿವೆ ಅಂತ ಹೇಳ್ಬೋದಿತ್ತು, ಆದ್ರೆ ನೀನು ಸುಳ್ಳು ಹೇಳಲಿಲ್ಲ. ನಾನ್ ನಿನಗೆ 1000 ನಾಣ್ಯಗಳನ್ನ ಕೊಡ್ತೀನಿ ಅಂತ ಮಹಾರಾಜ ಹೇಳಿದಾಗ, ಇದನ್ ಕೇಳ್ದಂತ ಮಲ್ಲಪ್ಪ ಒಂದ್ ಕ್ಷಣ ಮೌನವಾಗ್ಬಿಟ್ಟ. ನಂತರ ಗೌರವದಿಂದ, ಹೃದಯಪೂರ್ವಕ ಧನ್ಯವಾದಗಳು ಮಹಾರಾಜ್ರೆ, ಆದ್ರೆ ಆ ನಾಣ್ಯವು ನನ್ನ ಸ್ವಂತ ನಿಧಿಯಾಗಿದೆ. ನಾನು ಜೀವನದಲ್ಲಿ ಮೊದಲ ಬಾರಿಗೆ ತಂದೆ ಆಗ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ನೀವು ಕರುಣೆಯಿಂದ ಕೊಡ ಮಾಡಿದ ಹಣದಿಂದ ನನ್ನ ಹೆಂಡತಿಗೆ ಉಡುಗೊರೆ ನೀಡೋಕೆ ನಾನು ಬಯಸೋದಿಲ್ಲ ಅಂತ ಹೇಳ್ದ. ಮಲ್ಲಪ್ಪ ಈ ರೀತಿ ಹೇಳ್ದಾಗ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಇಂತಹ ಒಬ್ಬ ಮುಗ್ಧ ವ್ಯಕ್ತಿ ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದನಲ್ಲ ಅಂತ ರಾಜನಿಗೆ ಆಶ್ಚರ್ಯ ಆಯ್ತು. ಜೊತೆ ಜೊತೆಗೆ ಒಬ್ಬ ಸರಳ ವ್ಯಕ್ತಿಯ ಉದಾತ್ತ ನಿಲುವಿನಿಂದ ರಾಜನಿಗೆ ಮುಖಭಂಗ ಆದ ಹಾಗೆ ಅನ್ಸಿ ಸಿಟ್ಟಿನಿಂದ ಜೋರಾಗಿ ಘೋಷಿಸ್ತಾನೆ, ನಾನ್ ನಿನಗೆ 5000 ನಾಣ್ಯಗಳನ್ನ ಕೊಡ್ತೀನಿ, ತೆಗೆದುಕೊಂಡು ನೀನು ಇಲ್ಲಿಂದ ಹಿಂತಿರುಗು ಅಂತ ರಾಜ ಆಜ್ಞೆಯನ್ನ ಮಾಡ್ತಾನೆ. ಈ ಮಾತನ್ನ ಕೇಳಿದಂತಹ ಮಲ್ಲಪ್ಪ, ರಾಜನ ಆಜ್ಞೆಯನ್ನ ಸ್ವೀಕರಿಸ್ತಿದ್ರೆ ಅದು ನನ್ನ ಜೀವಕ್ಕೆ ಸಂಸ್ಕಾರ ತರಬಹುದು ಅಂತ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ಎಷ್ಟೇ ಕಷ್ಟ ಆದ್ರೂ ತಾನು ಬಚ್ಚಿಟ್ಟ ತನ್ನ ನಾಣ್ಯವನ್ನ ಹಿಂಪಡಿಲೇಬೇಕು ಅಂತ ಕೂಡ ಬಯಸ್ತಾನೆ. ನಂತರದಲ್ಲಿ ವಿನಮ್ರವಾಗಿ, ಮಹಾರಾಜ್ರೇ, ನೀವು ತುಂಬಾ ದಯಾಳು, ಪ್ರಜೆಗಳನ್ನ ನಿಮ್ಮ ಮಕ್ಕಳ ರೀತಿ ನೋಡ್ಕೊಳ್ತಿದ್ದೀರಾ. ನಿಮ್ಮ ಬಳಿ ನಾನು ಇನ್ನೊಂದು ಬೇಡ್ಕೊಳ್ಬಹುದಾ, ಇನ್ನೊಂದು ಕೋರಿಕೆಯನ್ನ ಕೇಳಬಹುದಾ ಅಂತ ಕೇಳ್ತಾನೆ. ಆ ಮಲ್ಲಪ್ಪ ದಯೆ ತೋರಿ ಎನ್ನುವ ರೀತಿಯಲ್ಲಿ ಬೇಡ್ಕೊಂಡದ್ದು ನೋಡಿ ರಾಜನಿಗೆ ಬಹಳ ಸಂತೋಷ ಆಗತ್ತೆ. ನಂತರದಲ್ಲಿ ರಾಜ ಕನಿಕರದಿಂದ ಉದಾರ ಮನೋಭಾವ ವ್ಯಕ್ತಪಡಿಸ್ತಾ, ಖಂಡಿತವಾಗಿಯೂ ನೀನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಹೇಳ್ದ. ನಂತರದಲ್ಲಿ ಮಲ್ಲಪ್ಪ ತನ್ನ ಕೈಗಳನ್ನ ಜೋಡಿಸಿ, ಮಹಾರಾಜ್ರೇ, ನಾನು ಬಾಲ್ಯದಿಂದಲೂ ಒಂದು ಸಣ್ಣ ಗುಡಿಸಿಲಲ್ಲಿ ವಾಸ ಮಾಡ್ತಿದ್ದೀನಿ. ಈಗ ನನಗೆ ಮದುವೆ ಆಗಿದೆ. ನನ್ನ ಸ್ವಂತ ಕುಟುಂಬವನ್ನ ಪ್ರಾರಂಭಿಸ್ತಾ ಇರೋದ್ರಿಂದ ನನ್ನ ಕುಟುಂಬಕ್ಕಾಗಿ ಒಂದು ಸರಿಯಾದ ಮನೆಯನ್ನ ನಿರ್ಮಿಸೋಕೆ ಸ್ವಲ್ಪ ಭೂಮಿಯನ್ನ ಪಡಿಬಹುದೇ ಅಂತ ರಾಜನ ಹತ್ರ ಕೇಳಿದಾಗ ರಾಜ ಬಹಳ ಸಂತೋಷದಿಂದ, ಈ ರಾಜ್ಯದ ರಾಜನಾಗಿ ನಿನಗೆ ಇಷ್ಟ ಬಂದ ಕಡೆ 5 ಎಕರೆ ಭೂಮಿಯನ್ನ ಪಡ್ಕೋ ಅಂತ ಹೇಳಿ ನಾನು ಆಜ್ಞೆ ಮಾಡ್ತೀನಿ ಅಂತ ಘೋಷಿಸ್ತಾರೆ. ಮಲ್ಲಪ್ಪ ಮತ್ತೆ ತನ್ನ ಕೈಗಳನ್ನ ಮಡಚಿ, ಹಾಗಾದ್ರೆ ಮಹಾರಾಜ್ರೆ, ನಾನು ಜಾಗವನ್ನ ಈ ಅರಮನೆಯ ಉತ್ತರ ದಿಕ್ಕಿನಲ್ಲಿ ಬಯಸ್ತೀನಿ ಅಂತ ಹೇಳ್ತಾನೆ. ರಾಜ, ಬಹಳ ಒಳ್ಳೇದು, ನನ್ನ ಹಳೆಯ ಅರಮನೆಯು ಇದೇ ಅರಮನೆಯ ಉತ್ತರ ದಿಕ್ಕಿನಲ್ಲಿದೆ ಅಂತ ನಿನಗೆ ಗೊತ್ತಲ್ವಾ? ಇರ್ಲಿ, ನೀನು ನನ್ನ ಆಜ್ಞೆಯನ್ನ ಪಾಲಿಸಿದ್ದಿ. ನೀನು ಪ್ರಾಮಾಣಿಕ, ಕಷ್ಟಪಟ್ಟು ದುಡಿಯುವವ, ಬುದ್ಧಿವಂತ ಮತ್ತು ನಿಯತಿನ ವ್ಯಕ್ತಿಯಾಗಿದ್ಯಾ. ಈಗ ನಿನ್ನ ನಿಧಿಯನ್ನು ಹಾಗೆ ಜಾಗವನ್ನು ಕೂಡ ನೀನು ಪಡಿತಾ ಇದ್ಯಾ ಅಂತ ಹೇಳಿ ರಾಜ ಹೇಳುವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷ ಆಯ್ತು. ಹಾಗೆ ಕೊನೆಗೂ ಮಲ್ಲಪ್ಪ ರಾಜ ನೀಡಿದಂತ 5 ಎಕರೆ ಜಾಗವನ್ನು ಜೊತೆಗೆ ತನ್ನ ಬೆಳ್ಳಿ ನಾಣ್ಯವನ್ನು ಪಡ್ಕೊಂಡ. ಹೀಗೆ ಈ ಕತೆ ಮುಗಿಯುತ್ತೆ. ಈ ಕತೆಯ ನೀತಿ ಪಾಠವೇನಂದ್ರೆ, ನೀವು ಏನನ್ನಾದ್ರೂ ಅಂತರಂಗದಿಂದ ಅಂದ್ರೆ ನಿಜವಾಗ್ಲೂ ಬಯಸಿದ್ರೆ ಅದನ್ನ ಸಾಧಿಸೋಕೆ ಪ್ರಯತ್ನಿಸುವುದನ್ನ ಮುಂದುವರೆಸಿದ್ರೆ ಇತರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಅರ್ಥ ಆಗುತ್ತೆ.
2: ಓ, ಒಳ್ಳೇದು ಲಕ್ಷ್ಮಿ. ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋರಿಗೂ ಅರ್ಥ ಆಗೋ ರೀತಿನಲ್ಲಿ ನೀನು ಕಥೆಯನ್ನ ಹೇಳಿದ್ಯಾ.
0: ಹೌದಾ, ನಿಜವಾಗ್ಲೂ? ಹಾಗಾದ್ರೆ ನೀವೇನ್ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ದಯವಿಟ್ಟು ನನ್ಗೆ ತಿಳಿಸಿ ನೋಡೋಣ.
1: ಅಂದ್ರೆ ನೀನು ಈ ಸಹಾಯವಾಣಿಯ ಬಗ್ಗೆ ನಮಗ್ ತಿಳಿಸ್ದಂತೆ ನಾವು ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ. ನಿನ್ ಮಾತನ್ ಕೇಳಿದ ನಂತರ ನನ್ ಮಗನಿಗೆ ಇಷ್ಟ ಆಗಲ್ಲ,
4: ನನ್ ಸೊಸೆಗ್ ಬೇಜಾರಾಗತ್ತೆ,
1: ಈ ತರ ಬೇರೆ ಬೇರೆ ಕಾರಣಗಳನ್ನ ಎಲ್ರು ಹೇಳ್ತಾನೆ ಇರ್ತಾರೆ. ಆದ್ರೆ ನಾವ್ ಅಂದ್ಕೊಂಡಿದ್ದನ್ನ ಹಾಗೆ ಯಾರೋ ಏನೋ ಹೇಳ್ತಾರೆ ಅಂತ ಬಿಟ್ಬಿಡ್ಬೇಕಾಗಿಲ್ಲ. ನಮಗ್ ಅವಕಾಶ ಸಿಕ್ಕಾಗ್ಲೆಲ್ಲ ಈ ಮಾಹಿತಿಯನ್ನ ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ನಾವೆಲ್ಲ ಪ್ರಯತ್ನ ಪಡ್ತಾನೆ ಇರ್ತೀವಿ. ಅಲ್ರೇನ್ರಪ್ಪ?
2: ಹೌದು ರಾಮಣ್ಣ, ನೀನ್ ಹೇಳಿದ್ ಸರಿ ರಾಮಣ್ಣ. ಯಾಕಂದ್ರೆ ಈ ವಿಷಯಗಳು ನಮ್ಮ ಮಕ್ಕಳಿಗೆ ಕೆಟ್ಟದ್ ಮಾಡಕ್ಕಲ್ಲ, ನಮ್ಮ ಸ್ವಂತ ಉಪಯೋಗಕ್ಕಾಗಿ ಹಂಚಿಕೊಳ್ಬೇಕಾಗಿದೆ ಅಷ್ಟೇ.
0: ಸರಿಯಾಗಿ ಹೇಳಿದ್ರಿ ಜೊತೆಗಾರ. ಸರಿ, ಮತ್ತೆ ತಾತ ನಾವೀಗ ಫೋನ್ ಮಾಡ್ಬೇಕಲ್ವಾ? ನೀವು 1 4 5 6 7 ಈ ಸಂಖ್ಯೆಗೆ ಫೋನ್ ಮಾಡಿ ಮಾತಾಡಿ. ನಂತರ ನಾನ್ ನಿಮಗ್ ವಾಪಸ್ ಫೋನ್ ಮಾಡ್ತೀನಿ. ಆಗ ನೀವ್ ನನ್ ಫೋನ್ಗೆ ಉತ್ತರ ಕೊಡ್ತೀರಾ ತಾನೆ? ಮತ್ ಫೋನ್ ಎತ್ತಿ ಇದಕ್ಕಾಗಿ 1 ಒತ್ತ್ರಿ, ಅದಕ್ಕಾಗಿ 2 ಒತ್ತ್ರಿ ಅಂತ ಹೇಳಲ್ಲ ತಾನೆ?
6: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
7: ಇದುವರೆಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಿವಿ ಮೂಗು ಗಂಟಲು ವಿಭಾಗದ ತಜ್ಞರು ಆಗಿರುವ ಡಾಕ್ಟರ್ ರೋಹನ್ ಎಂ ದೀಕ್ಷಿತ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಡಾಕ್ಟರ್ ರೋಹನ್ ಎಂ ದೀಕ್ಷಿತ್ ಅವರು ಇವತ್ತು ನಮಗೆ ಥೈರಾಯ್ಡ್ ಕುರಿತಾಗಿ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಕಾಯಿಲೆಗಳು ಬಂದಂತೆ ಥೈರಾಯ್ಡ್ ಬಗ್ಗೆ ಕೂಡ ಜನರು ಮಾತಾಡ್ತಾರೆ. ನಿಜವಾಗಿ ಥೈರಾಯ್ಡ್ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಓಕೆ ಶೋರ್. ನೋಡಿ, ಥೈರಾಯ್ಡ್ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಇರುವಂತ ಒಂದು ಗ್ರಂಥ. ಗ್ರಂಥ ಅಂದ್ರೆ ಯಾವುದೇ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವಂತ ಒಂದು ಟಿಶ್ಯೂಗೆ ನಮ್ಮ ಶರೀರದಲ್ಲಿ ಇರುವಂತ ಅದಕ್ಕೆ ಗ್ರಂಥ ಅಂತ ಕರಿತೇವೆ. ಈ ರೀತಿ ಥೈರಾಯ್ಡ್ ಒಂದು ಗ್ರಂಥ. ಥೈರಾಯ್ಡ್ ಗ್ರಂಥ ಎಲ್ಲಿರುತ್ತೆ ಅಂತ ಹೇಳಿ ಕುತ್ತಿಗೆಯಲ್ಲಿ ಇರ್ತದೆ. ನಮ್ಮ ವಿಂಡ್ ಪೈಪ್ ಅಂತ ಏನ್ ಹೇಳ್ತೇವೆ ಅಥವಾ ಉಸಿರಾಡುವ ನಲಿ ಏನಿದೆ ಅದರ ಮುಂದ್ಗಡೆನೆ ಇರ್ತದೆ. ಸೊ ಇದಕ್ಕೆ ಇದು ಥೈರಾಯ್ಡ್ ಅಂತ ಕರೆಯುವಂಥದ್ದು. ಇದು ಎರಡು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ, T3 ಮತ್ತೆ T4 ಅಂತ. ಸೊ ಇದೊಂದು ರೀತಿಯ ಮಾಸ್ಟರ್ ಹಾರ್ಮೋನ್ ಅಂತಾನೆ ಹೇಳ್ಬೋದು. ಮಾಸ್ಟರ್ ಹಾರ್ಮೋನ್ ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಶರೀರದಲ್ಲಿರುವಂತಹ ಹೆಚ್ಚಿನ ಆಕ್ಟಿವಿಟಿಗಳನ್ನ ಇದು ಮ್ಯಾನೇಜ್ ಮಾಡ್ತದೆ. ಸೊ ಅದಕ್ಕೆ ಮಾಸ್ಟರ್ ಹಾರ್ಮೋನ್ ಅಂತ ಕರಿತೇವೆ ಥೈರಾಯ್ಡ್ ಹಾರ್ಮೋನ್. ಸೊ ಇದೊಂದು ಥೈರಾಯ್ಡ್ ಗ್ರಂಥ.
0: ಈಗ ತುಂಬಾ ಮಂದಿಗೆ ನಮ್ಗೆ ಥೈರಾಯ್ಡ್ ಇದೆ ಅಂದ ತಕ್ಷಣ ತುಂಬಾ ಭಯ ಬೀಳ್ತಾರೆ ಜನ. ದೊಡ್ಡ ಕಾಯಿಲೆ ಬಂದಾಗ ಅದನ್ನ ಅವ್ರು ತಿಳ್ಕೊಳ್ತಾರೆ. ನಿಜವಾಗಿ ಈ ಥೈರಾಯ್ಡ್ ಯಾವ ಕಾರಣಕ್ಕಾಗಿ ಬರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ?
1: ಹೆಚ್ಚಿನ ಜನರಲ್ಲಿ ಒಂದು ಮಿಸ್ಇನ್ಫಾರ್ಮೇಶನ್ ಅಂದ್ರೆ ರಾಂಗ್ ಮಾಹಿತಿ ಉಂಟು. ಏನಂತ ಹೇಳಿದ್ರೆ ಗಂಟಲು ನೋವು ಬಂದಾಗ, ಕುತ್ತಿಗೆ ನೋವು ಬಂದಾಗ, ಈ ರೀತಿ ಎಲ್ಲ ಬಂದಾಗ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಅವರು ಭಯ ಬೀಳದುಂಟು. ಆದ್ರೆ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಒಂದು ಕುತ್ತಿಗೆ ನೋವು ಅಥವಾ ಗಂಟಲು ನೋವು ಬರುದಿಲ್ಲ, ಅವರಿಗೆ ಬೇರೆ ರೀತಿಯ ಲಕ್ಷಣಗಳು ಇರ್ತವೆ, ಅದು ನಾನು ಮುಂದೆ ಹೇಳ್ತೇನೆ. ಆದ್ರೆ ಈ ರೀತಿ ಫಸ್ಟ್ ಭಯ ಬೀಳೋದನ್ನ ಫಸ್ಟ್ ನಿಲ್ಲಿಸಬೇಕು, ಹಾಗೂ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕು ಫಸ್ಟ್ ಈ ರೀತಿ ಸಮಸ್ಯೆ ಇದ್ರೆ. ಥೈರಾಯ್ಡ್ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಬರ್ತದೆ ಅಂತ ಹೇಳಿದ್ರೆ, ಥೈರಾಯ್ಡ್ ಬರ್ಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ಉಪ್ಪಲ್ಲಿ ಅಯೋಡಿನ್ ಅಂಶ ಕಮ್ಮಿ ಇರುವಂತದ್ದು. ಒಂದು ಥೈರಾಯ್ಡ್ ಗ್ರಂಥ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಯೋಡಿನ್ ಎನ್ನುವ ಅಂಶ ಬಹಳ ಇಂಪಾರ್ಟೆಂಟ್. ನೀವು ಉಪ್ಪು ಪ್ಯಾಕೇಜಿಂಗ್ ಅಲ್ಲಿ ನೋಡಿರ್ಬೋದು ಅಯೋಡೈಸ್ಡ್ ಸಾಲ್ಟ್ ಅಂತ ಬರೆದಿರ್ತದೆ. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡಿರುವಂತದ್ದು. ಕಂಪಲ್ಸರಿಯಾಗಿ ಎಲ್ಲ ಉಪ್ಪಲ್ಲಿ ಸಹ ಅಯೋಡಿನ್ ಇರಬೇಕು ಅಂತ ಅವರೊಂದು ರೆಗ್ಯುಲೇಷನ್ ಹಾಕಿದ್ದಾರೆ. ಸೊ ಆ ರೀತಿ ಅಯೋಡಿನ್ ಇರುವಂತ ಉಪ್ಪನ್ನ ಕನ್ಸ್ಯೂಮ್ ಮಾಡಿದ್ರೆ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಬರುವುದಿಲ್ಲ. ಸೊ ಅಯೋಡಿನ್ ಇರೋದು ಒಂದು ಅಂಶ. ಎರಡನೇ ಕಾರಣ ಅಂತ ಹೇಳಿದ್ರೆ ಏಜ್ ಆಗ್ತಾ ಆಗ್ತಾ ಕೆಲವರಲ್ಲಿ ಥೈರಾಯ್ಡ್ ಸಮಸ್ಯೆ ಬರಬಹುದು. ಕೆಲವು ಸಲ ಪ್ರೆಗ್ನೆನ್ಸಿಯಲ್ಲಿ ಇರುವಾಗ, ಪ್ರೆಗ್ನೆನ್ಸಿ ಇರುವ ಟೈಮಲ್ಲಿ ಥೈರಾಯ್ಡಿನ ಏರುಪೇರುಗಳು ಕಾಣ್ಬೋದು. ಸೊ ಇದು ಮೇನ್ ಆಗಿ ಮೂರು ಕಾರಣಗಳಿರ್ತದೆ. ಇನ್ನೊಂದು ನಾಲ್ಕನೇ ಕಾರಣ ಆಟೋ ಇಮ್ಯೂನ್ ಡಿಸೀಸ್ ಅಂತ ಉಂಟು. ಇದೊಂದು ರೀತಿಯ ಕಾಯಿಲೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಥೈರಾಯ್ಡ್ ಗ್ರಂಥವನ್ನು, ನಮ್ಮ ಬ್ರೈನ್ ಏನಿದೆ, ಮೆದುಳೇನಿದೆ, ಇದು ನಮ್ಮ ಗ್ರಂಥ ಅಲ್ಲ ಎಂಬುವಂತೆ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಸೊ ಅಂದ್ರೆ ಒಂದು ಫಾರಿನ್ ಆಬ್ಜೆಕ್ಟ್ ತರ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಇದೊಂದು ರೀತಿಯ ಕಾಯಿಲೆ. ಸೊ ಇಂಥ ಕಾರಣಗಳು ಸಹ ಒಂದು ಅರೌಂಡ್ 10% ಚಾನ್ಸ್ ಅಲ್ಲಿ ಥೈರಾಯ್ಡ್ ಸಮಸ್ಯೆ ಬರೋ ಸಾಧ್ಯತೆ ಇರ್ತದೆ.
0: ಡಾಕ್ಟರ್, ಈಗ ಈ ಥೈರಾಯ್ಡ್ ನಮಗೆ ಇದೆ ಎನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ, ಅದರ ಲಕ್ಷಣಗಳು ಹೇಗೆಲ್ಲ ಇರುತ್ತೆ?
1: ನೋಡಿ, ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಕೆಲವು ಮೇಜರ್ ಲಕ್ಷಣಗಳು, ಒಂದು ಜಾಸ್ತಿ ಆದರೆ ಒಂದು ರೀತಿಯ ಲಕ್ಷಣಗಳು ಇರ್ತದೆ, ಥೈರಾಯ್ಡ್ ಕಮ್ಮಿ ಆದರೆ ಒಂದು ರೀತಿಯ ಲಕ್ಷಣ ಇರ್ತದೆ. ನಮ್ಮ ಬಾಡಿ ಒಂದು ಮೆಷಿನ್ ಇದ್ದ ಹಾಗೆ, ಮೆಷಿನ್ ಹೇಗೆ ವರ್ಕ್ ಆಗ್ತದೆ ಅದೇ ರೀತಿ ನಮ್ಮ ದೇಹ ಕೂಡ ವರ್ಕ್ ಆಗ್ತದೆ. ಸೊ ಈ ಥೈರಾಯ್ಡ್ ಹಾರ್ಮೋನ್ ನಮ್ಮ ಬಾಡಿ ಯಾವ ಸ್ಪೀಡಲ್ಲಿ ವರ್ಕ್ ಆಗ್ತಾ ಉಂಟು ಅನ್ನೋದನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಹಾರ್ಮೋನ್. ಒಂದು ವೇಳೆ ಥೈರಾಯ್ಡ್ ಹೆಚ್ಚು ಕಮ್ಮಿ ಆದರೆ, ಫಸ್ಟಿಗೆ ಹೆಚ್ಚಿನ ಜನರಲ್ಲಿ ಒಂದು 80% ಜನರಲ್ಲಿ ಕುತ್ತಿಗೆ ಮುಂದೆ ಗಂಟು ಬರ್ತದೆ. ಅದನ್ನು ಹೆಚ್ಚಾಗಿ ಅವರು ನೋಟಿಸ್ ಮಾಡೋದಿಲ್ಲ, ಯಾಕಂದರೆ ಅವ್ರು ದಿನ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಅವರಿಗೆ ಅದು ಗೊತ್ತಾಗೋದಿಲ್ಲ. ಅದನ್ನೇ ಬೇರೆ ಯೂಶ್ವಲಿ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಇರೋರು ಅದನ್ನು ಫಸ್ಟು ನೋಟಿಸ್ ಮಾಡಿ ಹೇಳ್ತಾರೆ, ಈ ರೀತಿ ಕುತ್ತಿಗೆಯಲ್ಲಿ ಒಂದು ಗಂಟು ಉಂಟು ಅಂತ ಹೇಳಿ. ಇದು ಫಸ್ಟ್ ಲಕ್ಷಣ ಬರುವಂಥದ್ದು. ನೆಕ್ಸ್ಟ್, ಥೈರಾಯ್ಡ್ ಹಾರ್ಮೋನ್ ಒಂದು ವೇಳೆ ಜಾಸ್ತಿ ಆದರೆ ಏನಾಗ್ತದೆ, ಹಾರ್ಮೋನ್ ಜಾಸ್ತಿ ಇದ್ರೆ, ನಾನು ಹೇಳಿದಾಗ ಬಾಡಿ ಮೆಷಿನ್ ಇದ್ದಾಗೆ, ಒಂದು ವೇಳೆ ಮೆಷಿನ್ ಫಾಸ್ಟ್ ಆಗಿ ವರ್ಕ್ ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಬಾಡಿಯಲ್ಲಿ ಈಗ ನಮ್ಮ ಬಾಡಿ ಫಾಸ್ಟ್ ಆಗಿ ವರ್ಕ್ ಆಗಲಿ ಶುರು ಆದರೆ, ಫಸ್ಟ್ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತದೆ, ಇದು ಮೇನ್ ಲಕ್ಷಣ. ಸೆಕೆಂಡ್ ಆಗಿ, ನಮ್ಮ ಬಾಡಿ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ತಿನ್ನುವಂಥ ಆಹಾರವನ್ನೆಲ್ಲ ಅದು ಡೈಜೆಸ್ಟ್ ಮಾಡಿಬಿಡ್ತದೆ. ಸೊ ಹಾಗಾಗಿ ನಮಗೆ ನಮ್ಮ ಬಾಡಿಯಲ್ಲಿ ಇರುವಂಥ ಚರ್ಬಿ, ಫ್ಯಾಟ್ ಅಂಶ ಏನುಂಟು ಅದು ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಸೆಕೆಂಡ್ ಏನಾಗ್ತದೆ, ವೆಯ್ಟ್ ಲಾಸ್ ಆಗ್ತದೆ, ವೆಯ್ಟ್ ಕಮ್ಮಿ ಆಗ್ತಾ ಹೋಗ್ತದೆ ಒಂದು ವೇಳೆ ಥೈರಾಯ್ಡ್ ಜಾಸ್ತಿ ಇದೆ. ಥರ್ಡ್ ಏನಾಗ್ತದೆ, ಒಂದು ವೇಳೆ ಬಾಡಿ ಜಾಸ್ತಿ ಫಂಕ್ಷನ್ ಮಾಡ್ತಾ ಉಂಟು ಅಂತ ಹೇಳಿದರೆ, ನಮ್ಮ ಕರಳುಗಳು ಜಾಸ್ತಿಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ, ಹಾಗಾಗಿ ಭೇದಿ ಆಗ್ತದೆ, ಇದು ಮೂರನೇದು. ನಾಲ್ಕನೇದು ಏನಾಗ್ತದೆ, ಹೀಟ್, ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತಿರೋದ್ರಿಂದ ಹೆಚ್ಚಾಗಿ ಅವರಿಗೆ ಅಂಥ ಥೈರಾಯ್ಡ್ ಜಾಸ್ತಿ ಇರುವಂಥ ಪೇಷಂಟ್ಗಳಿಗೆ ಹೀಟ್ ಟಾಲ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದರೆ ಸ್ವಲ್ಪ ಸೆಕೆ ಇದ್ರೂ ಕೂಡ ಅವರಿಗೆ ಅದನ್ನು ಅಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, ಈ ರೀತಿ ಸೆಕೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಕಳ್ಕೊಳ್ತಾರೆ. ಐದನೇದಾಗಿ ಅತ್ಯಂತ ಬೇಗ ಸಿಟ್ಟು ಬರುವಂಥದ್ದು ಇರ್ಬೋದು, ಇರಿಟೇಷನ್, ಇರಿಟೇಬಿಲಿಟಿ ಅಂತ ಏನು ಕರಿತೇವೆ, ಸ್ವಲ್ಪ ಅವರಿಗೆ ಟ್ರಿಗರ್ ಮಾಡಿದರೂ ಕೂಡ ಒಂದು ಇರಿಟೇಷನ್ ಆಗುವಂಥ ಒಂದು ಲಕ್ಷಣಗಳು ಇರ್ತದೆ. ಮತ್ತು ಆರನೇದಾಗಿ, ಇದು ಮಹಿಳೆಯರಲ್ಲಿ ಆಗುವಂಥದ್ದು, ಮುಟ್ಟಿನ ಸಮಯ ಅಂದರೆ ನಾವು ಪಿರಿಯಡ್ಸ್ ಅಂತ ಏನು ಹೇಳ್ತೀವಿ, ಆ ಟೈಮಲ್ಲಿ ಪಿರಿಯಡ್ಸಲ್ಲಿ ಬರುವಂಥ ರಕ್ತಸ್ರಾವ ಏನಾಗ್ತದೆ ಅದು ಜಾಸ್ತಿ ಆಗ್ತದೆ. ಮತ್ತು ಪಿರಿಯಡ್ಸ್ ಯೂಶ್ವಲಿ 25-40 days ಟೈಮಲ್ಲಿ ಬರಬೇಕಾದಂಥದ್ದು, ಬಟ್ ಥೈರಾಯ್ಡ್ ಒಂದು ವೇಳೆ ಜಾಸ್ತಿ ಆದರೆ ಅದು 15 days ನೆಕ್ಸ್ಟ್ ಪಿರಿಯಡ್ ಬಂದುಬಿಡ್ತದೆ. ಸೊ ಈ ರೀತಿಯ ಲಕ್ಷಣಗಳು ಮಹಿಳೆಯರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇದೆಲ್ಲ ಥೈರಾಯ್ಡ್ ಜಾಸ್ತಿ ಆದರೆ ಆಗುವಂಥದ್ದು. ಕಮ್ಮಿ ಆದರೆ ಆಗುವಂಥದ್ದು ಏನಂದರೆ, ಇದರ ಎಕ್ಸಾಕ್ಟ್ ಆಪೋಸಿಟ್ ಆಗ್ತದೆ. ಅಂದರೆ ಒಂದು ವೇಳೆ ಥೈರಾಯ್ಡ್ ಕಮ್ಮಿ ಆದರೆ ನಮ್ಮ ಬಾಡಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಸೊ ಆ ಟೈಮಲ್ಲಿ ಏನಾಗ್ತದೆ, ನಮ್ಮ ತಿಂದ ಆಹಾರವನ್ನೆಲ್ಲ ಬರ್ನ್ ಮಾಡುವುದಿಲ್ಲ, ಅವಾಗ ವೆಯ್ಟ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಥೈರಾಯ್ಡ್ ಕಮ್ಮಿ ಇರೋರಲ್ಲಿ ವೆಯ್ಟ್ ಜಾಸ್ತಿ ಆಗ್ತದೆ ಒಂದು. ಎರಡನೇ ಲಕ್ಷಣ, ನಮ್ಮ ಬಾಡಿಯಲ್ಲಿ ಹೀಟ್ ಕಮ್ಮಿ ಆಗ್ತದೆ, ಹೀಟ್ ಪ್ರೊಡಕ್ಷನ್ ಏನುಂಟು ಅದು ಕಮ್ಮಿ ಆದ ಕಾರಣ ಅವರಿಗೆ ಸ್ವಲ್ಪ ಕೋಲ್ಡ್ ಆದರೂ ಕೂಡ ತುಂಬ ಚಳಿ ಆಗ್ಲಿಕ್ಕೆ ಶುರು ಆಗ್ತದೆ, ಇದು ಎರಡನೇದು. ಮೂರನೇದಾಗಿ ಅವರ ಕರುಳಿನ ಮೂಮೆಂಟ್ ಏನಿದೆ ಅಂದರೆ ಕರುಳಿನ ಕೆಲಸ ಮಾಡೋದು ಅದು ಕಮ್ಮಿ ಆಗಿಬಿಡುತ್ತೆ, ಹಾಗಾಗಿ ಅವರಿಗೆ ಕರೆಕ್ಟಾಗಿ ಡೈಜೆಷನ್ ಆಗದ ಕಾರಣ ಮೋಷನ್ ಕರೆಕ್ಟಾಗಿ ಪಾಸ್ ಆಗೋದಿಲ್ಲ. ಇದಕ್ಕೆ ಕಾನ್ಸ್ಟಿಬೇಷನ್ ಅಂತ ಹೇಳ್ತೇವೆ, ಅಂದರೆ ಗಟ್ಟಿಗಟ್ಟಿಯಾದ ಮೋಷನ್ ಆಗುವಂಥದ್ದು ಅಥವಾ ಮೋಷನ್ ಕರೆಕ್ಟಾಗಿ ಎರಡು ಮೂರು ದಿನಕ್ಕೆ ಒಂದ್ಸಲ ಆಗುವಂಥದ್ದು, ಈ ರೀತಿ ಸಮಸ್ಯೆ ಎದುರಾಗ್ತದೆ. ನಾಲ್ಕನೇದಾಗಿ ಅಂಥವರಲ್ಲಿ ಮಾನಸಿಕವಾಗಿ ಡಿಪ್ರೆಷನ್ ಅಂತ ಏನು ಹೇಳ್ತೇವೆ, ಮಾನಸಿಕ ಕುಂದತೆ ಅಥವಾ ಕುಗ್ಗುವಂಥದ್ದು, ಈ ರೀತಿ ಸಮಸ್ಯೆ ಅವರಲ್ಲಿ ಆಗ್ತದೆ, ಡಿಪ್ರೆಷನ್ ಅಂತ ಕರೆಯುವಂಥದ್ದು. ಸೊ ಈ ರೀತಿಯಲ್ಲಿ ಮತ್ತೆ ಇನ್ನೊಂದು ಮಹಿಳೆಯರಲ್ಲಿ ಆಗುವಂಥದ್ದು ರಕ್ತಸ್ರಾವ, ಪಿರಿಯಡ್ಸ್ ಟೈಮಲ್ಲಿ ಹೋಗುವಂಥ ರಕ್ತ ಅದು ಸ್ವಲ್ಪ ಹೋಗ್ತದೆ, ಹಾಗೂ ಎರಡು ಪಿರಿಯಡ್ಸ್ನ ಮಧ್ಯೆ ಡಿಲೇ ಆಗ್ತದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಲ ಪಿರಿಯಡ್ ಬಂದರೆ ನೆಕ್ಸ್ಟ್ ಪಿರಿಯಡ್ ಮೇ ಬಿ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ಬರ್ಬೋದು. ಸೊ ಈ ರೀತಿ ಸಮಸ್ಯೆಗಳು ಮಹಿಳೆಯರಲ್ಲಿ ಆಗ್ತದೆ. ಸೊ ಈ ರೀತಿಯ ಲಕ್ಷಣಗಳು ಕಮ್ಮಿ ಆದರೆ ಒಂದು ರೀತಿ ಇರ್ತದೆ, ಆದರೆ ಆಪೋಸಿಟ್ ಜಾಸ್ತಿ ಆದರೆ ಬರ್ತದೆ. ಹೆಚ್ಚಾಗಿ ಪ್ರೆಗ್ನೆನ್ಸಿಯಲ್ಲಿ ಒಂದು ಸೇ ಒಂದು 5-10% ಜನರಿಗೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಅದು ಯಾಕಂದರೆ ನಮ್ಮ ಬಾಡಿಯಲ್ಲಿ ಮಗು ಆಲ್ರೆಡಿ ಇರೋದ್ರಿಂದ ಅದು ಚೇಂಜಸ್ ಆಗುವಾಗ ಅಂಥ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಎದುರಾಗ್ತದೆ. ಇದು ಹೆಚ್ಚಾಗಿ ಪ್ರೆಗ್ನೆನ್ಸಿ ಆದ ನಂತರ ಸರಿ ಹೋಗುವಂಥ ಸಮಸ್ಯೆ. ಇದಕ್ಕೆ ಏನು ಮಾಡಬೇಕಂತ ಹೇಳಿದರೆ ನೀವಾಗೆ ಮಾತ್ರೆ ತೊಗೊಳ್ಳೋದು ಅಥವಾ ಎಲ್ಲ ತೊಗೊಂಡದನ್ನು ಡೈರೆಕ್ಟ್ ಕಂಟಿನ್ಯೂ ಹಾಗೆ ಮಾಡಬಾರ್ದು. ಎಷ್ಟು ಟೈಮಿಗೆ ಮಾತ್ರೆ ಕೊಟ್ಟಿರ್ತಾರೋ ಅಷ್ಟೇ ಸಮಯಕ್ಕೆ ಮಾತ್ರೆ ತೊಗೊಳ್ಳೋದು, ಹಾಗೂ ರೆಗ್ಯುಲರ್ ಟೆಸ್ಟಿಂಗ್ ಮಾಡಬೇಕಾಗ್ತದೆ. ಇಂಥ ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದರೆ ಅವರು ತಿಂಗಳಿಗೊಂದ್ಸಲ ಅಟ್ಲೀಸ್ಟ್ ಒಂದು ಥೈರಾಯ್ಡ್ ಚೆಕಪ್ ಮಾಡಿ ಅಥವಾ ಎರಡು ತಿಂಗಳಿಗೊಂದ್ಸಲ ಚೆಕಪ್ ಮಾಡಿ ನೋಡಬೇಕು. ಹಾಗೆ ಒಂದ್ಸಲ ನಾರ್ಮಲ್ ಬಂದ ನಂತರ ನಿಧಾನಕ್ಕೆ ಅವ್ರು ಮಾತ್ರೆ ನಿಲ್ಲಿಸ್ಬೋದು. ಯಾಕಂದರೆ ಪ್ರೆಗ್ನೆನ್ಸಿ ಆದ ನಂತರ ಬಾಡಿ ನಾರ್ಮಲ್ ಆಗಿ ಕನ್ವರ್ಟ್ ಆಗ್ತದೆ, ಅದೇ ಟೈಮಲ್ಲಿ ಥೈರಾಯ್ಡ್ ಕೂಡ ನಾರ್ಮಲ್ ಆಗಿಬಿಡ್ತದೆ. ಸೊ ಮಾತ್ರೆ ಕಂಟಿನ್ಯೂಸ್ ಅಂತೂ ಖಂಡಿತವಾಗಿ ತೊಗೊಳ್ಬಾರ್ದು, ಆ್ಯಂಡ್ ಅದೇ ಹೇಳಿದಾಗೆ ರೆಗ್ಯುಲರ್ ಟೆಸ್ಟಿಂಗನ್ನು ಮಾಡ್ತಿದ್ರೆ ಆಯಿತು.
0: ಡಾಕ್ಟ್ರ್, ಈಗ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಏನಾದರೂ ಸರ್ಜರಿ ಅಂಥದ್ದೇನಾದರೂ ಚಿಕಿತ್ಸಾ ವಿಧಾನಗಳಿದೆಯಾ, ಇದರ ಬಗ್ಗೆ ಸ್ವಲ್ಪ ಹೇಳಿ.
1: ಓಕೆ ನೋಡಿ, ಥೈರಾಯ್ಡ್ ಯಾರಿಗಾದರೂ ಬಂದರೆ ಕಾಮನ್ ಇಂಡಿಕೇಶನ್ ಅಂದರೆ ಸರ್ಜರಿ ಮಾಡಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದರೆ ಮುಂದೆ ಒಂದು ಗಂಟು ಹಾಗೆ ಬಂದಿರ್ತದೆ. ಸೊ ಹೆಚ್ಚಿನವರಿಗೆ ಅದು ಒಂದು ಗಂಟು ಕಾಣ್ತಾ ಉಂಟು, ಅದು ಬೇಡ ತೆಗಿಬೇಕು ಅನ್ನುವ ಎಂಬ ಭಾವನೆ ಇರ್ತದೆ. ಆದ ಕಾರಣ ಭಾಳ ಜನ ಸರ್ಜರಿ ಮಾಡಿ ಅಂತ ಹೇಳಿ ಅವರಾಗೆ ಸರ್ಜರಿಗೋಸ್ಕರ ಬರುವವರು ಸಹ ಇರ್ತಾರೆ. ಬಟ್ ಜನರಲಿ ಹೇಗೆ ಅಂತ ಹೇಳಿದರೆ, ಒಂದು ವೇಳೆ ಥೈರಾಯ್ಡ್ ಸಮಸ್ಯೆ ಕುತ್ತಿಗೆಯಲ್ಲಿದ್ದರೆ ಖಂಡಿತವಾಗಿ ಸರ್ಜರಿ ಮಾಡಬೇಕು ಅಂತ ಏನೂ ಇಲ್ಲ. ಒಂದು ವೇಳೆ ಒಳಗಡೆ ಎಕ್ಸಾಂಪಲ್ ಕ್ಯಾನ್ಸರ್ ಏನಾದ್ರು ಉಂಟು, ಥೈರಾಯ್ಡ್ನ ಕ್ಯಾನ್ಸರ್ ಇದೆ ಅಥವಾ ಥೈರಾಯ್ಡ್ ತುಂಬ ಏನು ಕೆಲಸ ಮಾಡ್ತಿಲ್ಲ, ಆ ಥರ ಸಂದರ್ಭ ಬಂದಾಗ ನಾವು ಅದನ್ನು ತೆಗೆಯೋದು ಒಳ್ಳೆಯದು. ಆದರೆ ಸ್ವಲ್ಪ ಏರುಪೇರು ಥೈರಾಯ್ಡ್ ಏರುಪೇರು ಇದ್ದಾಗ ಸರ್ಜರಿ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆದರೆ ಹೆಚ್ಚಿನವರು ಯಾಕೆ ಬಯಸ್ತಾರೆ ಅಂತ ಹೇಳಿದರೆ ಅದು ಕುತ್ತಿಗೆಯಲ್ಲಿ ಒಂದು ದೊಡ್ಡ ಗಂಟಾಗಿ ಮಾರ್ಪಾಡಾಗಿರ್ತದೆ. ಆದ ಕಾರಣ ಅಲ್ಲಿ ಸರಿ ಕಾಣುವುದಿಲ್ಲ ಎಂಬ ಕಾರಣಕ್ಕಾಗಿ ಕೆಲವರು ಕಾಸ್ಮೆಟಿಕ್ ರೀಸನ್ಗೋಸ್ಕರ ಸರ್ಜರಿ ಮಾಡಿಸ್ಕೊಳ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಸರ್ಜರಿ ಮಾಡ್ತೇವೆ.
0: ಡಾಕ್ಟರ್, ನೀವು ಹೇಳಿದ್ರಿ ಉಪ್ಪಿನಲ್ಲಿ ಅಯೋಡಿನ ಅಂಶವನ್ನು ನಾವು ಬಳಕೆ ಮಾಡೋದರಿಂದ ಈ ಥೈರಾಯ್ಡನ್ನು ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅಂತೇಳಿ. ಇದೇ ರೀತಿಯಲ್ಲಿ ನಮ್ಮ ಆಹಾರ ಕ್ರಮದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗೆಯಲ್ಲಿ ಇದ್ದರೆ ಒಳ್ಳೆಯದು, ಅಥವಾ ಯಾವ ರೀತಿಯಾದ ಆಹಾರಗಳನ್ನು ತಿಂದರೆ ನಮ್ಮ ಈ ಒಂದು ಥೈರಾಯ್ಡ್ ಮುಕ್ತವಾಗಿ ನಾವು ಆರೋಗ್ಯವಾಗಿರ್ಬೋದು ಅಂತ.
1: ಯಾರಲ್ಲಿ ಥೈರಾಯ್ಡ್ ಕಮ್ಮಿ ಆಗುವಂಥ ಸಾಧ್ಯತೆ ಇರ್ತದೋ, ಈಗ ಕೆಲವರಲ್ಲಿ ನಾವು ಟೆಸ್ಟ್ ಮಾಡುವಾಗ ಬಾರ್ಡರಲ್ಲಿ ಇರ್ತದೆ ಥೈರಾಯ್ಡ್ ಅಂದರೆ ಕಮ್ಮಿ ಇರ್ತದೆ, ಅಂಥವರಲ್ಲಿ ನಾವು ಕೆಲವು ಆಹಾರಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಅದರಲ್ಲಿ ಫಸ್ಟ್ ಬರುವಂಥದ್ದು ಕ್ಯಾಬೇಜ್ ಅಂತ ನಾವೇನು ಹೇಳ್ತೇವೆ, ಹೂಕೋಸು ಏನಿದೆ ಅದು, ಮತ್ತು ಇನ್ನೊಂದಂದರೆ ನವಿಲ್ ಕೋಸು ಅಂತ ಒಂದು ಏನು ಹೇಳ್ತೇವೆ ಅದನ್ನು ಸಹ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಮತ್ತೊಂದು ಸುವರ್ಣಗೆಡ್ಡೆ ಅಂತ ಒಂದು ಏನು ಪದಾರ್ಥ ಉಂಟು, ತರಕಾರಿ ಉಂಟು, ಇದು ಮೂರನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಯಾಕಂತ ಹೇಳಿದರೆ ಅದರಿಂದ ಥೈರಾಯ್ಡ್ ನಾಶ ಆಗುವಂಥ ಕೆಲವು ಪ್ರಾಪರ್ಟಿ ಆ ತರಕಾರಿಗಳಲ್ಲಿ ಕಂಡು ಬಂದಿದೆ ಸಂಶೋಧನೆ ಪ್ರಕಾರ. ಹಾಗಾಗಿ ಥೈರಾಯ್ಡ್ ಕಮ್ಮಿ ಇರೋ ಬಾರ್ಡರಲ್ಲಿ ಇರುವಂಥವರಿಗೆ ನಾವು ಅಂಥ ಆಹಾರಗಳನ್ನು ಸೇವಿಸಬೇಡಿ ಅಂತ ಹೇಳ್ತೇವೆ. ಇದು ಮೇಯ್ನ್ ಆಗಿ ಮಾಡುವಂಥದ್ದು. ನೆಕ್ಸ್ಟು ನಾವು ಆಹಾರ ಸೇವನೆಯಲ್ಲಿ ಅಗೇನ್ ಹೆಚ್ಚಾಗಿ ನಾವು ಈ ಜಂಕ್ ಫುಡ್ ಅಂತ ಏನು ಹೇಳ್ತಾರೆ, ಹೊರಗಡೆಯ ಊಟಗಳನ್ನು ನಾವು ಅದನ್ನು ತಿನ್ನೋದನ್ನು ನಾವು ಖಂಡಿತ ಕಮ್ಮಿ ಮಾಡಬೇಕು. ಯಾಕಂದರೆ ಅಂಥ ಜಂಕ್ ಫುಡ್ ತಿಂದಾಗ ಬಾಡಿಯಲ್ಲಿ ಒಂದು ಇನ್ಫ್ಲಮೇಷನ್ ಅಂದರೆ ಒಂದು ರಿಯಾಕ್ಷನ್ ಅಂತ ಕ್ರಿಯೇಟ್ ಆಗ್ತದೆ. ಸೊ ಈ ಥರ ಇನ್ಫ್ಲಮೇಷನ್ ಅಥವಾ ರಿಯಾಕ್ಷನಿಂದ ಥೈರಾಯ್ಡ್ ನಾಶ ಆಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಸಾಧಾರಣವಾಗಿ ಸಾತ್ವಿಕ ಆಹಾರ ಹೆಚ್ಚಾಗಿ ತಿನ್ನೋದನ್ನು ಒಳ್ಳೆಯದು, ಹಾಗೂ ಮನೆಯಲ್ಲಿ ಕುಕ್ ಮಾಡಿದಂಥ ಫುಡ್ ತಿಂದರೆ ಖಂಡಿತ ಒಳ್ಳೆಯದು.
0: ಡಾಕ್ಟ್ರೆ, ಹಾಗೆಯೇ ಈ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಯಾವ ರೀತಿ ತಾವು ಮಾಡ್ತೀರಿ, ಯಾವ ರೀತಿಯಾದಂಥ ಹಂತಗಳಿದೆ, ಇದರ ಬಗ್ಗೆ ಸ್ವಲ್ಪ ಹೇಳಿ.
1: ಥೈರಾಯ್ಡ್ ಸಮಸ್ಯೆ ಅಂತ ಹೆಚ್ಚಾಗಿ ಬರೋರು ಕುತ್ತಿಗೆಯಲ್ಲಿ ಒಂದು ಗಂಟು ಇರೋದರಿಂದ ಬರ್ತಾರೆ. ರೇರಾಗಿ ಕೆಲವರು ಹೇಳಿದಾಗೆ ಸುಸ್ತಾಗ್ತಾ ಉಂಟು ಅಂತ ಬರ್ಬೋದು, ಇಲ್ಲ ವೆಯ್ಟ್ ತುಂಬ ಕಮ್ಮಿ ಆಗ್ತದೆ ಜಾಸ್ತಿ ಆಗ್ತದೆ, ಈ ರೀತಿ ಕಂಪ್ಲೇಂಟಿಂದ ಬರ್ಬೋದು. ಹಾಗೆ ಬಂದರೆ ನಾವು ಥೈರಾಯ್ಡ್ ಶಂಕೆ ಪಟ್ಟಾಗ ಫಸ್ಟ್ ಅವರಲ್ಲಿ ಒಂದು ಬ್ಲಡ್ ಟೆಸ್ಟನ್ನು ಮಾಡ್ತೇವೆ. ಬ್ಲಡ್ ಟೆಸ್ಟಲ್ಲಿ ನಮಗೆ ಥೈರಾಯ್ಡ್ ಹಾರ್ಮೋನ್ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಎರಡು ಹಾರ್ಮೋನ್ ಇರ್ತದೆ, ಮೀನ್ T3 ಮತ್ತು T4 ಅಂತ ಹೇಳಿ. ಸೊ ಈ ಹಾರ್ಮೋನಿನ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ನೋಡ್ತೇವೆ. ಸೊ ಒಂದು ವೇಳೆ ಕಮ್ಮಿ ಇದೆ ಲೆವೆಲಿಗೆ ಅಂತ ಹೇಳಿದರೆ ಕಮ್ಮಿ ಇದೆ ಅಂತ ಅರ್ಥ, ಜಾಸ್ತಿ ಇದ್ದರೆ ಅದರ್ಥ. ಇನ್ನೊಂದು ಮೂರನೇದು ಹಾರ್ಮೋನ್ ಇದೆ, TSH ಅಂತ ಹೇಳ್ತೇವೆ. ಸೊ ಇದು ಒಂದು ಥೈರಾಯ್ಡ್ ರೆಗ್ಯುಲೇಟ್ ಮಾಡುವಂತ ಹಾರ್ಮೋನ್, ಇದನ್ನ ನಾವು ಚೆಕ್ ಮಾಡಿ ನೋಡ್ತೇವೆ. ಸೊ ಇದು ಬ್ಲಡ್ ಟೆಸ್ಟ್ ಮಾಡಿ ನಾವು ನೋಡುವಂಥದ್ದು. ಬ್ಲಡ್ ಅಲ್ಲಿ ಒಂದ್ ವೇಳೆ ಏರುಪೇರು ಆಗಿದ್ರೆ ನಾವು ಮಾತ್ರೆ ಕೊಟ್ಟು ಅದನ್ನ ನಾವು ಸರಿ ಮಾಡಬಹುದು. ನೆಕ್ಸ್ಟ್ ನಾವು ಸ್ಕ್ಯಾನಿಂಗ್ ಮಾಡ್ತೇವೆ ಕುತ್ತಿಗೆಯಲ್ಲಿ, ಯಾಕಂದ್ರೆ ಒಂದೊಂದ್ಸಲ ಏನಾಗ್ತದೆ, ಒಂದು 15% ಚಾನ್ಸ್ ಅಲ್ಲಿ ಒಳಗಡೆ ಥೈರಾಯ್ಡ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇರ್ತದೆ. ಈ ಕ್ಯಾನ್ಸರ್ ಇರುವ ಸಾಧ್ಯತೆ ಹೆಚ್ಚಾಗಿ ಯಾರಿಗೆ ಬರ್ತದೆ ಅಂದರೆ ಗಂಡಸರಲ್ಲಿ ಒಂದು ಥೈರಾಯ್ಡ್ ಸಮಸ್ಯೆ ಕಂಡು ಬಂದರೆ ಅದು ಹೆಚ್ಚಾಗಿ ಕ್ಯಾನ್ಸರ್ ಇರುವ ಸಾಧ್ಯತೆ ಉಂಟು. ಎರಡನೇದಾಗಿ ಏಜ್ ಆದ ಗಂಡಸರಲ್ಲಿ ಅಥವಾ ಮಹಿಳೆಯರಲ್ಲಿ ಏಜ್ ಜಾಸ್ತಿ ಆದಾಗ ಕ್ಯಾನ್ಸರ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಥವಾ ತುಂಬ ವರ್ಷದಿಂದ ಒಂದು ಥೈರಾಯ್ಡ್ ಗಂಟು ಉಂಟು ಅಂದರೆ ಅದು ಮುಂದೆ ಹೋಗಿ ಕ್ಯಾನ್ಸರ್ ಆಗುವ ಸಾಧ್ಯತೆ. ಸೊ ಹಾಗಾಗಿ ನಾವು ಕುತ್ತಿಗೆದೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೇವೆ, USG ಸ್ಕ್ಯಾನ್ ಅಂತ ಏನಿರ್ಬೋದು. ಸೊ ಅದನ್ನು ಮಾಡಿ ಒಳಗಡೆ ಅದು ಯಾವ ರೀತಿಯ ಗಂಟುಂಟು, ಒಂದು ವೇಳೆ ಕ್ಯಾನ್ಸರ್ ಅಂಶಗಳು ಉಂಟ ಅದರಲ್ಲಿ ಅಥವಾ ನಾರ್ಮಲ್ ಆಗಿರುವಂಥ ಗಂಟುಂಟ, ಸೊ ಇದನ್ನು ನೋಡಲಿಕ್ಕೋಸ್ಕರ ನಾವು ಸ್ಕ್ಯಾನಿಂಗ್ ಮಾಡ್ತೇವೆ. ಮೂರನೇದು ನಾವು FNAC ಅಂತ ಹೇಳ್ತೇವೆ, ಅಂದರೆ ಒಂದು ಸೂಜಿಯ ಪರೀಕ್ಷೆ. ಅದು ಸೂಜಿಯಿಂದ ನಾವು ಥೈರಾಯ್ಡ್ ಒಳಗಿಂದ ಒಂದು ಸಣ್ಣ ಮೆಟೀರಿಯಲನ್ನು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸಿ ಮೈಕ್ರೋಸ್ಕೋಪಲ್ಲಿ ನೋಡುವಂಥದ್ದು. ಸೊ ಅದರಲ್ಲಿ ನಮಗೊಂದು ಕರೆಕ್ಟ್ 100% ಆಗಿ ಥೈರಾಯ್ಡಿನ ಪ್ರಾಪರ್ಟಿ ಗೊತ್ತಾಗುತ್ತೆ, ಅಂದರೆ ಥೈರಾಯ್ಡ್ ಗ್ರಂಥದಲ್ಲಿ ನಾರ್ಮಲ್ ಇದೆಯೋ ಅಥವಾ ಇದು ಕೆಟ್ಟ ಗಂಟ ಅಂದರೆ ಕ್ಯಾನ್ಸರ್ ಗಂಟ ಅಂತ 100% ಆಗಿ ನಮಗೆ ಸೂಜಿ ಟೆಸ್ಟಲ್ಲಿ ಗೊತ್ತಾಗ್ತದೆ. ಸೊ ಈ ಮೂರು ಟೆಸ್ಟನ್ನು ನಾವು ಬೇಸಿಕ್ ಆಗಿ ಎಲ್ಲ ಥೈರಾಯ್ಡ್ ಸಂಶಯಪಟ್ಟವರಲ್ಲಿ ಮಾಡ್ತೇವೆ.
0: ಈಗ ಮುಂಜಾಗ್ರತೆ ಕ್ರಮವಾಗಿ ಜನರು ಯಾವ ರೀತಿ ತಡೆಗಟ್ಟಬಹುದು ಅಂತ ತಮ್ಮ ಸಲಹೆ?
1: ಮೇಯ್ನ್ ಆಗಿ ಹೇಳಬೇಕಂದ್ರೆ ಒಂದು 40 ಇಯರ್ಸ್ ದಾಟಿದ್ರೆ, 40 ವರ್ಷ ದಾಟಿದ್ರೆ ಈ ರೀತಿಯ ಪರೀಕ್ಷೆಗಳನ್ನು ರೆಗ್ಯುಲರ್ ಆಗಿ ಮಾಡಿಸೋದು ಒಳ್ಳೇದು. ಮೇ ಬಿ 5 ವರ್ಷಕ್ಕೊಮ್ಮೆ ಆದರೂ ಅಟ್ಲೀಸ್ಟ್, ಅಥವಾ 3 ವರ್ಷಕ್ಕೊಮ್ಮೆ ಥೈರಾಯ್ಡಿನ ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು. ಯಾಕಂದರೆ ಈ ರೀತಿ ಸಮಸ್ಯೆಗಳು ಒಂದು ಏಜ್ ಆದ ನಂತರ ಬರುವಂಥ ಸಮಸ್ಯೆ. ಸೊ ಅಂಥ ಟೈಮಲ್ಲಿ ಒಂದು 40 ವರ್ಷ 45 ವರ್ಷ ಮೇಲ್ಪಟ್ಟರೆ ಖಂಡಿತ ಎಲ್ಲರೂ ಒಂದು ಟೆಸ್ಟ್ ಮಾಡಿಸಬೇಕು. ಒಂದು ಎರಡನೇದಾಗಿ ಕುತ್ತಿಗೆಯಲ್ಲಿ ಏನಾದರೂ ಒಂದು ಗಂಟು ಕಂಡು ಬಂದು ಅದು ಸ್ವಲ್ಪ ದೊಡ್ಡದಾಗ್ತಾ ಉಂಟು ಅಂತ ಅನಿಸಿದರೆ ಅದನ್ನು ಅಲ್ಲಿಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಫಸ್ಟ್ ಹೋಗಿ ಅದರದ್ದೊಂದು ಡಾಕ್ಟರ್ ಹತ್ರ ಹೋಗಿ ಅದನ್ನೊಂದು ಪರೀಕ್ಷೆ ಮಾಡಿಸಬೇಕಾಗ್ತದೆ. ಒಂದು ಸ್ಕ್ಯಾನಿಂಗ್ ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ, ಇದು ಎರಡನೇದು. ಮೂರನೇದ ಹೇಳಿದಾಗೆ ಉಪ್ಪಿನಲ್ಲಿ ಅಯೋಡಿನ್ ಇರುವಂಥ ಕಂಟೆಂಟ್ ಮ್ಯಾಕ್ಸಿಮಮ್. ಈಗ ಎಲ್ಲರೂ ಕನ್ಸ್ಯೂಮ್ ಮಾಡೋಂಥ ಅಯೋಡಿನ್ ಸಾಲ್ಟ್, ಬಟ್ ಒಂದೊಂದ್ಸಲ ಏನಾಗ್ತದೆ ಸಾಲ್ಟಲ್ಲಿ ಅಯೋಡಿನ್ ಅಂಶ ಇರುವುದಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ನಾವು ತೊಗೊಳ್ಳುವಂಥ ಉಪ್ಪು ಏನಿದೆ ಆ ಬ್ರ್ಯಾಂಡಲ್ಲಿ ನಾವು ಅಯೋಡೈಸ್ಡ್ ಎಂಬ ಪದ ಇದೆಯಾ ಅಂತ ನೋಡಿ ತೊಗೊಳ್ಬೇಕಾಗ್ತದೆ. ಸೊ ಅಯೋಡಿನ್ ಇರುವಂಥ ಉಪ್ಪನ್ನು ನಾವು ಕನ್ಸ್ಯೂಮ್ ಮಾಡಿದರೆ ಒಳ್ಳೆಯದಾಗ್ತದೆ. ನಾಲ್ಕನೇದಾಗಿ ಆವಾಗಲೇ ಹೇಳಿದಾಗಿ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡುವಂಥದ್ದು, ಇದರಿಂದ ಮುಂದೆ ಬರುವಂಥ ಥೈರಾಯ್ಡ್ ಸಮಸ್ಯೆ ಕೂಡ ಚಾನ್ಸಸ್ ಕಮ್ಮಿ ಆಗ್ತದೆ.
0: ಈಗ ಥೈರಾಯ್ಡ್ ಕ್ಯಾನ್ಸರ್ನಂತಹ ಒಂದು ಸಮಸ್ಯೆ ಯಾರಿಗೆಲ್ಲ ಬರ್ಬೋದು ಡಾಕ್ಟ್ರೆ?
1: ಥೈರಾಯ್ಡ್ ಕ್ಯಾನ್ಸರಲ್ಲಿ ಒಂದು ಹೆಚ್ಚಾಗಿ ಒಂದು 3-4 ವಿಭಾಗಗಳಿದ್ದಾವೆ, ಅಂದರೆ ಬೇರೆ ಬೇರೆ ರೀತಿಯಾದಂಥ 4 ಬಗೆಯ ಕ್ಯಾನ್ಸರ್ಗಳು ಇದೆ. ಸೊ ಅದರಲ್ಲಿ ಫಸ್ಟ್ 2 ಬಗೆ ಅಂದರೆ ಒಂದು ಪ್ಯಾಪ್ಯುಲರಿ ಕ್ಯಾನ್ಸರ್ ಅಂತ ಹೇಳ್ತಾರೆ, ಎರಡನೇದು ಫಾಲಿಕ್ಯುಲರ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಇದು ತುಂಬ ಅಂದರೆ ಕಾಮನ್ ಆಗಿ ಕಂಡು ಬರುವಂಥ ಥೈರಾಯ್ಡ್ ಕ್ಯಾನ್ಸರ್, ಕ್ಯಾನ್ಸರಲ್ಲಿ ಇದು ಕಾಮನ್. ಆದರೆ ಇದು ಯಾರಿಗೆ ಬರ್ತದೆ ಅಂದರೆ ಹೆಚ್ಚಾಗಿ ಸುಮಾರು ವರ್ಷದಿಂದ ಯಾರಿಗೆ ಥೈರಾಯ್ಡ್ ಇರ್ತದೋ, ಒಂದು 20-30 ವರ್ಷದಿಂದ, ಇಂಥ ಥೈರಾಯ್ಡ್ಗಳು ಮುಂದೆ ಹೋಗಿ ಮಾರ್ಪಾಟಾಗುವ ಚಾನ್ಸ್ ಇರುತ್ತೆ. ನಾವಾಗಲೇ ಹೇಳಿದಾಗೆ ಏಜ್ ವಯಸ್ಸು ಏನಿದೆ ಅದೊಂದು ಮೇನ್ ರಿಸ್ಕ್ ಫ್ಯಾಕ್ಟರ್. ಒಂದು 50-55 ವರ್ಷ ಮೇಲ್ಪಟ್ಟವರಿಗೆ ಈ ರೀತಿಯ ಥೈರಾಯ್ಡ್ ಗಂಟು ಇದ್ದರೆ ಅದು ಕ್ಯಾನ್ಸರ್ ಆಗಿ ಮಾರ್ಪಾಟಾಗುವ ಸಾಧ್ಯತೆ ಇರ್ತದೆ. ಎರಡನೇದಾಗಿ ಗಂಡಸರಲ್ಲಿ ಕಂಡು ಬರುವಂಥದ್ದು, ಹೆಚ್ಚಾಗಿ ಗಂಡಸರಲ್ಲಿ ಒಂದು ವೇಳೆ ಥೈರಾಯ್ಡ್ ಗಂಟು ಕಂಡು ಬಂದರೆ ಅದು ಮೆಜಾರಿಟಿ ಆಫ್ ಚಾನ್ಸಸ್ ಏನಂದರೆ ಅದು ಥೈರಾಯ್ಡ್ ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಇರ್ತದೆ. ಸೊ ಕ್ಯಾನ್ಸರ್ ಯಾವಾಗಲೂ ಗಂಡಸರಲ್ಲಿ ತುಂಬ ಥೈರಾಯ್ಡಲ್ಲಿ ಕಂಡು ಬರೋದು ಕಾಮನ್. ಆದರೆ ವಿಮೆನ್ನಲ್ಲಿ ಅಂದರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಕಂಡು ಬರುವುದಿಲ್ಲ. ಅದೊಂದು ವೇಳೆ ಕಂಡು ಬಂದರೆ ಅದು ಒಂದು ವಯಸ್ಸಾದ ನಂತರ 55-60 ವರ್ಷ ಆದ ನಂತರ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ.
0: ಡಾಕ್ಟ್ರೆ, ಹಾಗೆಯೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟಿಗಳು ಅಂದರೆ ಸೌಲಭ್ಯಗಳು ಇದೆ, ಅದರ ಬಗ್ಗೆ ಸ್ವಲ್ಪ ನಿಮ್ಮ ವಿಭಾಗದ ಬಗ್ಗೆ ಹೇಳಿ.
1: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲಲ್ಲಿ ENT ಡಿಪಾರ್ಟ್ಮೆಂಟ್, ನಾವು ಮೇಯ್ನ್ ಆಗಿ OPD ಫೆಸಿಲಿಟಿಯನ್ನು ಕೊಡ್ತೇವೆ. OPDಯಲ್ಲಿ ಯಾವುದೇ ಕಿವಿ ಮೂಗು ಗಂಟಲು ಹಾಗೂ ಕುತ್ತಿಗೆ ಥೈರಾಯ್ಡ್ ಸಮಸ್ಯೆ ಹಾಗೂ ಗಂಟಲು ಬಾಯಿಯಲ್ಲಿ ಅಥವಾ ಮೂಗು ಕಿವಿಯಲ್ಲಿ ಬರುವಂಥ ಯಾವುದೇ ಕ್ಯಾನ್ಸರ್ ಸಮಸ್ಯೆಗಳಿದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಪರಿಹಾರ ಅಥವಾ ಅದಕ್ಕೆ ಕನ್ಸಲ್ಟೇಷನನ್ನು ಕೊಡ್ತೇವೆ. ಯಾವುದೇ ರೀತಿಯ ಸಮಸ್ಯೆ ಇದ್ದರೆ OPDಯಲ್ಲಿ ಬರ್ಬೋದು. OPDಯಲ್ಲಿ ನಮ್ಮಲ್ಲಿ ಇಯರ್ ಕ್ಲೀನಿಂಗ್ ಮೆಷಿನ್ಸ್ ಇದೆ, ಸಕ್ಷನ್ ವ್ಯಾಕ್ಯೂಮ್ ಮೆಷಿನ್ಸ್ ಅಂತ ಏನು ಹೇಳ್ತೇವೆ ಅದುಂಟು. ಸೊ ಇದರಿಂದ ಹೆಚ್ಚಾಗಿ ಇಯರಲ್ಲಿ ಕೆಲವೊಂದ್ಸಲ ವ್ಯಾಕ್ಸ್ ಗೂರುವಂಥದ್ದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಸೊ ಅದೆಲ್ಲ ಸೊಲ್ಯೂಷನ್ ಸಿಗ್ತದೆ. ನಮ್ಮಲ್ಲಿ ENTಗೆ ಬೇಕಾಗಿ ಸರ್ಜರಿ ವಿಭಾಗದಲ್ಲಿ ಬೇಕಾದಂಥ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಅವೈಲೇಬಲ್ ಇದೆ. ಯಾವುದೇ ಸರ್ಜರಿಗೆ ಬೇಕಾದಂತಹ ಯಾವುದೇ ಇನ್ಸ್ಟ್ರೂಮೆಂಟ್ ಇರ್ಬೋದು, ಇಯರ್ ನೋಸ್ ಥ್ರೋಟ್ ಸರ್ಜರಿಗೆ, ಕುತ್ತಿಗೆ ಗಂಟಲು ಮೂಗು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿದೆ. ಹಾಗೂ ಮೇಯ್ನಾಗಿ ನಮ್ಮಲ್ಲಿ ಏನು ಯೂಸ್ ಮಾಡ್ತೇವೆ, ಮೈಕ್ರೋಸ್ಕೋಪ್ ಅಂತ ಮೈಕ್ರೋಸ್ಕೋಪ್ ಅವೈಲೇಬಿಲಿಟಿ ಉಂಟು. ಹಾಗೂ ರೀಸೆಂಟ್ ಕಾಲದಲ್ಲಿ ನಾವು ಎಂಡೋಸ್ಕೋಪ್ ಹಾಕಿ ಅಂದರೆ ಕ್ಯಾಮರಾ ಹಾಕಿ ಮಾಡುವಂಥ ಸರ್ಜರಿಗಳನ್ನು ಜಾಸ್ತಿ ಮಾಡ್ತಿದ್ದೇವೆ. ಕಿವಿಯ ಸರ್ಜರಿ ಇರ್ಬೋದು, ಅದನ್ನು ಓಪನ್ ಮಾಡದೆ ಕಿವಿಯ ಒಳಗಡೆ ಕ್ಯಾಮರಾ ಹಾಕಿ ಮಾಡುವಂಥದ್ದು, ಹಾಗೂ ಮೂಗು ಸರ್ಜರಿ ಕೂಡ ನಾವು ಓಪನ್ ಮಾಡದೆ ಒಳಗಡೆ ಕ್ಯಾಮರಾ ಹಾಕಿ ಮಾಡುವಂತಹ ಸರ್ಜರಿ, ಎಂಡೋಸ್ಕೋಪಿಕ್ ಸರ್ಜರಿ ಕೂಡ ಅದು ಕೂಡ ಅವೈಲೇಬಿಲಿಟಿ ಇದೆ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಿವಿ ಮೂಗು ಗಂಟಲು ವಿಭಾಗದ ತಜ್ಞರು ಆಗಿರುವ ಡಾಕ್ಟರ್ ರೋಹನ್ ಎಂ ದೀಕ್ಷಿತ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಡಾ ರೋಹನ್ ಎಂ ದೀಕ್ಷಿತ್ ಅವರು ಇವತ್ತು ನಮಗೆ ಥೈರಾಯ್ಡ್ ಕುರಿತಾಗಿ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಕಾಯಿಲೆಗಳು ಬಂದಂತೆ ಥೈರಾಯ್ಡ್ ಬಗ್ಗೆ ಕೂಡ ಜನರು ಮಾತಾಡ್ತಾರೆ. ನಿಜವಾಗಿ ಥೈರಾಯ್ಡ್ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಓಕೆ ಸರ್. ನೋಡಿ, ಥೈರಾಯ್ಡ್ ಅಂತ ಹೇಳಿದರೆ ನಮ್ಮ ಶರೀರದಲ್ಲಿ ಇರುವಂತಹ ಒಂದು ಗ್ರಂಥ. ಗ್ರಂಥ ಅಂದ್ರೆ ಯಾವುದೇ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುವಂತ ಒಂದು ಒಂದು ಟಿಶ್ಯೂಗೆ ನಮ್ಮ ಶರೀರದಲ್ಲಿ ಇರುವಂತಹ ಅದಕ್ಕೆ ಗ್ರಂಥ ಅಂತ ಕರಿತೇವೆ. ಈ ರೀತಿ ಥೈರಾಯ್ಡ್ ಒಂದು ಗ್ರಂಥ. ಥೈರಾಯ್ಡ್ ಗ್ರಂಥ ಎಲ್ಲಿರುತ್ತೆ ಅಂತ ಹೇಳಿ, ಕುತ್ತಿಗೆಯಲ್ಲಿ ಇರ್ತದೆ. ನಮ್ಮ ವಿಂಡ್ ಪೈಪ್ ಅಂತ ಏನ್ ಹೇಳ್ತೇವೆ, ಅಥವಾ ಉಸಿರಾಡುವ ನಲಿ ಏನಿದೆ ಅದರ ಮುಂದ್ಗಡೆನೆ ಇರ್ತದೆ. ಸೊ ಇದಕ್ಕೆ ಇದು ಥೈರಾಯ್ಡ್ ಅಂತ ಕರೆಯುವಂಥದ್ದು. ಇದು ಎರಡು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ, T3 ಮತ್ತೆ T4 ಅಂತ. ಸೊ ಇದೊಂದು ರೀತಿಯ ಮಾಸ್ಟರ್ ಹಾರ್ಮೋನ್ ಅಂತಾನೆ ಹೇಳ್ಬೋದು. ಮಾಸ್ಟರ್ ಹಾರ್ಮೋನ್ ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮ ಶರೀರದಲ್ಲಿರುವಂತಹ ಹೆಚ್ಚಿನ ಆಕ್ಟಿವಿಟಿಗಳನ್ನ ಇದು ಮ್ಯಾನೇಜ್ ಮಾಡ್ತದೆ. ಸೊ ಅದಕ್ಕೆ ಮಾಸ್ಟರ್ ಹಾರ್ಮೋನ್ ಅಂತ ಕರಿತೇವೆ ಥೈರಾಯ್ಡ್ ಹಾರ್ಮೋನ್ ಅನ್ನು. ಸೊ ಇದೊಂದು ಥೈರಾಯ್ಡ್ ಗ್ರಂಥ.
0: ಈಗ ತುಂಬಾ ಮಂದಿಗೆ ನಮ್ಗೆ ಥೈರಾಯ್ಡ್ ಇದೆ ಅಂದ ತಕ್ಷಣ ತುಂಬಾ ಭಯ ಬೀಳ್ತಾರೆ ಜನ. ದೊಡ್ಡ ಕಾಯಿಲೆ ಬಂದಾಗ ಅದನ್ನ ಅವ್ರು ತಿಳ್ಕೊಳ್ತಾರೆ. ನಿಜವಾಗಿ ಈ ಥೈರಾಯ್ಡ್ ಯಾವ ಕಾರಣಕ್ಕಾಗಿ ಬರುತ್ತೆ ಅಂತ ಸ್ವಲ್ಪ ಹೇಳ್ಬೋದಾ?
1: ಹೆಚ್ಚಿನ ಜನರಲ್ಲಿ ಒಂದು ಮಿಸ್ಇನ್ಫಾರ್ಮೇಶನ್ ಅಂದ್ರೆ ರಾಂಗ್ ಮಾಹಿತಿ ಉಂಟು. ಏನಂತ ಹೇಳಿದ್ರೆ, ಗಂಟಲು ನೋವು ಬಂದಾಗ, ಕುತ್ತಿಗೆ ನೋವು ಬಂದಾಗ, ಈ ರೀತಿಯೆಲ್ಲ ಬಂದಾಗ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಅವರು ಭಯ ಬೀಳದುಂಟು. ಆದ್ರೆ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಒಂದು ಕುತ್ತಿಗೆ ನೋವು ಅಥವಾ ಗಂಟಲು ನೋವು ಬರುವುದಿಲ್ಲ. ಅವರಿಗೆ

0: ಬೇರೆ ರೀತಿಯ ಲಕ್ಷಣಗಳು ಇರ್ತವೆ, ಅದು ನಾನು ಮುಂದೆ ಹೇಳ್ತೇನೆ. ಆದರೆ ಈ ರೀತಿ ಫಸ್ಟು ಭಯ ಬೀಳೋದನ್ನು ಫಸ್ಟು ನಿಲ್ಲಿಸಬೇಕು, ಹಾಗೂ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಫಸ್ಟಿಗೆ ಈ ರೀತಿಯ ಸಮಸ್ಯೆ ಇದ್ದರೆ. ಥೈರಾಯ್ಡ್ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಬರ್ತದೆ ಅಂತ ಹೇಳಿದರೆ, ಥೈರಾಯ್ಡ್ ಬರಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದರೆ ಉಪ್ಪಲ್ಲಿ ಅಯೋಡಿನ್ ಅಂಶ ಕಮ್ಮಿ ಇರುವಂಥದ್ದು. ಒಂದು ಥೈರಾಯ್ಡ್ ಗ್ರಂಥ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅಯೋಡಿನ್ ಎನ್ನುವ ಅಂಶ ಬಹಳ ಇಂಪಾರ್ಟೆಂಟ್. ನೀವು ಉಪ್ಪು ಪ್ಯಾಕೇಜಿಂಗಲ್ಲಿ ನೋಡಿರ್ಬೋದು ಅಯೋಡೈಸ್ಡ್ ಸಾಲ್ಟ್ ಅಂತ ಬರೆದಿರ್ತದೆ. ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡಿರುವಂಥದ್ದು. ಕಂಪಲ್ಸರಿಯಾಗಿ ಎಲ್ಲ ಉಪ್ಪಲ್ಲಿ ಸಹ ಅಯೋಡಿನ್ ಇರಬೇಕು ಅಂತ ಅವರೊಂದು ರೆಗ್ಯುಲೇಷನ್ ಹಾಕಿದ್ದಾರೆ. ಸೊ ಆ ರೀತಿ ಅಯೋಡಿನ್ ಇರುವಂಥ ಉಪ್ಪನ್ನ ಕನ್ಸ್ಯೂಮ್ ಮಾಡಿದರೆ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಬರುವುದಿಲ್ಲ. ಸೊ ಅಯೋಡಿನ್ ಇರೋದು ಒಂದು ಅಂಶ. ಎರಡನೇ ಕಾರಣ ಅಂತ ಹೇಳಿದರೆ ಏಜ್ ಆಗ್ತಾ ಆಗ್ತಾ ಕೆಲವರಲ್ಲಿ ಥೈರಾಯ್ಡ್ ಸಮಸ್ಯೆ ಬರಬಹುದು. ಕೆಲವು ಸಲ ಪ್ರೆಗ್ನೆನ್ಸಿಯಲ್ಲಿ ಇರುವಾಗ, ಪ್ರೆಗ್ನೆನ್ಸಿ ಇರುವ ಟೈಮಲ್ಲಿ ಥೈರಾಯ್ಡಿನ ಏರುಪೇರುಗಳು ಕಾಣ್ಬೋದು. ಸೊ ಇದು ಮೇಯ್ನ್ ಆಗಿ ಮೂರು ಕಾರಣಗಳಿರ್ತದೆ. ಇನ್ನೊಂದು ನಾಲ್ಕನೇ ಕಾರಣ ಆಟೋ ಇಮ್ಯೂನ್ ಡಿಸೀಸ್ ಅಂತ ಉಂಟು. ಇದೊಂದು ರೀತಿಯ ಕಾಯಿಲೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಥೈರಾಯ್ಡ್ ಗ್ರಂಥವನ್ನು, ನಮ್ಮ ಬ್ರೈನ್ ಏನಿದೆ, ಮೆದುಳೇನಿದೆ, ಇದು ನಮ್ಮ ಗ್ರಂಥ ಅಲ್ಲ ಎಂಬುವಂತೆ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಸೊ ಅಂದರೆ ಒಂದು ಫಾರಿನ್ ಆಬ್ಜೆಕ್ಟ್ ಥರ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡ್ತದೆ. ಇದೊಂದು ರೀತಿಯ ಕಾಯಿಲೆ. ಸೊ ಇಂಥ ಕಾರಣಗಳು ಸಹ ಒಂದು ಅರೌಂಡ್ 10% ಚಾನ್ಸಲ್ಲಿ ಥೈರಾಯ್ಡ್ ಸಮಸ್ಯೆ ಬರುವ ಸಾಧ್ಯತೆ ಇರ್ತದೆ.
1: ಡಾಕ್ಟರ್, ಈಗ ಈ ಥೈರಾಯ್ಡ್ ನಮಗೆ ಇದೆ ಎನ್ನುವಂಥದ್ದು ಹೇಗೆ ಗೊತ್ತಾಗುತ್ತೆ, ಅದರ ಲಕ್ಷಣಗಳು ಹೇಗೆಲ್ಲ ಇರುತ್ತೆ?
0: ನೋಡಿ, ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಕೆಲವು ಮೇಜರ್ ಲಕ್ಷಣಗಳು, ಒಂದು ಜಾಸ್ತಿ ಆದರೆ ಒಂದು ರೀತಿಯ ಲಕ್ಷಣಗಳಿರ್ತದೆ, ಥೈರಾಯ್ಡ್ ಕಮ್ಮಿ ಆದರೆ ಒಂದು ರೀತಿಯ ಲಕ್ಷಣ ಇರ್ತದೆ. ನಮ್ಮ ಬಾಡಿ ಒಂದು ಮೆಷಿನ್ ಇದ್ದ ಹಾಗೆ, ಮೆಷಿನ್ ಹೇಗೆ ವರ್ಕ್ ಆಗ್ತದೆ ಅದೇ ರೀತಿ ನಮ್ಮ ದೇಹ ಕೂಡ ವರ್ಕ್ ಆಗ್ತದೆ. ಸೊ ಈ ಥೈರಾಯ್ಡ್ ಹಾರ್ಮೋನ್ ನಮ್ಮ ಬಾಡಿ ಯಾವ ಸ್ಪೀಡಲ್ಲಿ ವರ್ಕ್ ಆಗ್ತಾ ಉಂಟು ಅನ್ನೋದನ್ನು ರೆಗ್ಯುಲೇಟ್ ಮಾಡುವಂಥ ಒಂದು ಹಾರ್ಮೋನ್. ಒಂದು ವೇಳೆ ಥೈರಾಯ್ಡ್ ಹೆಚ್ಚು ಕಮ್ಮಿ ಆದರೆ, ಫಸ್ಟಿಗೆ ಹೆಚ್ಚಿನ ಜನರಲ್ಲಿ ಒಂದು 80% ಜನರಲ್ಲಿ ಕುತ್ತಿಗೆ ಮುಂದೆ ಗಂಟು ಬರ್ತದೆ. ಅದನ್ನು ಹೆಚ್ಚಾಗಿ ಅವರು ನೋಟಿಸ್ ಮಾಡೋದಿಲ್ಲ, ಯಾಕಂದರೆ ಅವ್ರು ದಿನ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡ್ಕೊಳ್ಳೋದ್ರಿಂದ ಅವರಿಗೆ ಅದು ಗೊತ್ತಾಗೋದಿಲ್ಲ. ಅದನ್ನೇ ಬೇರೆ ಯೂಶ್ವಲಿ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಇರೋರು ಅದನ್ನು ಫಸ್ಟು ನೋಟಿಸ್ ಮಾಡಿ ಹೇಳ್ತಾರೆ, ಈ ರೀತಿ ಕುತ್ತಿಗೆಯಲ್ಲಿ ಒಂದು ಗಂಟು ಉಂಟು ಅಂತೇಳಿ. ಇದು ಫಸ್ಟ್ ಲಕ್ಷಣ ಬರುವಂಥದ್ದು. ನೆಕ್ಸ್ಟ್, ಥೈರಾಯ್ಡ್ ಹಾರ್ಮೋನ್ ಒಂದು ವೇಳೆ ಜಾಸ್ತಿ ಆದರೆ ಏನಾಗ್ತದೆ, ಹಾರ್ಮೋನ್ ಜಾಸ್ತಿ ಇದ್ದರೆ, ನಾನು ಹೇಳಿದಾಗೆ ಬಾಡಿ ಮೆಷಿನ್ ಇದ್ದಾಗೆ, ಒಂದು ವೇಳೆ ಮೆಷಿನ್ ಫಾಸ್ಟಾಗಿ ವರ್ಕ್ ಆದರೆ ಏನಾಗ್ತದೆ ಅಂತ ಹೇಳಿದರೆ, ಬಾಡಿಯಲ್ಲಿ ಈಗ ನಮ್ಮ ಬಾಡಿ ಫಾಸ್ಟಾಗಿ ವರ್ಕ್ ಆಗಲಿ ಶುರು ಆದರೆ ಫಸ್ಟ್ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತದೆ, ಇದು ಮೇಯ್ನ್ ಲಕ್ಷಣ. ಸೆಕೆಂಡಾಗಿ, ನಮ್ಮ ಬಾಡಿ ಜಾಸ್ತಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಅದು ತಿನ್ನುವಂಥ ಆಹಾರವನ್ನೆಲ್ಲ ಅದು ಡೈಜೆಸ್ಟ್ ಮಾಡಿಬಿಡ್ತದೆ. ಸೊ ಹಾಗಾಗಿ ನಮಗೆ ನಮ್ಮ ಬಾಡಿಯಲ್ಲಿರುವಂಥ ಚರ್ಬಿ, ಫ್ಯಾಟ್ ಅಂಶ ಏನುಂಟು ಅದು ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಸೆಕೆಂಡ್ ಏನಾಗ್ತದೆ, ವೆಯ್ಟ್ ಲಾಸ್ ಆಗ್ತದೆ, ವೆಯ್ಟ್ ಕಮ್ಮಿ ಆಗ್ತಾ ಹೋಗ್ತದೆ ಒಂದು ವೇಳೆ ಥೈರಾಯ್ಡ್ ಜಾಸ್ತಿ ಇದೆ. ಥರ್ಡ್ ಏನಾಗ್ತದೆ, ಒಂದು ವೇಳೆ ಬಾಡಿ ಜಾಸ್ತಿ ಫಂಕ್ಷನ್ ಮಾಡ್ತಾ ಉಂಟು ಅಂತ ಹೇಳಿದರೆ, ನಮ್ಮ ಕರಳುಗಳು ಜಾಸ್ತಿಯಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ, ಹಾಗಾಗಿ ಭೇದಿ ಆಗ್ತದೆ, ಇದು ಮೂರನೇದು. ನಾಲ್ಕನೇದು ಏನಾಗ್ತದೆ, ಹೀಟ್, ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗ್ತಿರೋದ್ರಿಂದ ಹೆಚ್ಚಾಗಿ ಅವರಿಗೆ ಅಂಥ ಥೈರಾಯ್ಡ್ ಜಾಸ್ತಿ ಇರುವಂಥ ಪೇಷಂಟ್ಗಳಿಗೆ ಹೀಟ್ ಟಾಲ್ರೇಟ್ ಮಾಡಲಿಕ್ಕಾಗೋದು, ಅಂದರೆ ಸ್ವಲ್ಪ ಸೆಕೆ ಇದ್ದರೂ ಕೂಡ ಅವರಿಗೆ ಅದನ್ನು ಅಲ್ಲಿ ನಿಲ್ಲಿಕ್ಕಾಗೋದಿಲ್ಲ, ಈ ರೀತಿ ಸೆಕೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಕಳ್ಕೊಳ್ತಾರೆ. ಐದನೇದಾಗಿ, ಅತ್ಯಂತ ಬೇಗ ಸಿಟ್ಟು ಬರುವಂಥದ್ದು ಇರ್ಬೋದು, ಇರಿಟೇಷನ್, ಇರಿಟೇಬಿಲಿಟಿ ಅಂತ ಏನು ಕರಿತೇವೆ, ಸ್ವಲ್ಪ ಅವರಿಗೆ ಟ್ರಿಗರ್ ಮಾಡಿದರೂ ಕೂಡ ಒಂದು ಇರಿಟೇಷನ್ ಆಗುವಂಥ ಒಂದು ಲಕ್ಷಣಗಳು ಇರ್ತದೆ. ಮತ್ತು ಆರನೇದಾಗಿ, ಇದು ಮಹಿಳೆಯರಲ್ಲಿ ಆಗುವಂಥದ್ದು, ಮುಟ್ಟಿನ ಸಮಯ ಅಂದರೆ ನಾವು ಪಿರಿಯಡ್ಸ್ ಅಂತ ಏನು ಹೇಳ್ತೀವಿ, ಆ ಟೈಮಲ್ಲಿ ಪಿರಿಯಡ್ಸಲ್ಲಿ ಬರುವಂಥ ರಕ್ತಸ್ರಾವ ಏನಾಗ್ತದೆ ಅದು ಜಾಸ್ತಿ ಆಗ್ತದೆ. ಮತ್ತು ಪಿರಿಯಡ್ಸ್ ಯೂಶ್ವಲಿ 25-40 days ಟೈಮಲ್ಲಿ ಬರಬೇಕಾದಂಥದ್ದು, ಬಟ್ ಥೈರಾಯ್ಡ್ ಒಂದು ವೇಳೆ ಜಾಸ್ತಿ ಆದರೆ ಅದು 15 days ನೆಕ್ಸ್ಟ್ ಪಿರಿಯಡ್ ಬಂದುಬಿಡ್ತದೆ. ಸೊ ಈ ರೀತಿಯ ಲಕ್ಷಣಗಳು ಮಹಿಳೆಯರಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇದೆಲ್ಲ ಥೈರಾಯ್ಡ್ ಜಾಸ್ತಿ ಆದರೆ ಆಗುವಂಥದ್ದು. ಕಮ್ಮಿ ಆದರೆ ಆಗುವಂಥದ್ದು ಏನಂದರೆ, ಇದರ ಎಕ್ಸಾಕ್ಟ್ ಆಪೋಸಿಟ್ ಆಗ್ತದೆ. ಅಂದರೆ ಒಂದು ವೇಳೆ ಥೈರಾಯ್ಡ್ ಕಮ್ಮಿ ಆದರೆ ನಮ್ಮ ಬಾಡಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಸೊ ಆ ಟೈಮಲ್ಲಿ ಏನಾಗ್ತದೆ, ನಮ್ಮ ತಿಂದ ಆಹಾರವನ್ನೆಲ್ಲ ಬರ್ನ್ ಮಾಡುವುದಿಲ್ಲ, ಅವಾಗ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಶುರು ಆಗ್ತದೆ. ಸೊ ಥೈರಾಯ್ಡ್ ಕಮ್ಮಿ ಇರೋರಲ್ಲಿ ವೆಯ್ಟ್ ಜಾಸ್ತಿ ಆಗ್ತದೆ, ಒಂದು. ಎರಡನೇ ಲಕ್ಷಣ, ನಮ್ಮ ಬಾಡಿಯಲ್ಲಿ ಹೀಟ್ ಕಮ್ಮಿ ಆಗ್ತದೆ, ಹೀಟ್ ಪ್ರೊಡಕ್ಷನ್ ಏನುಂಟು ಅದು ಕಮ್ಮಿ ಆದ ಕಾರಣ ಅವರಿಗೆ ಸ್ವಲ್ಪ ಕೋಲ್ಡ್ ಆದರೂ ಕೂಡ ತುಂಬ ಚಳಿ ಆಗಲಿಕ್ಕೆ ಶುರು ಆಗ್ತದೆ, ಇದು ಎರಡನೇದು. ಮೂರನೇದಾಗಿ, ಅವರ ಕರುಳಿನ ಮೂಮೆಂಟ್ ಏನಿದೆ ಅಂದರೆ ಕರುಳಿನ ಕೆಲಸ ಮಾಡೋದು ಅದು ಕಮ್ಮಿ ಆಗಿಬಿಡ್ತದೆ, ಹಾಗಾಗಿ ಅವರಿಗೆ ಕರೆಕ್ಟಾಗಿ ಡೈಜೆಷನ್ ಆಗದ ಕಾರಣ ಮೋಷನ್ ಕರೆಕ್ಟಾಗಿ ಪಾಸ್ ಆಗೋದಿಲ್ಲ. ಇದಕ್ಕೆ ಕಾನ್ಸ್ಟಿಬೇಷನ್ ಅಂತ ಹೇಳ್ತೇವೆ, ಅಂದರೆ ಗಟ್ಟಿಗಟ್ಟಿಯಾದ ಮೋಷನ್ ಆಗುವಂಥದ್ದು ಅಥವಾ ಮೋಷನ್ ಕರೆಕ್ಟಾಗಿ 2-3 days ಆಗುವಂಥದ್ದು, ಈ ರೀತಿ ಸಮಸ್ಯೆ ಎದುರಾಗ್ತದೆ. ನಾಲ್ಕನೇದಾಗಿ, ಅಂಥವರಲ್ಲಿ ಮಾನಸಿಕವಾಗಿ ಡಿಪ್ರೆಷನ್ ಅಂತ ಏನು ಹೇಳ್ತೇವೆ, ಮಾನಸಿಕ ಕುಂದತೆ ಅಥವಾ ಕುಗ್ಗುವಂಥದ್ದು, ಈ ರೀತಿಯ ಸಮಸ್ಯೆ ಅವರಲ್ಲಿ ಆಗ್ತದೆ, ಡಿಪ್ರೆಷನ್ ಅಂತ ಕರೆಯುವಂಥದ್ದು. ಸೊ ಈ ರೀತಿಯಲ್ಲಿ, ಮತ್ತೆ ಇನ್ನೊಂದು ಮಹಿಳೆಯರಲ್ಲಿ ಆಗುವಂಥದ್ದು ರಕ್ತಸ್ರಾವ, ಪಿರಿಯಡ್ಸ್ ಟೈಮಲ್ಲಿ ಹೋಗುವಂಥ ರಕ್ತ ಅದು ಸ್ವಲ್ಪ ಹೋಗ್ತದೆ, ಹಾಗೂ 2 periods ಮಧ್ಯೆ ಡಿಲೇ ಆಗ್ತದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಒಂದು ಸಲ ಪಿರಿಯಡ್ ಬಂದರೆ ನೆಕ್ಸ್ಟ್ ಪಿರಿಯಡ್ ಮೇ ಬಿ 2-3 ಬಿಟ್ಟು ಬರ್ಬೋದು. ಸೊ ಈ ರೀತಿ ಸಮಸ್ಯೆಗಳು ಮಹಿಳೆಯರಲ್ಲಿ ಆಗ್ತದೆ. ಸೊ ಈ ರೀತಿಯ ಲಕ್ಷಣಗಳು, ಕಮ್ಮಿ ಆದರೆ ಒಂದು ರೀತಿ ಇರ್ತದೆ, ಆದರೆ ಆಪೋಸಿಟ್ ಜಾಸ್ತಿ ಆದರೆ ಬರ್ತದೆ. ಹೆಚ್ಚಾಗಿ ಪ್ರೆಗ್ನೆನ್ಸಿಯಲ್ಲಿ ಒಂದು 5-10% ಜನರಿಗೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಅದು ಯಾಕಂದರೆ ನಮ್ಮ ಬಾಡಿಯಲ್ಲಿ ಮಗು ಆಲ್ರೆಡಿ ಇರೋದ್ರಿಂದ ಅದು ಚೇಂಜಸ್ ಆಗುವಾಗ ಅಂಥ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಎದುರಾಗ್ತದೆ. ಇದು ಹೆಚ್ಚಾಗಿ ಪ್ರೆಗ್ನೆನ್ಸಿ ಆದ ನಂತರ ಸರಿ ಹೋಗುವಂಥ ಸಮಸ್ಯೆ. ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವಾಗೆ ಮಾತ್ರೆ ತಗೊಳ್ಳೋದು ಅಥವಾ ಎಲ್ಲ ತಗೊಂಡದನ್ನ ಡೈರೆಕ್ಟ್ ಕಂಟಿನ್ಯೂ ಹಾಗೆ ಮಾಡಬಾರ್ದು. ಎಷ್ಟು ಟೈಮಿಗೆ ಮಾತ್ರೆ ಕೊಟ್ಟಿರ್ತಾರೋ ಅಷ್ಟೇ ಸಮಯಕ್ಕೆ ಮಾತ್ರೆ ತಗೊಳ್ಳೋದು, ಹಾಗೂ ರೆಗ್ಯುಲರ್ ಟೆಸ್ಟಿಂಗ್ ಮಾಡ್ಬೇಕಾಗ್ತದೆ. ಇಂಥ ಮಹಿಳೆಯರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಸಮಸ್ಯೆ ಬಂದರೆ ಅವರು ತಿಂಗಳಿಗೆ ಒಂದ್ಸಲ ಅಟ್ಲೀಸ್ಟ್ ಒಂದು ಥೈರಾಯ್ಡ್ ಚೆಕಪ್ ಮಾಡಿ ಅಥವಾ ಎರಡು ತಿಂಗಳಿಗೆ ಒಂದ್ಸಲ ಚೆಕಪ್ ಮಾಡಿ ನೋಡಬೇಕು. ಹಾಗೆ ಒಂದ್ಸಲ ನಾರ್ಮಲ್ ಬಂದ ನಂತರ ನಿಧಾನಕ್ಕೆ ಅವ್ರು ಮಾತ್ರೆ ನಿಲ್ಲಿಸ್ಬೋದು. ಯಾಕಂದರೆ ಪ್ರೆಗ್ನೆನ್ಸಿ ಆದ ನಂತರ ಬಾಡಿ ನಾರ್ಮಲ್ ಆಗಿ ಕನ್ವರ್ಟ್ ಆಗ್ತದೆ, ಅದೇ ಟೈಮಲ್ಲಿ ಥೈರಾಯ್ಡ್ ಕೂಡ ನಾರ್ಮಲ್ ಆಗಿಬಿಡ್ತದೆ. ಸೊ ಮಾತ್ರೆ ಕಂಟಿನ್ಯೂಸ್ ಅಂತೂ ಖಂಡಿತವಾಗಿ ತಗೊಳ್ಬಾರ್ದು. ಅಂಡ್ ಅದೇ ಹೇಳಿದಾಗೆ ರೆಗ್ಯುಲರ್ ಟೆಸ್ಟಿಂಗ್ ಅನ್ನ ಮಾಡ್ತಿದ್ರೆ ಆಯ್ತು.
1: ಡಾಕ್ಟರ್, ಈಗ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಏನಾದರೂ ಸರ್ಜರಿ ಅಂತದ್ದೇನಾದರೂ ಚಿಕಿತ್ಸಾ ವಿಧಾನಗಳಿದೆಯಾ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ.
0: ಓಕೆ ನೋಡಿ, ಥೈರಾಯ್ಡ್ ಯಾರಿಗಾದ್ರೂ ಬಂದ್ರೆ ಕಾಮನ್ ಇಂಡಿಕೇಶನ್ ಅಂದ್ರೆ ಸರ್ಜರಿ ಮಾಡ್ಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ಮುಂದೆ ಒಂದು ಗಂಟು ಹಾಗೆ ಬಂದಿರ್ತದೆ. ಸೊ ಹೆಚ್ಚಿನವರಿಗೆ ಅದು ಒಂದು ಗಂಟು ಕಾಣ್ತಾ ಉಂಟು, ಅದು ಬೇಡ ತೆಗಿಬೇಕು ಅನ್ನುವ ಎಂಬ ಭಾವನೆ ಇರ್ತದೆ. ಆದ ಕಾರಣ ಬಹಳ ಜನ ಸರ್ಜರಿ ಮಾಡಿ ಅಂತ ಹೇಳಿ ಅವರಾಗೆ ಸರ್ಜರಿಗೋಸ್ಕರ ಬರುವವರು ಸಹ ಇರ್ತಾರೆ. ಬಟ್ ಜನರಲಿ ಹೇಗೆ ಅಂತ ಹೇಳಿದ್ರೆ, ಒಂದು ವೇಳೆ ಥೈರಾಯ್ಡ್ ಸಮಸ್ಯೆ ಕುತ್ತಿಗೆಯಲ್ಲಿದ್ದರೆ ಖಂಡಿತವಾಗಿ ಸರ್ಜರಿ ಮಾಡಬೇಕು ಅಂತ ಏನೂ ಇಲ್ಲ. ಒಂದು ವೇಳೆ ಒಳಗಡೆ ಎಕ್ಸಾಂಪಲ್ ಕ್ಯಾನ್ಸರ್ ಏನಾದ್ರು ಉಂಟು, ಥೈರಾಯ್ಡ್ನ ಕ್ಯಾನ್ಸರ್ ಇದೆ ಅಥವಾ ಥೈರಾಯ್ಡ್ ತುಂಬ ಏನು ಕೆಲಸ ಮಾಡ್ತಿಲ್ಲ, ಆ ಥರ ಸಂದರ್ಭ ಬಂದಾಗ ನಾವು ಅದನ್ನು ತೆಗೆಯೋದು ಒಳ್ಳೆಯದು. ಆದರೆ ಸ್ವಲ್ಪ ಏರುಪೇರು, ಥೈರಾಯ್ಡ್ ಏರುಪೇರು ಇದ್ದಾಗ ಸರ್ಜರಿ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆದರೆ ಹೆಚ್ಚಿನವರು ಯಾಕೆ ಬಯಸ್ತಾರೆ ಅಂತ ಹೇಳಿದರೆ ಅದು ಕುತ್ತಿಗೆಯಲ್ಲಿ ಒಂದು ದೊಡ್ಡ ಗಂಟಾಗಿ ಮಾರ್ಪಾಡಾಗಿರ್ತದೆ. ಆದ ಕಾರಣ ಅಲ್ಲಿ ಸರಿ ಕಾಣುವುದಿಲ್ಲ ಎಂಬ ಕಾರಣಕ್ಕಾಗಿ ಕೆಲವರು ಕಾಸ್ಮೆಟಿಕ್ ರೀಸನ್ಗೋಸ್ಕರ ಸರ್ಜರಿ ಮಾಡಿಸ್ಕೊಳ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಸರ್ಜರಿ ಮಾಡ್ತೇವೆ.
1: ಡಾಕ್ಟರ್, ನೀವು ಹೇಳಿದ್ರಿ ಉಪ್ಪಿನಲ್ಲಿ ಅಯೋಡಿನ ಅಂಶವನ್ನು ನಾವು ಬಳಕೆ ಮಾಡುವುದರಿಂದ ಈ ಥೈರಾಯ್ಡ್ ಅನ್ನು ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅಂತೇಳಿ. ಇದೇ ರೀತಿಯಲ್ಲಿ ನಮ್ಮ ಆಹಾರ ಕ್ರಮದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗೆಯಲ್ಲಿ ಇದ್ರೆ ಒಳ್ಳೇದು, ಅಥವಾ ಯಾವ ರೀತಿಯಾದ ಆಹಾರಗಳನ್ನು ತಿಂದರೆ ನಮ್ಮ ಈ ಒಂದು ಥೈರಾಯ್ಡ್ ಮುಕ್ತವಾಗಿ ನಾವು ಆರೋಗ್ಯವಾಗಿರ್ಬೋದು ಅಂತ?
0: ಯಾರಲ್ಲಿ ಥೈರಾಯ್ಡ್ ಕಮ್ಮಿ ಆಗುವಂಥ ಸಾಧ್ಯತೆ ಇರ್ತದೋ, ಈಗ ಕೆಲವರಲ್ಲಿ ನಾವು ಟೆಸ್ಟ್ ಮಾಡುವಾಗ ಬಾರ್ಡರಲ್ಲಿ ಇರ್ತದೆ ಥೈರಾಯ್ಡ್ ಅಂದರೆ ಕಮ್ಮಿ ಇರ್ತದೆ, ಅಂಥವರಲ್ಲಿ ನಾವು ಕೆಲವು ಆಹಾರಗಳನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಅದರಲ್ಲಿ ಫಸ್ಟ್ ಬರುವಂಥದ್ದು ಕ್ಯಾಬೇಜ್ ಅಂತ ನಾವೇನು ಹೇಳ್ತೇವೆ, ಹೂಕೋಸು ಏನಿದೆ ಅದು, ಮತ್ತು ಇನ್ನೊಂದಂದರೆ ನವಿಲ್ ಕೋಸು ಅಂತ ಒಂದು ಏನು ಹೇಳ್ತೇವೆ, ಅದನ್ನು ಸಹ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಮತ್ತೊಂದು ಸುವರ್ಣಗೆಡ್ಡೆ ಅಂತ ಒಂದು ಏನು ಪದಾರ್ಥ ಉಂಟು, ತರಕಾರಿ ಉಂಟು, ಇದು ಮೂರನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಯಾಕಂತ ಹೇಳಿದರೆ ಅದರಿಂದ ಥೈರಾಯ್ಡ್ ನಾಶ ಆಗುವಂಥ ಕೆಲವು ಪ್ರಾಪರ್ಟಿ ಆ ತರಕಾರಿಗಳಲ್ಲಿ ಕಂಡು ಬಂದಿದೆ ಸಂಶೋಧನೆ ಪ್ರಕಾರ. ಹಾಗಾಗಿ ಥೈರಾಯ್ಡ್ ಕಮ್ಮಿ ಇರೋ ಬಾರ್ಡರಲ್ಲಿ ಇರುವಂಥವರಿಗೆ ನಾವು ಅಂಥ ಆಹಾರಗಳನ್ನು ಸೇವಿಸಬೇಡಿ ಅಂತ ಹೇಳ್ತೇವೆ. ಇದು ಮೇಯ್ನ್ ಆಗಿ ಮಾಡುವಂಥದ್ದು. ನೆಕ್ಸ್ಟು ನಾವು ಆಹಾರ ಸೇವನೆಯಲ್ಲಿ ಅಗೇನ್ ಹೆಚ್ಚಾಗಿ ನಾವು ಈ ಜಂಕ್ ಫುಡ್ ಅಂತ ಏನು ಹೇಳ್ತಾರೆ, ಹೊರಗಡೆಯ ಊಟಗಳನ್ನು ನಾವು ಅದನ್ನು ತಿನ್ನೋದನ್ನು ನಾವು ಖಂಡಿತ ಕಮ್ಮಿ ಮಾಡಬೇಕು. ಯಾಕಂದರೆ ಅಂತ ಜಂಕ್ ಫುಡ್ ತಿಂದಾಗ ಬಾಡಿಯಲ್ಲಿ ಒಂದು ಇನ್ಫ್ಲಮೇಷನ್ ಅಂದರೆ ಒಂದು ರಿಯಾಕ್ಷನ್ ಅಂತ ಕ್ರಿಯೇಟ್ ಆಗ್ತದೆ. ಸೊ ಈ ಥರ ಇನ್ಫ್ಲಮೇಷನ್ ಅಥವಾ ರಿಯಾಕ್ಷನಿಂದ ಥೈರಾಯ್ಡ್ ನಾಶ ಆಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಸಾಧಾರಣವಾಗಿ ಸಾತ್ವಿಕ ಆಹಾರ ಹೆಚ್ಚಾಗಿ ತಿನ್ನೋದನ್ನು ಒಳ್ಳೇದು, ಹಾಗೂ ಮನೆಯಲ್ಲಿ ಕುಕ್ ಮಾಡಿದಂಥ ಫುಡ್ ತಿಂದರೆ ಖಂಡಿತ ಒಳ್ಳೇದು.
1: ಡಾಕ್ಟ್ರೆ, ಹಾಗೆಯೇ ಈ ಥೈರಾಯ್ಡ್ಗೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಯಾವ ರೀತಿ ತಾವು ಮಾಡ್ತೀರಿ, ಯಾವ ರೀತಿಯಾದಂಥ ಹಂತಗಳಿದೆ, ಇದರ ಬಗ್ಗೆ ಸ್ವಲ್ಪ ಹೇಳಿ.
0: ಥೈರಾಯ್ಡ್ ಸಮಸ್ಯೆ ಅಂತ ಹೆಚ್ಚಾಗಿ ಬರೋರು ಕುತ್ತಿಗೆಯಲ್ಲಿ ಒಂದು ಗಂಟು ಇರೋದರಿಂದ ಬರ್ತಾರೆ. ರೇರ್ ಆಗಿ ಕೆಲವರು ಹೇಳಿದಾಗೆ ಸುಸ್ತಾಗ್ತಾ ಉಂಟು ಅಂತ ಬರ್ಬೋದು, ಇಲ್ಲ ವೆಯ್ಟ್ ತುಂಬ ಕಮ್ಮಿ ಆಗ್ತದೆ ಜಾಸ್ತಿ ಆಗ್ತದೆ, ಈ ರೀತಿ ಕಂಪ್ಲೇಂಟಿಂದ ಬರ್ಬೋದು. ಹಾಗೆ ಬಂದರೆ ನಾವು ಥೈರಾಯ್ಡ್ ಶಂಕೆ ಪಟ್ಟಾಗ ಫಸ್ಟ್ ಅವರಲ್ಲಿ ಒಂದು ಬ್ಲಡ್ ಟೆಸ್ಟನ್ನು ಮಾಡ್ತೇವೆ. ಬ್ಲಡ್ ಟೆಸ್ಟಲ್ಲಿ ನಮಗೆ ಥೈರಾಯ್ಡ್ ಹಾರ್ಮೋನ್ ಎಷ್ಟಿದೆ ಅಂತ ಗೊತ್ತಾಗ್ತದೆ. ಎರಡು ಹಾರ್ಮೋನ್ ಇರ್ತದೆ, ಮೀನ್ T3 ಮತ್ತು T4 ಅಂತ ಹೇಳಿ. ಸೊ ಈ ಹಾರ್ಮೋನಿನ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ನೋಡ್ತೇವೆ. ಸೊ ಒಂದು ವೇಳೆ ಕಮ್ಮಿ ಇದೆ ಲೆವೆಲಿಗೆ ಅಂತ ಹೇಳಿದರೆ ಕಮ್ಮಿ ಇದೆ ಅಂತ ಅರ್ಥ, ಜಾಸ್ತಿ ಇದ್ದರೆ ಅದರ್ಥ. ಇನ್ನೊಂದು ಮೂರನೇದು ಹಾರ್ಮೋನ್ ಇದೆ TSH ಅಂತ ಹೇಳ್ತೇವೆ. ಸೊ ಇದು ಒಂದು ಥೈರಾಯ್ಡ್ ರೆಗ್ಯುಲೇಟ್ ಮಾಡುವಂಥ ಹಾರ್ಮೋನ್, ಇದನ್ನು ಸಹ ನಾವು ಚೆಕ್ ಮಾಡಿ ನೋಡ್ತೇವೆ. ಸೊ ಇದು ಬ್ಲಡ್ ಟೆಸ್ಟ್ ಮಾಡಿ ನಾವು ನೋಡುವಂಥದ್ದು. ಬ್ಲಡ್ಡಲ್ಲಿ ಒಂದು ಹೇಳಿ ಏರುಪೇರಾಗಿದ್ದರೆ ನಾವು ಮಾತ್ರೆ ಕೊಟ್ಟು ಅದನ್ನು ನಾವು ಸರಿ ಮಾಡ್ಬೋದು. ನೆಕ್ಸ್ಟು ನಾವು ಸ್ಕ್ಯಾನಿಂಗ್ ಮಾಡ್ತೇವೆ ಕುತ್ತಿಗೆಯಲ್ಲಿ. ಯಾಕಂದರೆ ಒಂದೊಂದ್ಸಲ ಏನಾಗ್ತದೆ, ಒಂದು 15% ಚಾನ್ಸಲ್ಲಿ ಒಳಗಡೆ ಥೈರಾಯ್ಡ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇರ್ತದೆ. ಈ ಕ್ಯಾನ್ಸರ್ ಇರುವ ಸಾಧ್ಯತೆ ಹೆಚ್ಚಾಗಿ ಯಾರಿಗೆ ಬರ್ತದೆ ಅಂದರೆ ಗಂಡಸರಲ್ಲಿ ಒಂದು ಥೈರಾಯ್ಡ್ ಸಮಸ್ಯೆ ಕಂಡು ಬಂದರೆ ಅದು ಹೆಚ್ಚಾಗಿ ಕ್ಯಾನ್ಸರ್ ಇರುವ ಸಾಧ್ಯತೆ ಉಂಟು. ಎರಡನೇದಾಗಿ ಏಜ್ ಆದ ಗಂಡಸರಲ್ಲಿ ಅಥವಾ ಮಹಿಳೆಯರಲ್ಲಿ ಏಜ್ ಜಾಸ್ತಿ ಆದಾಗ ಕ್ಯಾನ್ಸರ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಥವಾ ತುಂಬ ವರ್ಷದಿಂದ ಒಂದು ಥೈರಾಯ್ಡ್ ಗಂಟು ಉಂಟು ಅಂದರೆ ಅದು ಮುಂದೆ ಹೋಗಿ ಕ್ಯಾನ್ಸರ್ ಆಗುವ ಸಾಧ್ಯತೆ. ಸೊ ಹಾಗಾಗಿ ನಾವು ಕುತ್ತಿಗೆದ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೇವೆ, USG ಸ್ಕ್ಯಾನ್ ಅಂತ ಏನಿರ್ಬೋದು. ಸೊ ಅದನ್ನು ಮಾಡಿ ಒಳಗಡೆ ಅದು ಯಾವ ರೀತಿಯ ಗಂಟುಂಟು, ಒಂದು ವೇಳೆ ಕ್ಯಾನ್ಸರ್ ಅಂಶಗಳು ಉಂಟ ಅದರಲ್ಲಿ ಅಥವಾ ನಾರ್ಮಲ್ ಆಗಿರುವಂಥ ಗಂಟುಂಟ, ಸೊ ಇದನ್ನು ನೋಡಲಿಕ್ಕೋಸ್ಕರ ನಾವು ಸ್ಕ್ಯಾನಿಂಗ್ ಮಾಡ್ತೇವೆ. ಮೂರನೇದು ನಾವು FNAC ಅಂತ ಹೇಳ್ತೇವೆ, ಅಂದರೆ ಒಂದು ಸೂಜಿಯ ಪರೀಕ್ಷೆ. ಅದು ಸೂಜಿಯಿಂದ ನಾವು ಥೈರಾಯ್ಡ್ ಒಳಗಿಂದ ಒಂದು ಸಣ್ಣ ಮೆಟೀರಿಯಲನ್ನು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸಿ ಮೈಕ್ರೋಸ್ಕೋಪಲ್ಲಿ ನೋಡುವಂಥದ್ದು. ಸೊ ಅದರಲ್ಲಿ ನಮಗೊಂದು ಕರೆಕ್ಟ್ 100% ಆಗಿ ಥೈರಾಯ್ಡಿನ ಪ್ರಾಪರ್ಟಿ ಗೊತ್ತಾಗುತ್ತೆ, ಅಂದರೆ ಥೈರಾಯ್ಡ್ ಗ್ರಂಥದಲ್ಲಿ ನಾರ್ಮಲ್ ಇದೆಯೋ ಅಥವಾ ಇದು ಕೆಟ್ಟ ಗಂಟ ಅಂದರೆ ಕ್ಯಾನ್ಸರ್ ಗಂಟ ಅಂತ 100% ಆಗಿ ನಮಗೆ ಸೂಜಿ ಟೆಸ್ಟಲ್ಲಿ ಗೊತ್ತಾಗ್ತದೆ. ಸೊ ಈ ಮೂರು ಟೆಸ್ಟನ್ನು ನಾವು ಬೇಸಿಕ್ ಆಗಿ ಎಲ್ಲ ಥೈರಾಯ್ಡ್ ಸಂಶಯಪಟ್ಟವರಲ್ಲಿ ಮಾಡ್ತೇವೆ.
1: ಈಗ ಮುಂಜಾಗ್ರತೆ ಕ್ರಮವಾಗಿ ಜನರು ಯಾವ ರೀತಿ ತಡೆಗಟ್ಟಬಹುದು ಅಂತ ತಮ್ಮ ಸಲಹೆ?
0: ಮೇಯ್ನ್ ಆಗಿ ಹೇಳಬೇಕಂದ್ರೆ ಒಂದು 40 ಇಯರ್ಸ್ ದಾಟಿದ್ರೆ, 40 ವರ್ಷ ದಾಟಿದ್ರೆ ಈ ರೀತಿಯ ಪರೀಕ್ಷೆಗಳನ್ನು ರೆಗ್ಯುಲರ್ ಆಗಿ ಮಾಡಿಸೋದು ಒಳ್ಳೇದು. ಮೇ ಬಿ 5 ವರ್ಷಕ್ಕೊಮ್ಮೆ ಆದರೂ ಅಟ್ಲೀಸ್ಟ್, ಅಥವಾ 3 ವರ್ಷಕ್ಕೊಮ್ಮೆ ಥೈರಾಯ್ಡಿನ ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು. ಯಾಕಂದರೆ ಈ ರೀತಿ ಸಮಸ್ಯೆಗಳು ಒಂದು ಏಜ್ ಆದ ನಂತರ ಬರುವಂಥ ಸಮಸ್ಯೆ. ಸೊ ಅಂಥ ಟೈಮಲ್ಲಿ ಒಂದು 40 ವರ್ಷ 45 ವರ್ಷ ಮೇಲ್ಪಟ್ಟರೆ ಖಂಡಿತ ಎಲ್ಲರೂ ಒಂದು ಟೆಸ್ಟ್ ಮಾಡಿಸಬೇಕು. ಒಂದು ಎರಡನೇದಾಗಿ ಕುತ್ತಿಗೆಯಲ್ಲಿ ಏನಾದರೂ ಒಂದು ಗಂಟು ಕಂಡು ಬಂದು ಅದು ಸ್ವಲ್ಪ ದೊಡ್ಡದಾಗ್ತಾ ಉಂಟು ಅಂತ ಅನಿಸಿದರೆ ಅದನ್ನು ಅಲ್ಲಿಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಫಸ್ಟ್ ಹೋಗಿ ಅದರದ್ದೊಂದು ಡಾಕ್ಟರ್ ಹತ್ರ ಹೋಗಿ ಅದನ್ನೊಂದು ಪರೀಕ್ಷೆ ಮಾಡಿಸಬೇಕಾಗ್ತದೆ. ಒಂದು ಸ್ಕ್ಯಾನಿಂಗ್ ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ, ಇದು ಎರಡನೇದು. ಮೂರನೇದ ಹೇಳಿದಾಗೆ ಉಪ್ಪಿನಲ್ಲಿ ಅಯೋಡಿನ್ ಇರುವಂಥ ಕಂಟೆಂಟ್ ಮ್ಯಾಕ್ಸಿಮಮ್. ಈಗ ಎಲ್ಲರೂ ಕನ್ಸ್ಯೂಮ್ ಮಾಡೋಂಥ ಅಯೋಡಿನ್ ಸಾಲ್ಟ್, ಬಟ್ ಒಂದೊಂದ್ಸಲ ಏನಾಗ್ತದೆ ಸಾಲ್ಟಲ್ಲಿ ಅಯೋಡಿನ್ ಅಂಶ ಇರುವುದಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ನಾವು ತೊಗೊಳ್ಳುವಂಥ ಉಪ್ಪೇನಿದೆ ಆ ಬ್ರ್ಯಾಂಡಲ್ಲಿ ನಾವು ಅಯೋಡೈಸ್ಡ್ ಎಂಬ ಪದ ಇದೆಯಾ ಅಂತ ನೋಡಿ ತೊಗೊಳ್ಬೇಕಾಗ್ತದೆ. ಸೊ ಅಯೋಡಿನ್ ಇರುವಂಥ ಉಪ್ಪನ್ನು ನಾವು ಕನ್ಸ್ಯೂಮ್ ಮಾಡಿದರೆ ಒಳ್ಳೆಯದಾಗ್ತದೆ. ನಾಲ್ಕನೇದಾಗಿ ಆವಾಗಲೇ ಹೇಳಿದಾಗಿ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡುವಂಥದ್ದು, ಇದರಿಂದ ಮುಂದೆ ಬರುವಂಥ ಥೈರಾಯ್ಡ್ ಸಮಸ್ಯೆ ಕೂಡ ಚಾನ್ಸಸ್ ಕಮ್ಮಿ ಆಗ್ತದೆ.
1: ಈಗ ಥೈರಾಯ್ಡ್ ಕ್ಯಾನ್ಸರ್ನಂತಹ ಒಂದು ಸಮಸ್ಯೆ ಯಾರಿಗೆಲ್ಲ ಬರ್ಬೋದು ಡಾಕ್ಟ್ರೆ?
0: ಥೈರಾಯ್ಡ್ ಕ್ಯಾನ್ಸರಲ್ಲಿ ಒಂದು ಹೆಚ್ಚಾಗಿ ಒಂದು 3-4 ವಿಭಾಗಗಳಿದ್ದಾವೆ, ಅಂದರೆ ಬೇರೆ ಬೇರೆ ರೀತಿಯಾದಂಥ 4 ಬಗೆಯ ಕ್ಯಾನ್ಸರ್ಗಳು ಇದೆ. ಸೊ ಅದರಲ್ಲಿ ಫಸ್ಟ್ 2 ಬಗೆ ಅಂದರೆ, ಒಂದು ಪ್ಯಾಪ್ಯುಲರಿ ಕ್ಯಾನ್ಸರ್ ಅಂತ ಹೇಳ್ತಾರೆ, ಎರಡನೇದು ಫಾಲಿಕ್ಯುಲರ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಇದು ತುಂಬ ಅಂದರೆ ಕಾಮನ್ ಆಗಿ ಕಂಡು ಬರುವಂಥ ಥೈರಾಯ್ಡ್ ಕ್ಯಾನ್ಸರ್, ಕ್ಯಾನ್ಸರಲ್ಲಿ ಇದು ಕಾಮನ್. ಆದರೆ ಇದು ಯಾರಿಗೆ ಬರುತ್ತೆ ಅಂದರೆ, ಹೆಚ್ಚಾಗಿ ಸುಮಾರು ವರ್ಷದಿಂದ ಯಾರಿಗೆ ಥೈರಾಯ್ಡ್ ಇರ್ತದೋ, ಒಂದು 20-30 ವರ್ಷದಿಂದ, ಇಂಥ ಥೈರಾಯ್ಡ್ಗಳು ಮುಂದೆ ಹೋಗಿ ಮಾರ್ಪಾಟಾಗುವ ಚಾನ್ಸ್ ಇರುತ್ತೆ. ನಾವು ಆವಾಗಲೇ ಹೇಳಿದಾಗೆ ಏಜ್, ವಯಸ್ಸು ಏನಿದೆ ಅದೊಂದು ಮೇನ್ ರಿಸ್ಕ್ ಫ್ಯಾಕ್ಟರ್. ಒಂದು 50-55 ವರ್ಷ ಮೇಲ್ಪಟ್ಟವರಿಗೆ ಈ ರೀತಿಯ ಥೈರಾಯ್ಡ್ ಗಂಟು ಇದ್ದರೆ ಅದು ಕ್ಯಾನ್ಸರ್ ಆಗಿ ಮಾರ್ಪಾಟಾಗುವ ಸಾಧ್ಯತೆ ಇರ್ತದೆ. ಎರಡನೇದಾಗಿ ಗಂಡಸರಲ್ಲಿ ಕಂಡು ಬರುವಂಥದ್ದು, ಹೆಚ್ಚಾಗಿ ಗಂಡಸರಲ್ಲಿ ಒಂದು ವೇಳೆ ಥೈರಾಯ್ಡ್ ಗಂಟು ಕಂಡು ಬಂದರೆ ಅದು ಮೆಜಾರಿಟಿ ಆಫ್ ಚಾನ್ಸಸ್ ಏನಂದರೆ ಅದು ಥೈರಾಯ್ಡ್ ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಇರ್ತದೆ. ಸೊ ಕ್ಯಾನ್ಸರ್ ಯಾವಾಗಲೂ ಗಂಡಸರಲ್ಲಿ ತುಂಬ ಥೈರಾಯ್ಡಲ್ಲಿ ಕಂಡು ಬರೋದು ಕಾಮನ್. ಆದರೆ ವಿಮೆನ್ನಲ್ಲಿ ಅಂದರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಕಂಡು ಬರುವುದಿಲ್ಲ. ಅದೊಂದು ವೇಳೆ ಕಂಡು ಬಂದರೆ ಅದು ಒಂದು ವಯಸ್ಸಾದ ನಂತರ 55-60 ವರ್ಷ ಆದ ನಂತರ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ.
1: ಡಾಕ್ಟ್ರೆ, ಹಾಗೆಯೇ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟಿಗಳು ಅಂದರೆ ಸೌಲಭ್ಯಗಳು ಇದೆ, ಅದರ ಬಗ್ಗೆ ಸ್ವಲ್ಪ ನಿಮ್ಮ ವಿಭಾಗದ ಬಗ್ಗೆ ಹೇಳಿ.
0: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲಲ್ಲಿ ENT ಡಿಪಾರ್ಟ್ಮೆಂಟ್, ನಾವು ಮೇಯ್ನ್ ಆಗಿ OPD ಫೆಸಿಲಿಟಿಯನ್ನು ಕೊಡ್ತೇವೆ. OPDಯಲ್ಲಿ ಯಾವುದೇ ಕಿವಿ ಮೂಗು ಗಂಟಲು ಹಾಗೂ ಕುತ್ತಿಗೆ ಥೈರಾಯ್ಡ್ ಸಮಸ್ಯೆ ಹಾಗೂ ಗಂಟಲು ಬಾಯಿಯಲ್ಲಿ ಅಥವಾ ಮೂಗು ಕಿವಿಯಲ್ಲಿ ಬರುವಂಥ ಯಾವುದೇ ಕ್ಯಾನ್ಸರ್ ಸಮಸ್ಯೆಗಳಿದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಪರಿಹಾರ ಅಥವಾ ಅದಕ್ಕೆ ಕನ್ಸಲ್ಟೇಷನನ್ನು ಕೊಡ್ತೇವೆ. ಯಾವುದೇ ರೀತಿಯ ಸಮಸ್ಯೆ ಇದ್ದರೆ OPDಯಲ್ಲಿ ಬರ್ಬೋದು. OPDಯಲ್ಲಿ ನಮ್ಮಲ್ಲಿ ಇಯರ್ ಕ್ಲೀನಿಂಗ್ ಮೆಷಿನ್ಸ್ ಇದೆ, ಸಕ್ಷನ್ ವ್ಯಾಕ್ಯೂಮ್ ಮೆಷಿನ್ಸ್ ಅಂತ ಏನು ಹೇಳ್ತೇವೆ ಅದುಂಟು. ಸೊ ಇದರಿಂದ ಹೆಚ್ಚಾಗಿ ಇಯರಲ್ಲಿ ಕೆಲವೊಂದ್ಸಲ ವ್ಯಾಕ್ಸ್ ಗೂರುವಂಥದ್ದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಸೊ ಅದೆಲ್ಲ ಸೊಲ್ಯೂಷನ್ ಸಿಗ್ತದೆ. ನಮ್ಮಲ್ಲಿ ENTಗೆ ಬೇಕಾಗಿ ಸರ್ಜರಿ ವಿಭಾಗದಲ್ಲಿ ಬೇಕಾದಂಥ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಗಳು ಅವೈಲೇಬಲ್ ಇದೆ. ಯಾವುದೇ ಸರ್ಜರಿಗೆ ಬೇಕಾದಂತಹ ಯಾವುದೇ ಇನ್ಸ್ಟ್ರೂಮೆಂಟ್ ಇರ್ಬೋದು, ಇಯರ್ ನೋಸ್ ಥ್ರೋಟ್ ಸರ್ಜರಿಗೆ, ಕುತ್ತಿಗೆ ಗಂಟಲು ಮೂಗು, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇನ್ಸ್ಟ್ರೂಮೆಂಟ್ಗಳಿದೆ. ಹಾಗೂ ಮೇಯ್ನಾಗಿ ನಮ್ಮಲ್ಲಿ ಏನು ಯೂಸ್ ಮಾಡ್ತೇವೆ ಮೈಕ್ರೋಸ್ಕೋಪ್ ಅಂತ, ಮೈಕ್ರೋಸ್ಕೋಪ್ ಅವೈಲೇಬಿಲಿಟಿ ಉಂಟು. ಹಾಗೂ ರೀಸೆಂಟ್ ಕಾಲದಲ್ಲಿ ನಾವು ಎಂಡೋಸ್ಕೋಪ್ ಹಾಕಿ ಅಂದರೆ ಕ್ಯಾಮರಾ ಹಾಕಿ ಮಾಡುವಂಥ ಸರ್ಜರಿಗಳನ್ನು ಜಾಸ್ತಿ ಮಾಡ್ತಿದ್ದೇವೆ. ಕಿವಿಯ ಸರ್ಜರಿ ಇರ್ಬೋದು, ಅದನ್ನು ಓಪನ್ ಮಾಡದೆ ಕಿವಿಯ ಒಳಗಡೆ ಕ್ಯಾಮರಾ ಹಾಕಿ ಮಾಡುವಂಥದ್ದು, ಹಾಗೂ ಮೂಗು ಸರ್ಜರಿ ಕೂಡ ನಾವು ಓಪನ್ ಮಾಡದೆ ಒಳಗಡೆ ಕ್ಯಾಮರಾ ಹಾಕಿ ಮಾಡುವಂತಹ ಸರ್ಜರಿ, ಎಂಡೋಸ್ಕೋಪಿಕ್ ಸರ್ಜರಿ ಕೂಡ, ಅದು ಕೂಡ ಅವೈಲೇಬಿಲಿಟಿ ಇದೆ. ಎಂಡೋಸ್ಕೋಪ್ಸ್ ಅಂತ ಏನು ಹೇಳ್ತೇವೆ ಕ್ಯಾಮರಾ ಹಾಗೂ ಅದಕ್ಕೆ ಬೇಕಾದಂಥ ಮಾನಿಟರ್ ಇದೆಲ್ಲ ಅವೈಲೇಬಲ್ ಉಂಟು. ಸೊ ಅದರ ಜೊತೆಗೆ ನಮಗೆ ಯಾವುದೇ ಇಯರ್ ನೋಸ್ ಥ್ರೋಟ್ ಸಂಬಂಧಪಟ್ಟಂತೆ ಏನಾದರೂ ನಮಗೆ ಕ್ಯಾನ್ಸರ್ ಶಂಕೆ ಇದ್ದಲ್ಲಿ ಅಥವಾ ಹೆಚ್ಚಿನ ಕಾಯಿಲೆ ಶಂಕೆ ಇದ್ದಲ್ಲಿ ನಮಗೆ ಮಾಡಿಸ್ಬೇಕಂತಂದರೆ CT ಸ್ಕ್ಯಾನ್ನ ಅವೈಲೇಬಿಲಿಟಿ, ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಅವೈಲೇಬಿಲಿಟಿ ನಮ್ಮಲ್ಲಿ ಇದೆ. ಸೊ ಹಾಗಾಗಿ ಆಲ್ರೌಂಡ್ ಆಗಿ ಅವೈಲೇಬಿಲಿಟಿ ವೈಸ್ ಎಲ್ಲದೂ ನಮಗೆ ಸೌಲಭ್ಯಗಳು ಉಂಟು.
1: ಡಾಕ್ಟ್ರೆ, ಇಷ್ಟು ಹೊತ್ತು ನಮಗೆ ಥೈರಾಯ್ಡ್ ಸಮಸ್ಯೆಯ ಕುರಿತಾಗಿ ಅನೇಕ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಒದಗಿಸಿದ್ದೀರಿ. ನಮ್ಮ ರೇಡಿಯೋ ನಿನ್ನದದ ಪರವಾಗಿ ನಿಮಗೆ ಏನಂತ ಧನ್ಯವಾದಗಳು ಡಾಕ್ಟ್ರೆ.
0: ಧನ್ಯವಾದಗಳು. ನನಗೆ ಈ ರೀತಿ ಒಂದು ರೇಡಿಯೋದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಕೋರಲು ಬಯಸುತ್ತೇನೆ.

0: ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕಾರ್ಗಿಲ್ ವಿಜಯ ದಿವಸ್ ಈ ಹಿನ್ನೆಲೆಯಲ್ಲಿ ಮಾತನಾಡುತ್ತಾರೆ ಕೀರ್ತಿರಾಜ್ ರವಿ ಅವರು.
1: ನಮಸ್ಕಾರ ಪ್ರಿಯ ಮಿತ್ರರೇ, ಇಂದು ನಾನು ನಿಮ್ಮ ಮುಂದೆ ಒಬ್ಬ ಸಾಮಾನ್ಯ ಭಾರತೀಯನಾಗಿ ಮಾತನಾಡುತ್ತಿದ್ದೇನೆ. ಆದರೆ ನನ್ನ ಹೃದಯದ ಪ್ರತಿಯೊಂದು ನಾದವು ದೇಶಕ್ಕಾಗಿ ಪ್ರಾಣತೆತ್ತ ವೀರ ಯೋಧರ ಪರವಾಗಿ ಧ್ವನಿಸುತ್ತಿದೆ. ಜುಲೈ 26, 1999 ಈ ದಿನವನ್ನು ಭಾರತ ಎಂದೆಂದಿಗೂ ಮರೆಯಲಾರದು. ಈ ದಿನ ನಾವು ಕೇವಲ ಭೂಮಿಯನ್ನು ಮರಳಿ ಪಡೆದದ್ದಲ್ಲ, ನಾವು ನಮ್ಮ ಯೋಧರ ಶಕ್ತಿಯ ಮೇಲೆ ನಂಬಿಕೆಯನ್ನು ಮರಳಿ ಪಡೆದೆವು, ನಮ್ಮ ರಾಷ್ಟ್ರದ ಆತ್ಮದ ಮೇಲೆ ವಿಶ್ವಾಸವನ್ನು ಪುನರ್ ಸ್ಥಾಪಿಸಿದೆವು. ಕಾರ್ಗಿಲ್ ಯುದ್ಧವು ಕೇವಲ ಗಡಿಭಾಗದ ಕಥೆಯಷ್ಟಲ್ಲ, ಅದು ಭಾರತವನ್ನೆಲ್ಲ ತಲ್ಲಣಗೊಳಿಸಿದ ಘಟ್ಟ. ಆಗ ಮನೆಯ ತಂದೆ ತಾಯಂದಿರು ಪ್ರಾರ್ಥನೆ ಮಾಡುತ್ತಿದ್ದರು, ಜನರೆಲ್ಲ ಮನೆಯಲ್ಲಿ ಶಾಂತವಾಗಿದ್ದರು, ಮಕ್ಕಳಿಗೆ ಏನಾಗುತ್ತಿದೆ ಎಂಬ ಅರಿವೇ ಇರಲಿಲ್ಲ. ಟಿವಿ ನ್ಯೂಸ್ ನೋಡುವ ಪ್ರತಿ ಕ್ಷಣವು ಭಯ ಹಾಗೂ ಆಶಾಭಾವನೆಯ ನಡುವೆ ಸಾಗುತ್ತಿತ್ತು. ಆ ಯೋಧರು ನಮ್ಮ ಮನೆಯವರು, ನಮ್ಮ ರಕ್ತದಿಂದ ಹುಟ್ಟಿದವರು, ನಮ್ಮ ಶಾಲೆಗಳಲ್ಲಿ ಓದಿದವರು, ನಮ್ಮ ಬೀದಿಯಲ್ಲಿ ಆಟವಾಡಿದವರು. ಆದರೆ ದೇಶವೊಂದೇ ಹೇಳಿ ತಾವು ಹೋದರು, ಮರಳಿ ಬಂದಿಲ್ಲ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ, ಶೇರ್ ಶಾ ಎಂದು ಪ್ರಸಿದ್ಧರಾದವರು, ಅವರು ಹೇಳಿದ ಮಾತು, ನಾನು ತಿರಂಗ ಹಾರಿಸಿ ತಿರುಗಿ ಬರುತ್ತೇನೆ, ಇಲ್ಲಾಂದ್ರೆ ಅದರಲ್ಲಿ ಹೊದಿಸಿಕೊಂಡು ಬರುತ್ತೇನೆ. ಅವರು ಧ್ವಜದಲ್ಲಿ ಹೊದಿಸಿಕೊಂಡು ಬಂದರು, ಆದರೆ ಅವರ ಆತ್ಮ ಇಂದಿಂದಿಗೂ ಆ ಹಿಮ ಪರ್ವತಗಳ ಮೇಲೆ ತಿರಂಗವನ್ನು ಹಾರಿಸುತ್ತಲೇ ಇದೆ. ಲೆಫ್ಟಿನೆಂಟ್ ಮನೋಜ್ ಪಾಂಡೆ ಅವರ ಮಾತು, ನಾನು ನನ್ನ ರಕ್ತ ಸಾಬೀತುಪಡಿಸುವುದಕ್ಕಿಂತ ಮೊದಲು ಮರಣ ಬಂದರೆ ನಾನು ಮರಣವನ್ನೇ ಸಾಯಿಸುತ್ತೇನೆ. ಅವರು ತಮ್ಮ ಮಾತನ್ನು ಜೀವಂತವಾಗಿಸಿ ತೋರಿಸಿದರು. ನಾವು ನಾಗರಿಕರಾಗಿ ಇದ್ದರೂ ನಮ್ಮ ಬಳಿ ಹೆಚ್ಚು ಹೊಣೆ ಇದೆ, ದೇಶ ಕಾಪಾಡುವುದು ಯೋಧರ ಕೆಲಸ, ಆದರೆ ಅವರು ಹಾಕಿದ ಬಲಿದಾನವನ್ನು ಅರ್ಥ ಮಾಡಿಕೊಳ್ಳುವುದು, ಗೌರವಿಸುವುದು ನಮ್ಮ ಕೆಲಸ. ಅವರು ನಿದ್ರಿಸುತ್ತಿರುವಾಗ ನಾವು ನಿದ್ದೆಯಲ್ಲಿರೋಣ ಎಂಬುದಲ್ಲ, ನಾವು ಎಚ್ಚರವಾಗಿರಬೇಕು, ಇದು ಸತ್ಯ. ನಾವು ಗಡಿಯಲ್ಲಿ ಬಂದುಕು ಹಿಡಿದಿಲ್ಲ, ಆದರೆ ನಾವು ನಿಷ್ಠೆ ಮತ ಹಾಕಬಹುದು, ನಾವು ಸಮಾಜದಲ್ಲಿ ನೀತಿಯನ್ನು ಉಳಿಸಬಹುದು, ನಾವು ದೇಶದ ಪ್ರಗತಿಗೆ ಧಕ್ಕೆಯಾಗದಂತೆ ನಡವಳಿಕೆ ತೋರಿಸಬಹುದು. ನಾವು ಯಾವಾಗಲೂ ಕೇಳುತ್ತೇವೆ, ನಾನು ದೇಶಕ್ಕೆ ಏನು ಕೊಡುಗೆ ನೀಡಿದ್ದೀನಿ? ಕಾರ್ಗಿಲ್ ವಿಜಯ ದಿವಸ್ ನಮಗೆ ಉತ್ತರ ನೀಡುತ್ತದೆ, ಸತ್ಯತೆ, ಜವಾಬ್ದಾರಿ, ಒಗ್ಗಟ್ಟು, ನಿಷ್ಠೆ, ಈ ಎಲ್ಲವೂ ಭಾರತವನ್ನು ಕಾಪಾಡುವ ಶಕ್ತಿಗಳು. ಯುವ ಮಿತ್ರರೇ, ದೇಶಪ್ರೇಮ ಪೇಜಿನಲ್ಲಿ ಹಾಕುವ ಸ್ಟೇಟಸ್ ಅಲ್ಲ, ಅದು ಜೀವಂತ ಶೈಲಿ ಆಗಬೇಕು. ನಾವು ಹೇಳುವ ಮಾತಿನಲ್ಲಿ ಅಲ್ಲ, ನಡವಳಿಕೆಯಲ್ಲಿ ದೇಶಪ್ರೇಮ ಇರಬೇಕು. ಆದ ಕಾರಣ ಆ ದಿನದಂದು ನಾವು ಧ್ವಜಕ್ಕೆ ಗೌರವ ಸಲ್ಲಿಸುವುದು ಮಾತ್ರವಲ್ಲ, ನಾವು ಪ್ರಾಮಾಣಿಕತೆ, ಶ್ರದ್ಧೆ, ಕರ್ತವ್ಯ ಮತ್ತು ಬಲಿದಾನಗಳನ್ನು ಮೌಲ್ಯಗಳಿಗೂ ಗೌರವ ಸಲ್ಲಿಸೋಣ. ಅಂತಿಮವಾಗಿ ಯೋಧರ ಕುಟುಂಬಗಳ ಬಗ್ಗೆ ಮಾತನಾಡೋಣ. ತಂದೆ ತಾಯಿ, ಪತ್ನಿ, ಮಕ್ಕಳು, ಅವರು ಬದುಕುವ ಪ್ರತಿದಿನವೂ ಬಲಿದಾನದ ಪಾಠವನ್ನೇ ಓದುತ್ತಾರೆ, ಅವರಿಗೊಂದು ನಮಸ್ಕಾರ. ಅವರಿಗೆ ನಿಜವಾದ ಗೌರವ ನಮ್ಮಿಂದ ಮಾತ್ರ ಸಿಗಬೇಕು. ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ಭಾರತೀಯನಾಗಿ ಬದುಕೋಣ. ಕಾರ್ಗಿಲ್ ಇತಿಹಾಸವಲ್ಲ, ಅದು ಜೀವಂತ ಪರಂಪರೆ. ಹೆಚ್ಚು ಮಾತುಗಳ ಅಗತ್ಯವಿಲ್ಲ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ.
0: ಇದುವರೆಗೆ ಕಾರ್ಗಿಲ್ ವಿಜಯ ದಿವಸ್ ಈ ಹಿನ್ನೆಲೆಯಲ್ಲಿ ಮಾತನಾಡಿದವರು ಕೀರ್ತಿರಾಜ್ ರವಿ. ಈಗ ಒಂದು ದೇಶಭಕ್ತಿ ಗೀತೆಯನ್ನ ಕೇಳೋಣ.

ಇದುವರೆಗೆ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

0: ನಮಸ್ಕಾರ. ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ನಿನಾದ್.
1: ನಾನು ರಿದ್ವಿಕ್.
0: ಇಂದು 26 ಜುಲೈ ಅಲ್ವಾ? ಇದು ವಿಶೇಷ ದಿನ ಅನಿಸುತ್ತಾ ಇದೆ. ಯಾವ ದಿನ ಗೊತ್ತಾ?
1: ಹೌದು, ಇಂದು ಕಾರ್ಗಿಲ್ ವಿಜಯ ದಿವಸ್. 1999 ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದ ಸೇನೆಯನ್ನು ಕಾರ್ಗಿಲ್ ಯುದ್ಧದಲ್ಲಿ ಸೋಲಿಸಿ ವಿಜಯ ಪಡೆದ ದಿನ.
0: ಅದಂತೂ ಹೆಮ್ಮೆಯ ಕ್ಷಣ. ನಮ್ಮ ಯೋಧರ ಧೈರ್ಯ ಬಲಿದಾನಗಳನ್ನು ನೆನಪಿಸಿಕೊಳ್ಳುವ ದಿನ.
1: ಹೌದು, ಅವರ ಕೃತಜ್ಞತೆಯ ಸೂಚನೆಯಾಗಿ ನಾವು ಈ ದಿನವನ್ನು ವಿಜಯದ ದಿನವನ್ನಾಗಿ ಆಚರಿಸುತ್ತೇವೆ. ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳೆದು ದೇಶವನ್ನು ರಕ್ಷಿಸಿದ್ದಾರೆ.
0: ನಿಜವಾಗಿಯೂ ಕ್ಯಾಪ್ಟನ್ ವಿಜಯನ್ ಠಾಪರ್, ಲೆಫ್ಟಿನೆಂಟ್ ಮನೋಜ್ ಬಾಬು, ಮೇಜರ್ ರಾಜೇಶ್ ಅವರುಗಳಂತಹ ವೀರ ಯೋಧರು ನಮ್ಮ ನೆನಪಿನಲ್ಲಿ ಸದಾ ಇರುವರು.
1: ಹೌದು, ನಾವು ಮನೆಯಲ್ಲೂ ಸುರಕ್ಷಿತವಾಗಿದ್ದೇವೆಂದರೆ ಅದು ಅವರ ತ್ಯಾಗದಿಂದ. ಇಂಥ ದಿನಗಳಲ್ಲಿ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು.
0: ಬನ್ನಿ, ಇಂದು SGM ಆಂಗ್ಲ ಮಾಧ್ಯಮ CBSE ಶಾಲೆಯ 9ನೇ ತರಗತಿ A ವಿಭಾಗದ ವಿದ್ಯಾರ್ಥಿಗಳಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ.

0: ನಮ್ಮ ಸೈನಿಕರ ತ್ಯಾಗ, ಶೌರ್ಯ ಮತ್ತು ದೇಶ ಪ್ರೇಮಕ್ಕೆ ನಾವೆಲ್ಲರೂ ಚಿರಋಣಿಗಳು. ಈ ದಿನದ ಮಹತ್ವದ ಬಗ್ಗೆ ಹಂಚಿಕೊಳ್ಳಲು ಬರುತ್ತಿದ್ದಾರೆ ಧೃತಿ.
1: ಇಂದು ಜುಲೈ 26ರಂದು ಭಾರತದ ಇತಿಹಾಸದಲ್ಲಿ ಮಹತ್ವವಾದ ಅಧ್ಯಾಯವನ್ನು ನಾವು ಸ್ಮರಿಸುತ್ತೇವೆ. ಧೈರ್ಯ, ತ್ಯಾಗ ಮತ್ತು ರಾಷ್ಟ್ರಾಭಿಮಾನದಿಂದ ಕೂಡಿದ ಒಂದು ದಿನ. 1999ರ ಇದೇ ದಿನ ಜಮ್ಮು ಮತ್ತು ಕಾಶ್ಮೀರದ ಹಿಮದಿಂದ ಕೂಡಿದ ಕಾರ್ಗಿಲ್ ಬೆಟ್ಟಗಳಲ್ಲಿ ನಮ್ಮ ಭಾರತೀಯ ಸೈನಿಕರು ಶತ್ರು ದಾಳಿಕೋರರ ಮೇಲೆ ಐತಿಹಾಸಿಕ ವಿಜಯ ಸಾಧಿಸಿದರು. ಇದು ಕೇವಲ ಭೂಮಿಗಾಗಿ ನಡೆದ ಯುದ್ಧವಲ್ಲ, ಗೌರವ, ಸತ್ಯನಿಷ್ಠೆ ಮತ್ತು ನಮ್ಮ ಮಾತೃಭೂಮಿಯ ಆತ್ಮಕ್ಕಾಗಿ ನಡೆದ ಯುದ್ಧ. 18,000 ಅಡಿ ಎತ್ತರಕ್ಕಿಂತ ಮೇಲಿನ ಅತ್ಯಂತ ಕಷ್ಟಕರ ಪರಿಸ್ಥಿತಿಗಳಲ್ಲಿ ನಡೆದ ಕಾರ್ಗಿಲ್ ಯುದ್ಧವು ನಮ್ಮ ಸೈನಿಕರ ಅಪರೂಪದ ಶೂರತೆಯನ್ನು ತೋರಿಸಿತು. ಭಾರತೀಯ ಭೂಮಿಯನ್ನು ಮರಳಿ ಪಡೆಯಲು ನಡೆದ ಆಪರೇಷನ್ ವಿಜಯ್ ಬಹುಮುಖ್ಯ ಬಲಿದಾನದೊಂದಿಗೆ ಬಂದಿತು. 500ಕ್ಕಿಂತ ಹೆಚ್ಚು ಧೈರ್ಯಶಾಲಿ ಸೈನಿಕರು ತಮ್ಮ ಪ್ರಾಣವನ್ನು ಅರ್ಪಿಸಿದರು, ಆದರೆ ಅವರ ಬಲಿದಾನ ವ್ಯರ್ಥವಾಗಲಿಲ್ಲ. ಭಾರತ ಉನ್ನತವಾಗಿ, ಏಕತೆಯಿಂದ ಮತ್ತು ವಿಜಯಶಾಲಿಯಾಗಿ ನಿಂತಿತು. ಜಯದೊಂದಿಗೆ ಹಿಂದಿರುಗಿದವರು ಮತ್ತು ರಕ್ಷಿಸಿದ ನೆಲದಲ್ಲಿ ಸೇರಿ ಹೋದವರ ಧೈರ್ಯ, ಸ್ವಾತಂತ್ರ್ಯವು ಉಚಿತವಲ್ಲ, ಅದು ಧೈರ್ಯಶಾಲಿಗಳ ರಕ್ತ, ಬೆವರು ಮತ್ತು ತ್ಯಾಗದ ಮೂಲಕ ಪಡೆದದ್ದು ಎಂಬುದನ್ನು ನೆನಪಿಸುತ್ತದೆ. ಅಂತಹ ವೀರರಿಗೆ ನಾವು ನಮನ ಸಲ್ಲಿಸೋಣ. ಕಾರ್ಗಿಲ್ ವಿಜಯ್ ದಿವಸ್ ಕೇವಲ ಸ್ಮರಣೆಯ ದಿನವಲ್ಲ, ಇದು ಪ್ರತಿಯೊಬ್ಬರಿಗೂ ಕರೆ. ನಮ್ಮ ಸೈನಿಕರು ಆ ಕಠಿಣ ಪರ್ವತಗಳಲ್ಲಿ ತೋರಿದಂತಹ ಕರ್ತವ್ಯ, ಧೈರ್ಯ ಮತ್ತು ದೇಶಭಕ್ತಿಯನ್ನು ನಮ್ಮ ಜೀವನದಲ್ಲಿ ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜೈ ಹಿಂದ್, ಜೈ ಭಾರತ.
2: ಧನ್ಯವಾದಗಳು. ಈಗ ನಮ್ಮ ಸೈನಿಕರ ತ್ಯಾಗಕ್ಕೆ ಗೌರವ ಸಲ್ಲಿಸುವ ಮತ್ತು ದೇಶಪ್ರೇಮವನ್ನು ಹೆಚ್ಚಿಸುವ ಒಂದು ದೇಶಭಕ್ತಿ ಗೀತೆ ಸಹಪಾಠಿಗಳಿಂದ.

0: ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಡೆದ ಒಂದು ಅಸಾಮಾನ್ಯ ಹಾಗೂ ರೋಮಾಂಚನಕಾರಿ ಘಟನೆಯೊಂದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾರೆ ಶ್ರೇಯಾಬಿ.
1: ಟೋಲೋಲಿಂಗ್ ಟಾಪ್ನ ಗಾಳಿ ತೀಕ್ಷ್ಣವಾಗಿದ್ದು ಗನ್ ಪೌಡರ್ನ ವಾಸನೆಯೊಂದಿಗೆ ಭೀತಿಯಿಂದ ಕೂಡಿತ್ತು. ಇದು 1999 ಜೂನ್ ತಿಂಗಳಾಗಿತ್ತು. ಕಾರ್ಗಿಲ್ನ ಕೆರಳಿದ ಶಿಖರಗಳು ಭಾರತ ಇತಿಹಾಸದ ಅತ್ಯಂತ ಕ್ರೂರ ಯುದ್ಧಗಳಲ್ಲಿ ಒಂದಾದ ಬಗ್ಗೆ ಸಾಕ್ಷಿಯಾಗಿದ್ದವು. 13 ಜಾಕ್ ರೈಫಲ್ನ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಆ ಗದ್ದಲದ ನಡುವಿನಲ್ಲಿ ನಿಂತು ನಿಯಂತ್ರಿತ ಆಕ್ರೋಶ ಚುರುಕಾದ ಆಶಾವಾದದ ಸ್ಫೂರ್ತಿಯಾಗಿದ್ದರು. ಅವರು ಕೇವಲ 24 ವರ್ಷದವರಾಗಿದ್ದರೂ ಅವರು ಧರಿಸಿದ್ದ ಆಳವಾದ ಹಸಿರು ಯೂನಿಫಾರ್ಮ್ನ ಭಾರವು ಬಹುಮಾನ್ಯ ಯುದ್ಧದ ನಂತರ ಅನುಭವ ಹೊಂದಿದ ವ್ಯಕ್ತಿಯ ಸ್ಥೈರ್ಯವನ್ನೇ ಪ್ರತಿಬಿಂಬಿಸುತ್ತಿತ್ತು. ಶತ್ರುಗಳು ಬಲವಾದ ಬಂಕರ್ಗಳಲ್ಲಿ ತಲೆಮರೆಸಿಕೊಂಡಿದ್ದರು. ಗನ್ ಯಂತ್ರಗಳ ನಿರಂತರ ಗುಂಡುಮಳೆ ಸುರಿಯುತ್ತಿದ್ದರೂ ಟೋಲೋಲಿಂಗ್ ಒಂದು ಕೋಟೆಯಂತಿತ್ತು. ಅದನ್ನು ವಶಪಡಿಸಿಕೊಳ್ಳುವುದು ಗೌರವದ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ಬಹುಮುಖ್ಯವಾಗಿತ್ತು. ವಿಕ್ರಮರ ಪಡೆ ಈಗಾಗಲೇ ಭಾರಿ ನಷ್ಟವನ್ನು ಅನುಭವಿಸಿತ್ತು. ಮೇಲೆ ಏರುವುದು ತುಂಬಾ ಕಷ್ಟವಾಗಿತ್ತು. ಎತ್ತರವೇ ಹಿಂದೇಟು ಹಾಕುತ್ತಿತ್ತು. ಒಂದು ಹೆಜ್ಜೆ ಇಡುವುದು ಸಾವು ಬದುಕಿನ ಹೋರಾಟವಾಗಿತ್ತು. ಆದರೂ ವಿಕ್ರಮರ ಮನೋಬಲ ಅಸ್ಥಿರವಾಗಲಿಲ್ಲ. ಅಂತಿಮ ನಿರ್ಣಾಯಕ ದಾಳಿ .51040 ಮೇಲೆ ನಡೆಯುವ ಮೊದಲು ಇದು ಟೋಲೋಲಿಂಗ್ಗೆ ಸಂಪರ್ಕ ಹೊಂದಿರುವ ಶಿಖರವಾಗಿತ್ತು. ವಿಕ್ರಮರು ತಮ್ಮ ಸೈನಿಕರನ್ನು ಕರೆದಿದ್ದರು. ತಮಾಷೆಯ ವಾಕ್ಚಾತುರ್ಯ ಮತ್ತು ಕ್ಷೀಪ್ರ ಬಾಂಧವ್ಯದೊಂದಿಗೆ ನಿಲ್ಲುವ ಅವರ ಶಬ್ದಗಳು ಈಗ ತೀವ್ರತೆಯಿಂದ ಕೂಡಿತ್ತು. ಅವರು ಪ್ರತಿಯೊಬ್ಬ ಸೈನಿಕನನ್ನು ನೋಡಿದರು. ಮಣ್ಣು, ಧೂಳು, ಬಿಸಿಲಿನಿಂದ ಕಲುಕಿದ ಮುಖಗಳು, ಕಣ್ಣಲ್ಲಿ ದುರ್ಬಲತೆ ಮತ್ತು ನಿರೀಕ್ಷೆಯನ್ನು ಕಂಡರು. ದೋಸ್ತೋ ಎಂದು ಅವರು ಆರಂಭಿಸಿದರು. ಬಿಸಿಯಾದ ಗಾಳಿಯ ಮಧ್ಯೆ ಅವರ ಶಬ್ದ ಎದ್ದಿತು. ಇಂದು ನಾವು ಇತಿಹಾಸ ಬರೆಯುತ್ತಿದ್ದೇವೆ. ಇಂದು ನಾವು ಈ ಜಗತ್ತಿಗೆ ತೋರಿಸುತ್ತಿದ್ದೇವೆ ಭಾರತದಲ್ಲಿ ಇರುವ ಕೆಲವು ಧೈರ್ಯವಂತ ಸೈನಿಕರು ಏನು ಮಾಡಬಲ್ಲರು ಎಂಬುವುದನ್ನು, ಒಬ್ಬ ಹೊಸ ಸೇನಾಪಡೆಯ ವ್ಯಕ್ತಿ ಸಡಪಡಿಸುತ್ತಾ ಕೇಳಿದನು. ಆದರೆ ಸರ್, ಅವರ ಸ್ಥಿತಿಗಳು ತುಂಬಾ ಬಲವಾಗಿದೆ ಮತ್ತು ನಾವು ಹಲವರನ್ನು ಈಗಾಗಲೇ ಕಳೆದುಕೊಂಡಿದ್ದೇವೆ. ವಿಕ್ರಮರ ಕಣ್ಣುಗಳು ಸಾಮಾನ್ಯವಾಗಿ ಹಾಸ್ಯವತ್ತಾಗಿರುತ್ತಿದ್ದವು, ಆದರೆ ಈಗ ಗಂಭೀರವಾಗಿದ್ದವು. ಹೌದು, ಕಳೆದುಕೊಂಡಿದ್ದೇವೆ, ಆದರೆ ವ್ಯರ್ಥವಾಗಲಿಲ್ಲ. ಅವರು ನಮಗಾಗಿ ದಾರಿ ತೋರಿಸಿದ್ದಾರೆ. ಈಗ ಆ ಕೆಲಸವನ್ನು ಮುಗಿಸುವುದು ನಮ್ಮ ಕರ್ತವ್ಯ. ಅವರ ಮುಖದಲ್ಲಿ ಸ್ವಲ್ಪ ಹೊತ್ತಿನ ನಂತರ ನಗು ಮೂಡಿತು. ಮರೆತು ಬಿಡಿ, ನಾವು ಟಾಪ್ ತಲುಪಿದ ನಂತರ ನಮ್ಮ ಧ್ವಜವನ್ನು ಹಾರಿಸುತ್ತೇವೆ ಮತ್ತು ನಾವು ಪೂರ್ತಿ ಜಗತ್ತಿಗೋಸ್ಕರ ಒಂದು ಹಬ್ಬ ಮಾಡುತ್ತೇವೆ ಎಂದು ಕೂಗಿ ಹೇಳಿದರು. ತನ್ನ ಕಣ್ಮುಚ್ಚಿದ ಸಹೋದರನ ಫೋಟೋವನ್ನು ತನ್ನ ಜೇಬಿನಿಂದ ತೆಗೆದು ನೋಡಿ ನಂತರ ಮತ್ತೆ ಜೇಬಿನಲ್ಲಿ ಇಟ್ಟನು. ನನ್ನ ಅಣ್ಣ ನನಗಾಗಿ ಕಾಯುತ್ತಿದ್ದಾನೆ, ನಾವೆಲ್ಲರೂ ವಿಜೇತರಾಗಿ ಮನೆಗೆ ಹಿಂತಿರುಗುತ್ತೇವೆ ಎಂದು ನುಡಿದರು. ಈ ಸಣ್ಣ ಪಾಠ ಅವರ ವೈಯಕ್ತಿಕ ಜೀವನದ ಒಂದು ಕ್ಷಣ. ಅವರನ್ನು ಯೂನಿಫಾರ್ಮ್ನ ಹಿಂದೆ ಇಟ್ಟ ವ್ಯಕ್ತಿ ಕೂಡ ಅವರಂತೆಯೇ ಒಬ್ಬನಾಗಿದ್ದನು. ಪ್ರೀತಿಸುವವರ ಭವಿಷ್ಯದ ಬದುಕಿಗಾಗಿ ಗುಂಡುಗಳ ನಡುವೆ ಹೋರಾಡುತ್ತಿದ್ದ ಒಬ್ಬ ಮಾನವನಾಗಿದ್ದನು. ಅವರು ಒಬ್ಬರೇ 3 ಶತ್ರು ಬಂಕರ್ಗಳನ್ನು ನಾಶ ಮಾಡಿದರು. ಗ್ರೆನೇಡ್ಗಳನ್ನು ಎಸೆದು ನಿಖರತೆಯೊಂದಿಗೆ ರೈಫಲ್ ಬಳಸಿ ಶತ್ರು ಹಾಗೂ ಮಿತ್ರರನ್ನು ಬೆಚ್ಚಿ ಬೀಳಿಸುವ ತೀವ್ರತೆಯ ಹತ್ತಿರದ ಹೋರಾಟದಲ್ಲಿ ತೊಡಗಿದರು. ಅವರ ಸೈನಿಕರು ತಮ್ಮ ನಾಯಕನ ಧೈರ್ಯವನ್ನು ನೋಡಿ ನೂತನ ಶಕ್ತಿಯ ಉಲ್ಲಾಸವನ್ನು ಅನುಭವಿಸಿದರು. ಅವರ ಮಾದರಿಯು ಸೋಂಕಿನಂತೆ ಹರಡಿತು. ಅವರು ಅಪಾಯಕರವಾದ ಶಿಲಾಸಂಕುಲಗಳನ್ನು ಏರಿದರು. ಅವರ ಪಾದಗಳು ಬಿರುಕು ಬಿದ್ದ ಹಗ್ಗದ ಮೇಲೆ ಜಾರಿದವು. ಶ್ವಾಸಕೋಶಗಳು ಬಿಸಿಯಾಗುತ್ತಿದ್ದರೂ ವಿಕ್ರಮರ ಅಜೇಯ ಮನೋಭಾವದಿಂದ ಅವರು ಪ್ರೇರಿತರಾದರು. ಇದು ಧೈರ್ಯದ, ಶುದ್ಧ ವಿಶ್ವಾಸದ ಶಕ್ತಿಯ ಪಾಠ. ಇದು ಶೋಭೆಗೆಲ್ಲ ಅಲ್ಲ, ಇದು ತನ್ನ ಮೇಲೆ, ತನ್ನ ಸೇನಾಪಡೆಯ ಮೇಲಿರುವ ನಂಬಿಕೆಯನ್ನು ಪ್ರತಿಬಿಂಬಿಸುವ ಶಕ್ತಿಯ ಪ್ರದರ್ಶನ. ಈ ಮಾತುಗಳು ಪಾಕಿಸ್ತಾನಿ ಸೈನಿಕರ ಮನಸ್ಸಿಗೆ ಆತಂಕವನ್ನುಂಟು ಮಾಡಿದವು ಮತ್ತು ತನ್ನ ಜನರಿಗೆ ಹೆಮ್ಮೆ, ಧೈರ್ಯವನ್ನು ತುಂಬಿದವು. .51040 ಜಯವು ಯುದ್ಧದ ತಿರುವು ಬದಲಿಸಿದ ಕ್ಷಣವಾಗಿದ್ದು ವಿಕ್ರಮ್ ಬಾತ್ರಾ ಅವರ ಅಪ್ರತಿಮ ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಅವರು ಧ್ಯೇಯವಾಕ್ಯವನ್ನು ನಂಬಿ ತಮ್ಮ ಸೈನಿಕರ ಮನಸ್ಸುಗಳಲ್ಲಿ ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡುವ ಶಕ್ತಿಯನ್ನು ತುಂಬಿದರು. ಮುಂದೆ ತಮ್ಮ ಗಾಯಗೊಂಡ ಸಹೋದರನನ್ನು ರಕ್ಷಿಸಲು ಹೋಗಿ ಅವರು ತಮ್ಮ ಪ್ರಾಣತ್ಯಾಗ ಮಾಡಿದರು. ಆದರೆ ಅವರ ಕಥೆ ಭಾರತೀಯ ಸೇನೆಯ ಇತಿಹಾಸದಲ್ಲಿ ಅಕ್ಷರಶಃ ಅಮರವಾಗಿ ಉಳಿಯಿತು. ಅವರು ಕೊನೆಗೆ ಉಚ್ಚರಿಸಿದ ಮಾತುಗಳು ಜೈ ಮಾತಾದಿ, ಎಂದರೆ ಮಾತೆ ದೇವಿಗೆ ಜಯವಾಗಲಿ ಎಂದರ್ಥ. ಅವರು ಬಿದ್ದಾಗಲೂ ಅವರ ಧೈರ್ಯವನ್ನು ಸಾರಿದವು. ಅವರ ಏ ದಿಲ್ ಮಾಂಗೆ ಮೋರ್ ಕೇವಲ ಘೋಷವಾಕ್ಯವಲ್ಲ, ಅದು ಒಂದು ತತ್ವಶಾಸ್ತ್ರ. ಎಲ್ಲರ ಧೈರ್ಯಕ್ಕೆ, ತ್ಯಾಗಕ್ಕೆ, ವಿಜಯಕ್ಕೆ ಒಂದು ಸಲಾಂ.
2: ಈಗ ಮತ್ತೊಂದು ದೇಶಭಕ್ತಿ ಗೀತೆ ಕೇಳುವ ಸಮಯ. ಸಹಪಾಠಿಗಳಿಂದ

ಇಷ್ಟು ಹೊತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಸಿಬಿಎಸ್ಇ ಉಜಿರೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪ್ರಣಮ್ಯ, ಇಂಪನ, ಧೃತಿ, ಸಮನ್ವಿ, ಶ್ರೇಯಾ, ಶ್ರದ್ಧಾ, ವೈಷ್ಣವಿ, ಗ್ರೀಷ್ಮ, ಮನ್ವೇತ, ಅರ್ಜುನ್, ಆಕಾಶ್, ಅಭಿರಾಮ್, ಅಭೀಶ್, ಜೀವೇತ್, ಕೆಸಿ ಧನುಷ್, ಪ್ರಾರ್ಥಿಕ್, ಸುಮುಕಾಪಿ. ಇವರಿಗೆ ನನ್ನ ವಿಶೇಷ ಧನ್ಯವಾದಗಳು. ಕಾರ್ಯಕ್ರಮದ ಸಂಯೋಜನೆ ಮತ್ತು ಸಹಕಾರ ಶ್ರೀಮತಿ ಪವಿತ್ರ ಹಾಗೂ ಶ್ರೀಮತಿ ಸುಮಾ ಶ್ರೀನಾಥ್. ಕ್ಯಾಸಿಯೋ ವಾದನ ಹಾಗೂ ತಬಲಾದಲ್ಲಿ ಸಹಕರಿಸಿದವರು ಮಂಥನ್ ಬಾಳಿಗ ಮತ್ತು ಅದ್ವೈತ ಡೋಂಗ್ರೆ. ಕಾರ್ಯಕ್ರಮ ಆಲಿಸಿದ ಎಲ್ಲ ಕೇಳುಗರಿಗೆ ನನ್ನ ಧನ್ಯವಾದಗಳು. ನಮ್ಮ ಸೈನಿಕರ ಬಲಿದಾನವನ್ನು ಸದಾ ಸ್ಮರಿಸುತ್ತಾ ಜೈ ಹಿಂದ್.

ಇದುವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಉಜಿರೆ ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದಿರಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
3: ಋತುಸ್ರಾವ ಸಂದರ್ಭದಲ್ಲಿ ಆರೋಗ್ಯ ನಿರ್ವಹಣೆ ಹೇಗೆ? ಉಪ್ಪಿನಾಂಶ ಕಡಿಮೆ ಇರುವ ಮಿತ ಆಹಾರದ ಸೇವನೆ, ಕ್ಯಾಲ್ಸಿಯಂ ಯುಕ್ತ ಆಹಾರಗಳಾದ ಹಾಲು, ರಾಗಿ ಅಥವಾ ಇನ್ನಾವುದೇ ವಸ್ತುಗಳ ಬಳಕೆ, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಮತ್ತು ನಾರಿನಾಂಶ ಹೆಚ್ಚಿಗೆ ಇರುವ ಪದಾರ್ಥಗಳ ಸೇವನೆ, ಲಘು ವ್ಯಾಯಾಮ ಅಥವಾ ಯೋಗವನ್ನು ಜೀವನ ಶೈಲಿಯಲ್ಲಿ ಅಳವಡಿಕೆ, ಸಾಕಷ್ಟು ವಿಶ್ರಾಂತಿಯ ಜೊತೆಯಲ್ಲಿ ಮನಸ್ಸಿಗೆ ಮುದ ನೀಡುವ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು. ಕ್ರಮಬದ್ಧವಾದ ಋತುಸ್ರಾವ ನೈಸರ್ಗಿಕ ಪ್ರಕ್ರಿಯೆ ಹೊರತು ಕಾಯಿಲೆಯಲ್ಲ. ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್.
1: ಮೋಕಿದ ಬಂದುಲೆ,
4: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
4: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
4: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯುರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬುರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಹಕಾರ ಮಲ್ಪುಲೆ.
4: ನಿಕ್ಲಿನ ಕುಟುಂಬದ ಪ್ರತಿಯುರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲಿ.
1: ಜನಕ್ಲಿಗ್ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
5: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕಾರ್ಗಿಲ್ ವಿಜಯ ದಿವಸದ ಕುರಿತು ಇಂಗ್ಲಿಷ್ನಲ್ಲಿ ಮಾತನಾಡಲಿದ್ದಾರೆ SDM ಕಾಲೇಜಿನ ತೃತೀಯ BA ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ವಿಷ್ಣು SK ಅವರು.
6: ಜೈ ಹಿಂದ್ ಎವ್ರಿವಾನ್. India is known for its culture, tradition and diversity. I am Vishnu SK, student of 3rd BA, Journalism and NCC cadet too. On 26 July of every year from 1999, we celebrate the Kargil Vijay Divas. Today isn't just a regular Sunday. Exactly 27 years ago, our armed forces pulled off one of the most incredible high-altitude military victories in the world history, Operation Vijay. Today, we are tracking down what Kargil Vijay Divas truly means to people like you and me. Imagine fighting a war at 16,000 feet. The air is thin, the temperatures are below the freezing, and the enemy is sitting directly above you with a clear line of sight. That was the reality of our Jawans in 1999. But history shouldn't just stay in textbooks. How is our generation keeping this legacy alive today? What is the first word that comes to your mind when you hear Kargil? When we think of Kargil War, we think of massive mountains, Tiger Hill, Tololing. But let's talk about the boys who climbed them. They were in their early 20s, just like the college students or young professionals. They loved cricket, they missed their families and friends. True patriotism isn't just a trend or a social media status. It's about building a better nation through our daily responsibilities. Whether that means standing up for our neighbor, working with integrity or supporting veteran welfare, every action counts. Yes, now I want to share a small story of a teen boy who fought for the country and made the enemies to run. Yes, I am speaking about 19-year young soldier on the night of the July 3, 1999. The Ghatak platoon of the 18 Grenadiers was tasked with capturing the strategic heavily fortified enemy bunkers atop a near vertical snowbound 16,500-foot cliff on Tiger Hill. Grenadier Yadav volunteered to lead the assault, scaling the cliff face to fix ropes for his team. Halfway up the cliff, intense enemy machine gun and rocket fire killed his commander and halted the platoon's advance. Yadav was struck by 3 bullets in his shoulder and groin. Refusing to stop, he climbed the remaining 60 feet to the top while bleeding profusely. He crawled directly toward the first enemy bunker and lobbed a grenade, neutralizing 4 Pakistani soldiers and silencing their gunfire. This crucial opening allowed the rest of his platoon to scale the wall despite sustaining over a dozen bullet wounds. Yadav and his team charged the second bunker, engaging in fires hand-to-hand combat to fully secure the peak. His extraordinary grit and refusal to give up inspired his platoon to root the enemy and successfully reclimb Tiger Hill. Yadav was hit by 17 bullets during the Battle of Tiger Hill. Every 19-year-aged youth is busy in scrolling and making the reels. But he got the Paramveer Chakra Award. And he is also known as the youngest Paramveer Chakra awardee, Subedar Major and Honorary Captain Yogendra Singh Yadav. Yet, when the call came, they scaled vertical ice walls under heavy enemy fire. Think of Captain Vikram Batra. Before heading into battle, he famously smiled and said, "Ye dil mange more." That wasn't just a catchphrase, it was the ultimate celebration of life and duty. That bravery is why you and I can sit safely and enjoy our morning coffee today. Whenever we see a veteran or a soldier, let's say a Jai Hind and thank you. Jai Hind all.
5: ಇದುವರೆಗೆ ಕಾರ್ಗಿಲ್ ವಿಜಯ ದಿವಸ್ ಈ ವಿಚಾರವಾಗಿ ಮಾತನಾಡಿದವರು ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ತೃತೀಯ ಬಿಎ ವಿದ್ಯಾರ್ಥಿ ವಿಷ್ಣು ಎಸ್ ಕೆ ಅವರು.
7: ಅಪ್ಪ, ಇಷ್ಟೊಂದ್ ಕಸ ಇದೆ, ಇದನ್ನೆಲ್ಲ ಏನ್ ಮಾಡೋದು?
8: ನೋಡಿ ಸುಶೀಲಕ್ಕ, ನಿಮ್ಮ ಸಮಸ್ಯೆಗೊಂದು ಪರಿಹಾರ ಇದೆ.
7: ನಿಮ್ ಮನೇಲಿರುವ ಹಸಿ ಕಸವನ್ನ ಜೈವಿಕ ಇಂಧನವನ್ನಾಗಿ ಪರಿವರ್ತನೆ ಮಾಡಬಹುದು. ಅದು ಹೇಗಂದ್ರೆ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆಯಲ್ಲಿ ಬಯೋಗ್ಯಾಸ್ ಘಟಕವನ್ನು ಸ್ಥಾಪಿಸಿ. ಇದಕ್ಕೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 17,000 ಹಾಗೂ ಸಾಮಾನ್ಯ ವರ್ಗದವರಿಗೆ 15,000 ಸಹಾಯಧನವನ್ನು ಸರ್ಕಾರ ಒದಗಿಸುತ್ತಿದೆ. ಇದರ ಸದುಪಯೋಗ ಪಡೆಯಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ.
9: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸ್ವಚ್ಛ ಭಾರತ ಮಿಷನ್.
10: ಮತದಾನ ನಮ್ಮ ಹಕ್ಕು, ಜವಾಬ್ದಾರಿ, ಪಟ್ಟಿಲಿ ನಿಮ್ಮ ಹೆಸರು ಇರಲಿ ಸರಿಯಾಗಿ.
11: ಆತ್ಮೀಯ ನಾಗರಿಕ ಬಂಧುಗಳೇ,
12: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
13: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
12: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
13: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
12: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
13: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
9: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

0: ಮಂಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಪ್ರಸಾರದಲ್ಲಿ ಈಗ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ. ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ SDM ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಸಚಿನ್ ಹೆಬ್ಬಾರ್.
1: ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಾನು ಸಚಿನ್ ಹೆಬ್ಬಾರ್, ಸಹಾಯಕ ಪ್ರಾಧ್ಯಾಪಕ ವಾಣಿಜ್ಯ ವಿಭಾಗ SDM ಕಾಲೇಜ್ ಉಜಿರೆ. ಇಂದು ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈಜುಕೊಳದ ಕುರಿತು ನಿಮ್ಮೊಂದಿಗೆ ಪರಿಚಯಾತ್ಮಕ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಈ ಈಜುಕೊಳದ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗೆ ಈಜು ತರಬೇತುದಾರರಾದ ಚರಣ್ ನಮ್ಮೊಂದಿಗಿದ್ದಾರೆ. ಸೊ ಅವರಿಗೆ ಇಂದು ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈಜುಕೊಳದ ಬಗ್ಗೆ ಹಾಗೆ ದಿನನಿತ್ಯದಲ್ಲಿ ನಾವು ಈಜುವುದರಿಂದ ಏನೆಲ್ಲ ಲಾಭಗಳಿದೆ, ಅದರಿಂದ ಏನೆಲ್ಲ ನಮ್ಮ ಮನಸ್ಸಿಗೆ ಹಾಗೆ ದೇಹಕ್ಕೆ ಉಪಯೋಗಕರ ಏನೆಲ್ಲ ಇದೆ ಅಂತ ಹೇಳುವಂತದನ್ನ ಸ್ವಲ್ಪ ವಿವರಿಸಿ ಕೊಡಬೇಕಾಗಿ ಕೇಳ್ತೇನೆ.
2: ಈಜುವುದಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಗ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮ ಪುರಾತನ ಕಾಲದಿಂದಲೂ ನಾವು ಅದನ್ನ ಅಳವಡಿಸಿಕೊಂಡು ಬಂದಂತಹ ಒಂದು ಕ್ರೀಡೆ ಅಂತ ಹೇಳ್ಬೋದು. ಕ್ರೀಡೆ ಅಂತ ಇತ್ತೀಚೆಗೆ ಆದದ್ದು, ಆದ್ರೆ ಒಂದು ಕಲೆ ಅದು. ಹಾಗೆ ಅದೇ ಈಜು ಈಗ ಏನಾಗಿದೆ ಅಂದ್ರೆ ಹೊಸದಾಗಿ ನಮ್ಮಲ್ಲಿ ಬೇರೆ ರೂಪವನ್ನು ತಾಳ್ಕೊಂಡಿದೆ. ಆದ್ರಿಂದ ಈ ಪುರಾತನದಲ್ಲಿ ಏನ್ ಮಾಡ್ತಿದ್ರು, ರಾಜರ ಕಾಲದಲ್ಲೆಲ್ಲ ತುಂಬಾ ಒಂದು ಪ್ರತಿಯೊಂದು ಅರಮನೆಯಲ್ಲಿ ಸಹ ಒಂದು

0: ಸಂಪ್ರದಾಯದಲ್ಲಿ. ಹಾಗೆ ಈಜುವುದರಿಂದ ನಾನು ಹೇಳೋದೀಗ ಮೇಯ್ನ್ ಆಗಿ ನಮಗೆ ಹೃದಯದ ಸಂಬಂಧ, ಹೃದಯಕ್ಕೆ ಏನು ವ್ಯಾಯಾಮ ಬೇಕು. ಯಾಕಂದ್ರೆ ನಾವು ಹೊರಗಡೆ ಎಲ್ಲಾ ಕೈ ಕಾಲು ಬೇರೆ ಎಲ್ಲಾ ಅಂಗಗಳಿಗೆ ಯಾವುದೇ ತರಹದ ವ್ಯಾಯಾಮ ಕೊಡಬಹುದು, ಆದ್ರೆ ಒಳಗಿನ ನಮ್ಮ ದೇಹದಲ್ಲಿ ಹೃದಯಕ್ಕೆ ಮೇಯ್ನ್ ಆಗಿ ಬೇಕೇ ಬೇಕಾದಂತ ಒಂದು ವ್ಯಾಯಾಮ ಅಂತ ನನ್ನ ಅಭಿಪ್ರಾಯ.
1: ಈಗ ಈಜುವುದರಿಂದ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇರ್ಬೋದು, ಇಲ್ಲ ನಮ್ಮ ದೇಹಕ್ಕೆ ಆಗುವಂತ ಎಕ್ಸಸೈಸ್ ಗಳಿರ್ಬೋದು, ಕಾನ್ಸಂಟ್ರೇಷನ್ ಲೆವೆಲ್ ಹೆಚ್ಚಿಸಲಿಕ್ಕೆ ಅಂತೇಳಿ ತಗೊಂಡ್ರು ಕೂಡ ಯಾವ ರೀತಿ ಒಂದು ಕಾಂಟ್ರಿಬ್ಯೂಷನ್ಸ್ ಬರ್ತದೆ ಈಜುವುದರಿಂದ?
0: ಈಗ ನೋಡಿ, ನಾನು ಆಗಲೇ ಹೇಳಿದ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಅಂತ. ಅದೇ ರೀತಿ ಈಗ ನಾವು ನೀವೊಂದು ಬೆಳಿಗ್ಗೆ ಅಥವಾ ಸಂಜೆಯ ಅಂದ್ರೆ ನೀವು ಮಧ್ಯಾಹ್ನದ ಟೈಮಲ್ಲಿ ಈಜುವುದು ಅಷ್ಟು ಒಂದು ಒಳ್ಳೆಯ ಸಮಯ ಅಲ್ಲ ಅಂತ ನಮ್ಮ ಈಜು ಸಂಶೋಧನೆ ಪ್ರಕಾರ ಬಂದಿರುತ್ತದೆ. ಅದೇ ತರ ಈಗ ಬೆಳಿಗ್ಗೆ ಸಮಯ ಒಂದು 6-10 ಗಂಟೆ ಅಥವಾ ಸಂಜೆ ಒಂದು 4-7-8 ಗಂಟೆ ಈ ಸಮಯ ಬಹಳ ಮುಖ್ಯ ಅಂತ ಅನಿಸ್ತದೆ. ಇದರಲ್ಲಿ ಏನಂದ್ರೆ ನಿಮಗೆ ಬೆಳಿಗ್ಗೆ ಹೊತ್ತು ನೀವೀಗ ಯಾವುದೋ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ, ಅಂದ್ರೆ ಯಾವುದೋ ಒಂದು ವರ್ಕ್ ಅಲ್ಲಿ ಇರ್ತೀರಾ ಅಥವಾ ಬಿಸ್ನೆಸ್ ಮಾಡ್ತೀರಾ ಅಥವಾ ಸ್ವಂತ ಉದ್ಯೋಗದಲ್ಲಿ ಇರ್ತೀರಾ, ಇವಾಗ ನಿಮಗೆ ಏನಾಗ್ತದೆ ಅಂದ್ರೆ ನಿಮಗೆ ಟೈಮ್ ಇರುವುದಿಲ್ಲ, ಒಂದು ಅಟ್ ಲೀಸ್ಟ್ ಒಂದು ಊಟಕ್ಕೂ ಟೈಮ್ ಇರುವುದಿಲ್ಲ. ಅಂತ ಸಮಯದಲ್ಲಿ ನೀವು ಅಟ್ ಲೀಸ್ಟ್ ಒಂದು 1/2 ಗಂಟೆ ನೀವೊಂದು ಈಜುದು ಅಥವಾ ಈಗ ನಿಮಗೆ ಈಜು ಗೊತ್ತಿಲ್ಲ ಅಂತಿದ್ದಾಗ ನೀರಲ್ಲಿ ಆಟಾಡಿದ್ರೂ ಸಾಕಾಗ್ತದೆ. ಯಾಕಂದ್ರೆ ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ, ನೀರಲ್ಲಿ ಈಜಲೇಬೇಕು ಅಂತ ಹೇಳುವಂತದಲ್ಲ, ನೀರಿಗೆ ಇಳಿದ್ರೇನೆ ಅದು ವ್ಯಾಯಾಮ. ಅದೇ ತರ ಒಂದು 30 ನಿಮಿಷ ನೀವು ಈಜುವುದರಿಂದ ನಿಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ. ಯಾಕಂದ್ರೆ ನೆಮ್ಮದಿ ಮೊದಲದಾಗಿ, ಈಗ ಮನುಷ್ಯರಿಗೆ ಏನ್ ಬೇಕು ಅಂದ್ರೆ ನೆಮ್ಮದಿ ಬೇಕು. ಯಾಕಂದ್ರೆ ಸ್ಟ್ರೆಸ್ ಇರ್ತದೆ, ತುಂಬಾ ಕಠಿಣ ಕೆಲಸದಲ್ಲಿ ಇರ್ತಾರೆ, ಪ್ರತಿಯೊಂದು ಕೆಲಸವು ಅವರಿಗೆ ಸಮಯ ಸಾಕಾಗುವುದಿಲ್ಲ, ಕೆಲಸಕ್ಕೆ ಸಮಯ ಸಾಕಾಗುವುದಿಲ್ಲ. ಅಂತದ್ರಲ್ಲಿ ಈ ಈಜುವುದರಿಂದ ನಿಮ್ಮ ಬಾಡಿ ಏನಾಗ್ತದೆ ಅಂದ್ರೆ ದೇಹದ ಎಲ್ಲಾ ಅಂಗಾಂಗಗಳು ಫ್ಲೆಕ್ಸಿಬಲ್ ಆಗ್ತದೆ. ಅಂದ್ರೆ ಈಗ ನಾವು ಡ್ಯಾನ್ಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಬೇರೆ ಎಕ್ಸಸೈಸ್ ಮಾಡಿದಾಗ ನಮ್ಮಲ್ಲಿರುವ ಅಂಗಾಂಗಗಳು ಏನಾಗ್ತದೆ ಒಂದು ಫ್ಲೆಕ್ಸಿಬಲ್ ರೀತಿಗೆ ಬರ್ತದೆ. ಅದೇ ತರ ಇದು ಯಾವುದೇ ನಿಮಗೆ ನೋವು ಇಲ್ಲದಂತ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತದೆ.
1: ಇನ್ನೊಂದು ಪ್ರಶ್ನೆ, ಕೆಲವರು ದಿನನಿತ್ಯ 1 ಗಂಟೆ ಓಡುವವರು ಇದ್ದಾರೆ, ಇಲ್ಲ 1.25 ಗಂಟೆ ಹಾರ್ಡ್ ಕೋರ್ ಆಗಿ ಆಟಾಡುವವರು ಇರ್ತಾರೆ, ಅವರಿಗೆಲ್ಲವೂ ಕೂಡ ಈ ಸ್ವಿಮ್ಮಿಂಗ್ ಹೇಳುವಂತದ್ದು ಬೇಕಾಗ್ತದ?
0: ಈಗ ಒಂದು ಹೇಳುದೇನಂದ್ರೆ, ಈಗ ನೀವು ಬೇರೆ ಈಗ ಈಜುವುದಲ್ಲದೆ ಬೇರೆ ಯಾವುದೇ ವ್ಯಾಯಾಮ ಮಾಡಿದರೂ ಕೂಡ ಅದರಲ್ಲಿ ನಿಮಗೇನಂದ್ರೆ ನೋವು ಅಂತ ಇರ್ತದೆ. ಈಗ ನೀವು ಓಡುವುದರಿಂದ ನಿಮಗೆ ಕಾಲು ನೋವು ಇರ್ಬೋದು ಅಥವಾ ಗಂಟು ನೋವುಗಳು ಇರ್ಬೋದು, ಮೊಣಕಾಲಿನ ನೋವುಗಳು ಇರ್ಬೋದು, ಅಂದ್ರೆ ಎಲ್ಲರಿಗೆ ಬರ್ತದೆ ಅಂತಲ್ಲ, ಕೆಲವರಿಗೆ ಬರ್ತದೆ. ಅದನ್ನ ನಾವು ಇನ್ನು ತುಂಬಾ ಮೃದುವಾಗಿ ಹ್ಯಾಂಡಲ್ ಮಾಡೋದಂದ್ರೆ ಸ್ವಿಮ್ಮಿಂಗ್ ಅಂದ್ರೆ ಈಜುದು. ನೀವು ಈಜುವುದರಿಂದ ನಿಮ್ಮ ಎಲ್ಲಾ ಬಾಡಿಯ A-Z ಪಾರ್ಟ್ಗಳು ಕೂಡ ನಿಮಗೆ ಪ್ರತಿಯೊಂದು ಮೊಣಕಾಲಿನಿಂದ ಹಿಡಿದು ಕಾಲು, ಹಾಗೆ ನಿಮ್ಮ ಬೆನ್ನು ನೋವಿಗೆ ಮತ್ತೆ ಈ ಕೈಯ ಗಂಟುಗಳು ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂಥರ ಕೀಲುಗಳು ಸ್ಮೂತ್ ಆಗಿ ಮೂವ್ಮೆಂಟ್ ಆಗ್ತದೆ. ಅಂದ್ರೆ ಅಲ್ಲಿ ಸ್ಟ್ರೆಂಥನಿಂಗ್ ಅಂತ ಹೇಳ್ತಾರೆ ನಾವು. ಸ್ಟ್ರೆಂಥನಿಂಗ್ ಆದಾಗ ಆ ಯಾವುದೇ ಪಾರ್ಟ್ಗಳಿಗೆ ನೋವು ಬರುವುದಿಲ್ಲ, ಆ ನೋವನ್ನ ನಿವಾರಣೆ ಆಗ್ತದೆ. ನೀವು ಓಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದೇ ಮೂವ್ಮೆಂಟ್ ಚಲನೆ ಆಗೋದು, ಅಲ್ಲಿ ನಿಮಗೆ ಒತ್ತಡ ಸಿಗುವುದಿಲ್ಲ. ಈ ಒತ್ತಡ ಸಿಗಬೇಕಂದ್ರೆ ಈಜುವುದು ಬಹಳ ಮುಖ್ಯ. ಯಾಕಂದ್ರೆ ಅಲ್ಲಿ ನಿಮಗೆ ನೋಡಿ, ಕೆಳಗಡೆ ನಾವು ಈಗ ಕಾಲು, ಈಗ ಅದಕ್ಕೆ ನಾವು ಬೀಟಿಂಗ್ ಅಂತ ಹೇಳ್ತೀವಿ, ಕಾಲು ಬೀಟಿಂಗ್ ಮಾಡುವಾಗ ನೀವು ಸುಮ್ಮನೆ ಕಾಲು ಕೆಳಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಒಂದು ಒತ್ತಡ ಇರ್ತದೆ. ಹಾಗೆ ಮೇಲೆ ತೆಗೆಯುವಾಗಲೂ ಅಲ್ಲಿ ಒಂದು ಒತ್ತಡ ಸಿಗ್ತದೆ, ಆ ಒತ್ತಡಕ್ಕೆ ನಾವು ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಆ ಸ್ಟ್ರೆಂಥನಿಂಗ್ ಸಿಕ್ಕಿದಾಗ ನಮ್ಮ ಇರುವಂತ ಯಾವುದೇ ಅಂಗದ ಒಳಗಿನ ನೋವುಗಳು ಅದು ಕಡಿಮೆ ಆಗ್ತದೆ.
1: ಕೆಲವರ ಮನಸ್ಸಲ್ಲಿ ಇರ್ತದೆ, ನನಗೀಗ ಪ್ರಾಯ ಆಯ್ತು, ನನ್ನಿಂದ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲ ನನ್ನಿಂದ ಈಜಲಿಕ್ಕೆ ಆಗುದಿಲ್ಲ. ಸೊ ಇಂಥವರಿಗೆಲ್ಲ ಈಜ್ಬೋದಾ ಇನ್ನು ಅಂತ ಹೇಳಿದ್ರೆ, ಅವರ ಏಜಿನ ಮಟ್ಟ ನೋಡಿದಾಗ ಅವರಿಗೆ ಈಜ್ಬೋದಾ, ಇಲ್ಲ ಮುಂಚೆ ಈಜಿಕೊಂಡು ಬಂದವರಿಗೆ ಮಾತ್ರ ಈಜಲಿಕ್ಕೆ ಆಗುವಂತದ್ದ?
0: ಈಗ ನಮ್ಮಲ್ಲಿ ನಾವೀಗೊಂದು ನಮ್ಮ ರೂಲ್ಸ್ ಪ್ರಕಾರ ನಾವು 5 ವರ್ಷ ಮೇಲ್ಪಟ್ಟು ಅಂತ ಹಾಕಿರ್ತೀವಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ನಾವು 2 ಇಯರ್ ಆಗುವ ತನಕದಿಂದಲೇ ಸ್ಟಾರ್ಟ್ ಮಾಡಬಹುದು. ಯಾಕಂದ್ರೆ ಬೇರೆ ಕಡೆ ಎಲ್ಲ 1.5 ಇಯರ್ ಗೆ ಸ್ಟಾರ್ಟ್ ಮಾಡ್ತಾರೆ, ಆದ್ರೆ ನಮ್ಮಲ್ಲಿ ಒಂದು 5 ವರ್ಷದಿಂದ ಈ ವರ್ಷ ತನಕ ಅಂತಿಲ್ಲ, ಯಾರಿಗೆ ಬರುವಂತ ಚಾನ್ಸ್ ಇದೆ, ಯಾರಿಗೆ ನಡೆದುಕೊಂಡು ಬಂದು ಈಜುಕೊಂಡು ಹೋಗುವಂತ ಚಾನ್ಸ್ ಇದೆ ಅಂತವ್ರು ಯಾರು ಬೇಕಾದ್ರೂ ಬರಬಹುದು. ಇನ್ನೊಂದ್ ಏನಂದ್ರೆ ನೀವು ಹೇಳಿದಾಗ ಈಗ ಕಲಿಯುವಂತದ್ದು, ಕಲಿಯುವುದಕ್ಕೆ ಯಾವುದೇ ವಿಷಯವನ್ನ ಕಲಿಯುವುದಕ್ಕೆ ನಮ್ಮಲ್ಲಿ ಸ್ವತಃ ಮನಸ್ಸು ಬೇಕು ಹೊರತು ಆ ಏಜ್ ಅನ್ನ ನಾವು ಕೌಂಟ್ ಮಾಡೋದು ತಪ್ಪಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಸುಮಾರು ಒಂದು 65 ವರ್ಷ ಮೇಲ್ಪಟ್ಟು ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ, ಹಾಗೆ ಅಂತೇಳಿ 4 ವರ್ಷದ ಮಕ್ಕಳು ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಬಂದು ಕಲಿತು ಸ್ವಿಮ್ ಮಾಡೋರು ಇದ್ದಾರೆ. ಇದಕ್ಕೆ ನನ್ನ ಪ್ರಕಾರ ಏಜು ಅಷ್ಟು ಮುಖ್ಯ ಅನ್ಸುದಿಲ್ಲ ಅಂತ.
1: ಹಾಗಾದ್ರೆ ಏಜಿನ ಇತಿಮಿತಿ ಇಲ್ಲ, ಯಾರು ಕೂಡ ಬಂದು ಈಜ್ಬಹುದು.
0: ಸೊ ಯಾರು ಕೂಡ ಬರ್ಬೋದು
1: ಸರ್. ಈಗ ಇನ್ನೊಂದು, ಕೆಲವರ ಯೋಚನೆ ಹೇಗೆ ಹೇಳಿದ್ರೆ, ನಾನು ಕೆರೆಯಲ್ಲಿ ಈಜ್ತೇನೆ, ಬಟ್ ಅದೇ ಈಗ ಸ್ವಿಮ್ಮಿಂಗ್ ಪೂಲ್ ಅಂತೇಳಿಯೇ ಬಂದ್ರೆ ನಂಗೆ ಅಲ್ಲಿ ಈಜ್ಲಿಕ್ಕೆ ಗೊತ್ತಿಲ್ಲ, ನನಗೆ ಈಜು ಗೊತ್ತಿರುವಂತದ್ದು ಕೆರೆಯಲ್ಲಿ ಈಜಿ. ಹಾಗೀಗ ಕೆರೆಯಲ್ಲಿ ಈಜ್ಲಿಕ್ಕೂ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ಲಿಕ್ಕೂ ನದಿಯಲ್ಲಿ ಈಜ್ಲಿಕ್ಕೂ ವ್ಯತ್ಯಾಸ ಇದೆಯಾ, ಇಲ್ಲ ಎಲ್ಲವುದು ಒಂದೇ?
0: ಹೌದು, ಈಗ ಕೆರೆಯಲ್ಲಿ ಈಜುದು, ನದಿಯಲ್ಲಿ ಈಜುದು ಮತ್ತು ನಮ್ಮ ಈಜುಕೊಳದಲ್ಲಿ ಈಜುದು, ಇದೇನಂದ್ರೆ ನೀರಿನ ಒತ್ತಡ ಬೇರೆ ಬೇರೆ ಆಗಿರ್ತದೆ. ಈಗ ನಮ್ಮಲ್ಲಿ ಈಜುಕೊಳದಲ್ಲಿ ಏನಾಗಿರ್ತದೆ ಅಂದ್ರೆ ಅದೊಂದು ಲ್ಯಾಂಡಿಂಗ್ ಆಗಿರೋ ನೀರು, ಅಂದ್ರೆ ಅದು ನಿಂತಿರುವ ನೀರು, ಅದಕ್ಕೆ ವೇವ್ ಇರುವುದಿಲ್ಲ ಮತ್ತೆ ಇನ್ನೊಂದು ಫ್ಲೋ ಇರುವುದಿಲ್ಲ. ಅದೇ ತರ ಕೆರೆಯೂ ಅದೇ ತರ ಇರ್ತದೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಕೆರೆಯಲ್ಲಿ ಆಕಾರ ಇರುವುದಿಲ್ಲ, ಕೆರೆಗೆ ಇದೇ ತರ ಕೆರೆ ಅಂತ ಆಕಾರ ಅಂದ್ರೆ ನಾವು ಮನುಷ್ಯರು ಮಾಡಿರುವಂತಹ

0: ಆಕಾರದಲ್ಲಿ ಇರ್ತದೆ, ಮತ್ತೆ ಅದು ಫ್ಲೋ ಆಗಿರ್ತದೆ. ಯಾಕಂದ್ರೆ ನೀವು ಈ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಗ ಒಂದ್ ಸೈಡ್ ನೀರು ಹೋಗಿ ಅದು ರಿಟರ್ನ್ ನಮಗೆ ಬರ್ತದೆ ಎಂಡಿಗೆ ಹೋದ್ಮೇಲೆ. ಆದ್ರೆ ಕೆರೆಯಲ್ಲಿ ಏನಾಗುತ್ತೆ, ನೀರು ಹೋದ ನೀರು ಅರ್ಧ ಅಂಶ ಮಾತ್ರ ನಮಗೆ ರಿಟರ್ನ್ ಬರ್ತದೆ ಹೊರತು ಎಲ್ಲಾನು ಬರುತ್ತೆ. ಆದ್ರೂ ಕೆರೆಗೂ ಈಜುಕೊಳಕ್ಕೂ ಒಂದು 75% ಆದ್ರೂ ಒಂದು ಸಮಾನತೆ ಇದೆ, ಇಲ್ಲ ಅಂತಲ್ಲ ಇದೆ. ಆದ್ರೆ ಹೊಳೆಗೂ ಈ ಈಜುಕೊಳಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಹೊಳೆಯಲ್ಲಿ ಏನಂದ್ರೆ ನೀರಿಗೆ ಫ್ಲೋಯಿಂಗ್ ನೀರದು, ಅದು ನಿತ್ತ ನೀರಲ್ಲ, ಅದು ಫ್ಲೋ ಆಗ್ತಾ ಇರ್ತದೆ. ಅದರಲ್ಲಿ ನಿಮಗೆ ಈಜುವುದಂದ್ರೆ ನಿಜವಾಗ್ಲೂ ಈಜುವುದಂದ್ರೆ ಅದು ಸುಲಭ ಹೊಳೆಯಲ್ಲಿ. ಯಾಕಂದ್ರೆ ಅಲ್ಲಿ ಹೊಳೆಯಲ್ಲಿ ನಿಮಗೆ ಫ್ಲೋ ಇರೋದ್ರಿಂದ ಅದನ್ನ ಕೆಲವು ಅದರ ಟೆಕ್ನಿಕ್ಸ್ ನಮಗೆ ಗೊತ್ತಿದ್ರೆ ಮಾತ್ರ ಹೊಳೆಯಲ್ಲಿ ಈಜಬಹುದು. ಈಜುಕೊಳದಲ್ಲಿ ಏನಂದ್ರೆ ನಮಗೆ ಗೊತ್ತಿರ್ತದೆ ಇಲ್ಲಿ ಇಷ್ಟೇ ಆಳ ಇರ್ತದೆ ಅಂತ ಗೊತ್ತಿರ್ತದೆ, ಇಷ್ಟೇ ಲೆಂತ್ ಇರ್ತದೆ ಅಂತ ಗೊತ್ತಿರ್ತದೆ. ಹಾಗಾಗಿ ನಾವು ಅದನ್ನ ಧೈರ್ಯದಲ್ಲಿ ಹೋಗ್ಬೋದು. ಈಜು ಹೊಳೆಯಲ್ಲಿ ಹೋಗುವಾಗ ಸ್ವಲ್ಪ ಆಳದ ಬಗ್ಗೆ ಅಥವಾ ಅದರ ಲೆಂತ್ ಬಗ್ಗೆ ಯಾವ ರೀತಿ ನೀರು ಫ್ಲೋ ಆಗ್ತದೆ ಅಂತ ಹೇಳುವಂತ ತಿಳ್ಕೊಂಡು ನಾವು ಆ ಕೆಲಸವನ್ನು ಮಾಡುವುದು ಒಳ್ಳೇದು.
1: ಸರ್, ಈಗ ದಿನನಿತ್ಯದಲ್ಲಿ ಈಜುವಂತದ್ದು ಒಳ್ಳೆಯದು ಅಂತ ಹೇಳಿ ಹೇಳ್ತೀರಾ?
0: ಯಾರಿಗೆ ಈಗ ನಿಮ್ಮ ಬೇರೆ ವ್ಯಾಯಾಮ ಅಥವಾ ಈಗ ನಮ್ಮಲ್ಲಿ ಈಗ ನಾನಾಗ ಹೇಳಿದಾಗೆ ಕಠಿಣ ಪರಿಶ್ರಮ ಅಂದ್ರೆ ಬಿಸ್ನೆಸ್ ಮ್ಯಾನ್ ಮತ್ತೆ ಯಾವ್ದಾದ್ರು ಸ್ವಂತ ಉದ್ಯೋಗ ಅಥವಾ ಬೇರೆ ಕಡೆ ಉದ್ಯೋಗ ಮಾಡುವವರು ಅವರಿಗೆ ಅಂದ್ರೆ ಟೈಮ್ ಇರುವುದಿಲ್ಲ. ಇಂಥವ್ರು ಪ್ರತಿದಿನ ಅಲ್ಲದಿದ್ರು ವಾರಕ್ಕೆ ಕಡಿಮೆ ಆದ್ರೂ ಒಂದು 3-4 days ಆದ್ರೂ ಒಂದು 30 minutes ಆದ್ರೂ 30 ನಿಮಿಷ ಆದ್ರೂ ಅವರು ಈಜುವ ಕಲೆಯನ್ನು ಅಳವಡಿಸಿಕೊಂಡ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ಕೆಲವೊಂದು ದೇಶಗಳಲ್ಲಿ ಎಲ್ಲ ನೋಡಿದ್ರೆ ಕೂಲಿಗೆ ಹೋಗುವ ಮಕ್ಕಳಿಂದಲೇ ಒಂದು ಈಜು ಕಲಿಸುವಂತದ್ದು ಇಲ್ಲ, ಶಾಲೆಗಳಲ್ಲಿ ಈಜು ಕೊಳ ಮತ್ತೆ ಈಜುವಿಕೆಯನ್ನ ಕಡ್ಡಾಯ ಮಾಡಿರ್ತಾರೆ. ಸೊ ಅದು ಆ ಸಿಸ್ಟಮ್ ಕೂಡ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಸಣ್ಣ ಪ್ರಾಯದಿಂದಲೇ ಈಜುವನ್ನ ಹೇಳಿಕೊಡುವಂತದ್ದು ಉತ್ತಮವಾ?
0: ಈಗ ಭಾರತದಲ್ಲಿ ಕೂಡ ಆತರ ಸಿಸ್ಟಮ್ ಇದೆ. ಹಾಗಂತೇಳಿ ನಮ್ಮ ಸೌತ್ ಕೇಂದ್ರದಲ್ಲಿ ಕೆಲವು ರೆಸಿಡೆನ್ಶಿಯಲ್ ಶಾಲೆಗಳಲ್ಲಿ ಆತರದ ವಿಷಯಗಳು ಇದೆ. ಆದ್ರೆ ಏನಂದ್ರೆ ನಾವು ಹೇಳೋ ಪ್ರಕಾರ ಈಜುವುದು ಈಗ ಬೇರೆ ಎಲ್ಲ ಆಟಕ್ಕಿಂತ ಈಜುವುದು ಅದು ನಾವು ಯಾವಾಗ ಕಲಿಬೇಕಂದ್ರೆ ಚಿಕ್ಕ ವಯಸ್ಸು ಅಂದ್ರೆ ಈಗ ಒಂದು 2.5 years ಇಂದ ನಮ್ಮೊಂದು 15-20 ವರ್ಷದೊಳಗಡೆ ನಾವು ಆ ಕಲೆಯನ್ನ ನಮ್ಮಲ್ಲಿ ಕರಗತ ಮಾಡಿಕೊಳ್ಬೇಕು. ಯಾಕಂದ್ರೆ ನಮ್ಮ ಬಾಡಿ ಹೇಗೆ ಫ್ಲೆಕ್ಸಿಬಲ್ ಇದೆ ಅದೀಗ ಆಲ್ರೆಡಿ ನಾವು ಬೆಳೆಯುವಂತ ಬಾಡಿ ಫ್ಲೆಕ್ಸಿಬಲ್ ಆಗಿ ಇರುತ್ತದೆ. ಅಂತ ಬಾಡಿಗೆ ಆಗ್ಲೇ ನಾವು ಆ ಕಲೆಯನ್ನ ಕಲಿಸಿದ್ರೆ ಅದು ನಮಗೆ ನಮ್ಮ ಜೀವಿತಾವಧಿ ಅಂದ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಆ ಅಷ್ಟು ವರ್ಷ ತನಕ ಆ ಕಲೆ ನಮ್ಮ ಹತ್ರ ಪಕ್ಕ ನಮ್ಮಲ್ಲಿ ಅಳವಡಿಕೆ ಆಗಿರ್ತದೆ. ಯಾಕಂದ್ರೆ ತುಂಬಾ ಲೇಟ್ ಮಾಡೋದು ಅಂದ್ರೆ ಈಗ ನಾವು ಈ ಟೈಮಲ್ಲಿ ನಮಗೆ ಆಗುದಿಲ್ಲ ಅಂದ್ರೆ ಎಲ್ಲ ಕಡೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಇರುವುದಿಲ್ಲ ಅಥವಾ ಕಲಿಸುವಂತ ಜಾಗಗಳಿರುವುದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆದಷ್ಟು ಒಂದು 20 ವರ್ಷದ ಒಳಗಡೆ ಆದ್ರೂ ನಾವು ಅದನ್ನ ಕಲ್ತ್ರೆ ನಮಗೆ ಬಹಳ ಮುಖ್ಯ ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ಸಣ್ಣ ಮಕ್ಕಳಿಗೆ ಈಜು ಅಂತೇಳಿ ಹೇಳಿದ ಕೂಡಲೇ ಈಗ ಅವರ ಒಂದು ಬೆಳವಣಿಗೆಯ ಟೈಮ್ ಅಂತ ಹೇಳಿ ಇರ್ತದೆ. ಈಗ ಜನಸಾಮಾನ್ಯರಲ್ಲಿ ಇದೆ, ಹುಡುಗ ಇಲ್ಲ ಹುಡುಗಿ ಎಷ್ಟೇ ಒಂದು ಎತ್ತರದಲ್ಲಿ ಕಡಿಮೆ ಇದ್ರೂ ಕೂಡ ಸ್ವಿಮ್ಮಿಂಗಿಗೆ ಹೋದ್ರೆ ಹೈಟ್ ಜಾಸ್ತಿ ಆಗ್ತದೆ, ಆಮೇಲೆ ದೇಹ ಕೂಡ ಫಿಟ್ನೆಸ್ ಆಗಿ ಬರ್ತದೆ ಅಂತ ಹೇಳಿದೆ. ಇದು ಎಷ್ಟು ಸತ್ಯ ಅಂತ ಹೇಳಿ?
0: ದೇಹ ಫಿಟ್ನೆಸ್ ಆಗೋದು ಸಹಜ, ದೇಹ ಫಿಟ್ನೆಸ್ ಆಗೇ ಆಗ್ತದೆ. ಯಾಕಂದ್ರೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಈಗ ನಾವು ಇಷ್ಟೆಲ್ಲ ಹೇಳಿದಾಗೆ ದೇಹ ಫಿಟ್ನೆಸ್ ಆಗೇ ಆಗ್ತದೆ. ಆದ್ರೆ ಹೈಟ್ ವಿಷಯಕ್ಕೆ ಬಂದಾಗ ನನ್ನ ಪ್ರಕಾರ ನನ್ನ ಅನುಭವದ ಪ್ರಕಾರ ಒಂದು ನನ್ನಲ್ಲಿ ಬಂದಂತ ಕಲ್ತಂತ ಮಕ್ಕಳಲ್ಲಿ ಒಂದು 100ರಲ್ಲಿ 80% ಮಕ್ಕಳು ನೀವು ಹೇಳಿದ ವಿಷಯದಲ್ಲಿ ಇದ್ದಾರೆ. ಅಂದ್ರೆ ಅವರು ಸ್ವಿಮ್ಮಿಂಗ್ ಬಂದ ಯಾಕಂದ್ರೆ ಅವರ ಪೇರೆಂಟ್ಸ್ ಗಳು ಹೆತ್ತವರು ಬಂದು ನಮ್ಮ ಹತ್ರ ಹೇಳಿದಾಗ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಅವ್ರನ್ನ ಒಂದು ಈಗ ಒಂದ್ಸತಿ ಕಲ್ತು ಈಗ ಒಂದು 5-10 ವರ್ಷ ಬಂದು ಕಲ್ತು ಹೋದ ಮೇಲೆ ಅವ್ರೊಂದು 2-3 ವರ್ಷ ನಮ್ಮಲ್ಲಿ ಬರುದಿಲ್ಲ. ಆಗ ನಾವು ಅದನ್ನ ನೆಕ್ಸ್ಟ್ ಬಂದಾಗ ನೋಡುವಾಗ ನಮಗೆ ಅನುಭವ ಆಗ್ತದೆ ಅಂದ್ರೆ ಓ ಇವನು ಇಷ್ಟು ಉದ್ದ ಆಗಿದ್ದಾನೆ ಅಂತ. ಆಗ ಆ ಪೇರೆಂಟ್ಸ್ ಗಳಲ್ಲಿ ಒಂದು ಮಾತು ಬಂದಿರ್ತದೆ, ಸರ್ ಇವನು ಸ್ವಿಮ್ಮಿಂಗ್ ಬಂದ ಮೇಲೆ ಇಷ್ಟು ಉದ್ದ ಆಗಿದ್ದು ಅಂತ ಹೇಳುವಂತ ಮಾತು ಬಂದಿದೆ. ಆದ್ರೆ ಎಷ್ಟು ಅದು ಸೈಂಟಿಫಿಕ್ ಆಗಿ ಎಷ್ಟು ಸರಿಯೇ ನನಗೆ ಅದ್ರ ಬಗ್ಗೆ ಅಷ್ಟು. ಯಾಕಂದ್ರೆ ನಾವು ಸೈಂಟಿಫಿಕ್ ಆಗಿ ನೋಡೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಿಮ್ಮಿಂಗ್ ಇಂದ ಉದ್ದ ಆಗ್ತಾರೆ ಅಂತ ಹೇಳುವಂಥದ್ದು ಮಾಮೂಲಿಯಾಗಿ ನಾವು ಹೇಳುವಂತದ್ದೇ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ನಮ್ಮ ವಂಶದಲ್ಲಿ ಅಂದ್ರೆ ನಮ್ಮ ಈಗ ಪೇರೆಂಟ್ಸ್ ಗಳು ತಂದೆ ಅಥವಾ ತಾಯಿಯ ಫ್ಯಾಮಿಲಿಯಲ್ಲಿ ಆತರ ಹೆರಿಡಿಟಿ ಅಂದ್ರೆ ಉದ್ದ ಇದ್ದಾರೆ ಎಲ್ರು, ಆತರ ಕೆಲವರು ಉದ್ದ ಇದ್ದು ಅಥವಾ ಇಲ್ಲ ಶಾರ್ಟ್ ಆಗಿದ್ದಾರೆ ಆತರ ತಿಳುವಾಗ ಅದರಿಂದ ಸ್ವಲ್ಪ ಎಫೆಕ್ಟ್ ಬೀಳುವಂತ ಚಾನ್ಸ್ ಉಂಟು.
1: ಮಕ್ಕಳ ಜೀವನದಲ್ಲಿ ಸ್ಪೆಷಲಿ ಈಗ ಕಾಲೇಜ್ಗೆ ಹೋಗುವವರಾಗಿರ್ಬೋದು, ಈವನ್ ಈಗ ದೊಡ್ಡವರು ಅಂತೇಳಿ ಹೇಳಿದ್ರು ಕೂಡ ಏಕಾಗ್ರತೆ ಹೇಳುವಂತದ್ದು ತುಂಬಾ ಅಗತ್ಯ ನಿಜ ಜೀವನದಲ್ಲಿ. ಈಗ ಮಕ್ಕಳಿಗೆ ಓದುವ ಸಮಯದಲ್ಲಿ ಏಕಾಗ್ರತೆ ಹಾಗೂ ಈಗ ಓದಿ ಮುಗಿಸಿ ಕೆಲಸದಲ್ಲಿ ಇರುವವರಿಗೂ ಕೂಡ ಕೆಲವೊಮ್ಮೆ ಏಕಾಗ್ರತೆಯನ್ನ ಬೆಳೆಸಿಕೊಳ್ಳಿಕ್ಕೆ ಈಜುವುದರಿಂದ ಸಾಧ್ಯವಾ?
0: ಖಂಡಿತ ಆಗ್ತದೆ. ಯಾಕಂದ್ರೆ ನಿಮಗೆ ಈಜುವುದರಿಂದ ಇಲ್ಲಿ ನೋಡಿ ನಿಮ್ಮ ಇಡೀ ದಿವಸ ಅಂದ್ರೆ ನೀವು ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ತನಕ ಶಾಲೆಯಲ್ಲಿ ಆಟ ಅದು ಊಟ ಓದುವುದು ಮತ್ತೆ ಬರೆಯುವುದು ಅದೆಲ್ಲ ಸ್ಟ್ರೆಸ್ ಇರ್ತದಲ್ಲ, ಇದರಿಂದ ಏನಾಗ್ತದೆ ಮಕ್ಕಳಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸ್ಟ್ರೆಸ್ ಆಗಿರ್ತದೆ. ಅಂದ್ರೆ ಕಠಿಣ ಮನಸ್ಸಿನಲ್ಲಿ ಇರ್ತಾರೆ ಅವರು. ಅವರಿಗೆ ಮನೆಗೆ ಬಂದ ತಕ್ಷಣ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ ಅಥವಾ ನಿದ್ದೆ ಬರುವುದಿಲ್ಲ ಯಾಕಂದ್ರೆ ಟೆನ್ಷನ್ ಅಲ್ಲಿ ಇರ್ತಾರೆ. ಮತ್ತೆ ಕೆಲವು ಮಕ್ಕಳು ಏನಂದ್ರೆ ಟೆನ್ಷನ್ ಅಲ್ಲಿ ಊಟ ಮಾಡುವುದಿಲ್ಲ. ಇಂಥ ಮಕ್ಕಳಿಗೆ ದಿವಸಕ್ಕೆ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆ ಆದ್ರೂ ನಾವು ಈಜುದನ್ನ ಹೇಳಿಕೊಟ್ಟಾಗ ಅವರು ಅದರಿಂದ ತುಂಬಾ ಅವರ ಅಂದ್ರೆ ಮೇಯ್ನ್ ಆಗಿ ಏನಂದ್ರೆ ನಮ್ಮ ದೇಹದ ಸ್ನಾಯುಗಳು ಮಾಂಸಖಂಡಗಳು ರಿಲೀಫ್ ಆಗ್ತದೆ, ಅಂದ್ರೆ ಹಾರ್ಡ್ ಆಗಿರ್ತದೆ. ಮನಸ್ಸು ಕಠಿಣ ಆದಾಗ ನಮ್ಮ ದೇಹವು ಕೂಡ ಕಠಿಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಮನಸ್ಸು ಮತ್ತು ದೇಹ ಎರಡಕ್ಕೂ ಈ ಈಜುವುದರಿಂದ ಆದಷ್ಟು ಮೃದುವಾದಂತಹ ಮನಸ್ಸು ಬರ್ತದೆ, ಇನ್ನೊಂದು ಏಕಾಗ್ರತೆ ಬರ್ತದೆ. ಓದುವಾಗ ಆದಷ್ಟು ಬಾಡಿ ಫ್ರೀ ಇದ್ದಾಗ ಇನ್ನು ಸ್ವಲ್ಪ ಓದು ಅಂತ ಹೇಳುವಂತ ಒಂದು ಮನಸ್ಸು ಬರ್ತದೆ.
1: ಒಟ್ಟಾರೆ ಹೇಗೆ ಅಂತ ಹೇಳಿದ್ರೆ ಈಜುವಿಕೆಯಿಂದ ನಮ್ಮ ಏಕಾಗ್ರತೆ ಒಂದು ಹೆಚ್ಚುತ್ತದೆ, ಚಂಚಲತೆ ಅಂತ ಹೇಳುವಂತದ್ದು ತುಂಬಾ ಕಡಿಮೆ ಆಗ್ತದೆ. ಈಜುವಿಕೆಯಿಂದ ನಮ್ಮ ದೇಹದ ಮೇಲೆ ನಮ್ಮ ನಿಯಂತ್ರಣಗಳು ಹೆಚ್ಚಿದಾಗೆ ಸೊ ಏಕಾಗ್ರತೆ ಹೇಳುವಂತದ್ದು ಬೆಳೀತದೆ ಅಂತ ಹೇಳುವಂತದ್ದು.
0: ಮನಸ್ಸು ಮತ್ತು ದೇಹದ ಏಕಾಗ್ರತೆಗೆ ಈಜು ಬೇಕೇ ಬೇಕು.
1: ಸರಿ, ಈಗ ಶ್ವಾಸಕೋಶದ ಮೇಲೆ ಈಜು ಅಂತೇಳಿ ಹೇಳಿದ್ರೆ, ಈಗ ನಾವು ಕೆರೆಯಲ್ಲಿ ಈಜುದು ಅಂತೇಳಿ ಹೇಳಿದ್ರೆ ಸಾಧಾರಣ ಅದರಲ್ಲಿ ಶ್ವಾಸದ ಅಷ್ಟು ಉಪಯೋಗ ಬೀಳ್ತದೆ ಇಲ್ವೋ ಗೊತ್ತಿಲ್ಲ. ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ ಬಂದಾಗ ಇಲ್ಲ ಈಜು ಕೊಳ ಅಂತೇಳಿ ಬಂದಾಗ ಶ್ವಾಸದ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಇಲ್ಲ ಶ್ವಾಸದಿಂದ ನಾವು ಆ ಈಜುವಿಕೆಯಲ್ಲಿ ಶ್ವಾಸವನ್ನ ಉಪಯೋಗಿಸಿಕೊಂಡು ನಾವು ಈಜುವನ್ನ ಕಲಿತೇವೆ. ಸೊ ಈಗ ಶ್ವಾಸ ಅಂತೇಳಿ ಹೇಳ್ಬೇಕಾದ್ರೆ ನಮ್ಮ ಮೇನ್ ಬಾಡಿ ಅಂತೇಳಿ ಬಂದಾಗ ಲಂಗ್ಸ್ ಇರ್ಬೋದು ಇನ್ನಿತರ ಅಂಗಗಳಿಗೆ ಅದು ಹೇಗೆ ಉಪಯೋಗ ಆಗ್ತದೆ ಅಂದ್ರೆ ಸ್ಟ್ರೆಂಥನಿಂಗ್ ಆಗ್ಲಿಕ್ಕೆ ಉಪಯೋಗ ಆಗ್ತದ?
0: ಈಗ ಕೆರೆ ಆಗ್ಲಿ ಬಾವಿ ಆಗ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲ್ ಆಗ್ಲಿ ಅಥವಾ ಹೊಳೆ ಆಗ್ಲಿ ಈಜುದು ಸಾಮಾನ್ಯವಾಗಿ 90% ಒಂದೇ ತರ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಈಗಿನ ಹೊಸ ಜನರೇಷನ್ ಅಲ್ಲಿ ಏನಂದ್ರೆ ಯಾವುದೇ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಈಜು ಗೊತ್ತಿಲ್ಲದವರು ನಾವು ಕಲಿಸುವಾಗ ಅದು ಹೇಗೆ ಟೆಕ್ನಿಕಲ್ ಆಗಿ ಹೇಗೆ ಇರುತ್ತದೆ ನಾವು ಅದನ್ನೇ ಕಲಿಸಬೇಕಾಗ್ತದೆ. ಅದರಿಂದ ನೀವು ಹೊಳೆಯಲ್ಲಿ ಈಜುವುದು ಕೂಡ ಅದೇ ಟೆಕ್ನಿಕ್ ಆಗಿರ್ತದೆ, ಆದ್ರೆ ಸ್ವಲ್ಪ ಚೇಂಜ್ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ಶ್ವಾಸಕೋಶಕ್ಕೆ ಈಜುವುದು ಬಹಳ ಮುಖ್ಯ. ಒಂದು ಹೃದಯಕ್ಕೆ, ಇನ್ನೊಂದು ಶ್ವಾಸಕೋಶ. ಈಗ ಚಿಕ್ಕ ಮಕ್ಕಳಲ್ಲಿ ಶ್ವಾಸಕೋಶದ ಬೆಳವಣಿಗೆ ಇರ್ತದೆ. ಈಗ ದೊಡ್ಡವರು ಒಂದು 25-30 ಅಬೋವ್ ಎಲ್ಲ ಇದ್ದವರಿಗೆ ಶ್ವಾಸಕೋಶದ ಬೆಳವಣಿಗೆ ಆಗಿ ನಿಂತಿರ್ತದೆ. ಈ ಚಿಕ್ಕ ಮಕ್ಕಳಲ್ಲಿ ಏನಾಗ್ತದೆ, ಬೆಳವಣಿಗೆ ಆಗ್ತಾ ಇರ್ತದೆ. ಆ ಬೆಳವಣಿಗೆ ಆದಾಗ ನಿಮ್ಮಲ್ಲಿ ಈ ಈಜುವನ್ನ ನೀವು ಅಳವಡಿಸಿಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಬೆಳವಣಿಗೆ ಟೈಮಲ್ಲಿ ಆ ಶ್ವಾಸಕೋಶಕ್ಕೆ ನಾವು ವರ್ಕೌಟ್ ಅಂದ್ರೆ ಕೆಲಸ ಕೊಟ್ಟಾಗ ಅದು ಹಿಗ್ತದೆ. ಅಂದ್ರೆ ನಾರ್ಮಲ್ ಅದರ ಗಾತ್ರಕ್ಕಿಂತ ಅದು ಹಿಗ್ಗುವಿಕೆ ಜಾಸ್ತಿ ಇರ್ತದೆ. ಇದು ಏನಾಗ್ತದೆ, ನಮ್ಮ ಉಸಿರಾಟದ ಕ್ರಿಯೆಗೆ ಬಹಳ ಮುಖ್ಯ. ಆರಾಮದಲ್ಲಿ ಉಸಿರಾಡುವಂತ ಒಂದು, ಈಗ ಕೆಲವರಿಗೆ ಉಸಿರಾಡುವಾಗ ತೊಂದರೆ ಇರ್ತದೆ ಅಂದ್ರೆ ಸುಸ್ತಾದಾಗ ಆಗುದು, ಆ ತರದಲ್ಲ ಕೆಲವು ತೊಂದರೆ ಇರ್ತದಲ್ಲ, ಅಂತವರಿಗೆಲ್ಲ ಇದು ಬಹಳ ಮುಖ್ಯ.
1: ಸರಿ, ಈಗ ಈಜುವಿಕೆಯಲ್ಲಿ ಎಷ್ಟು ವಿಭಿನ್ನವಾಗಿ ಈಜಬಹುದು?
0: ಈಜುವಿಕೆಯಲ್ಲಿ ಮುಖ್ಯವಾಗಿ 4 ತರದಂತಹ ಆಯಾಮಗಳಿದೆ. ಅಂದ್ರೆ ನಾವು ಈಗ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಒಂದು ಫ್ರೀ ಸ್ಟೈಲ್ ಅಂತ, ಅಂದ್ರೆ ಈಗ ನಾರ್ಮಲ್ ಆಗಿ ಈಗ ಕೆರೆಯಲ್ಲೆಲ್ಲ ಹೋಗ್ತಾರಲ್ಲ ಅದೇ ತರದ್ದು, ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದನ್ನು ಫ್ರೀ ಸ್ಟೈಲ್ ಅಂತ ಹೇಳ್ತಾರೆ. ಇನ್ನೊಂದು ಬ್ರಷ್ ಸ್ಟ್ರೋಕ್ ಅಂತ ಹೇಳ್ತಾರೆ. ಬ್ರಷ್ ಸ್ಟ್ರೋಕ್ ಅಂದ್ರೆ ಈ ನಮ್ಮ ಲೋಕಲ್ ಹೇಳ್ಬೇಕಾದ್ರೆ ನಾವು ಈ ಕಪ್ಪೆ ಹೋಗ್ತದಲ್ಲ ಆ ತರದ ಅಂತ ಒಂದು ಆಯಾಮಗಳು. ಆಮೇಲೆ ಬ್ಯಾಕ್ ಸ್ಟ್ರೋಕ್ ಅಂತ, ಹಿಂಬದಿಗೆ ಹೋಗುದು, ಅದು ಕೂಡ ಫ್ರೀ ಸ್ಟೈಲ್ ಮತ್ತೆ ಬ್ಯಾಕ್ ಸ್ಟ್ರೋಕ್ ಒಂದೇ ತರದಾಗಿರ್ತದೆ, ಆದ್ರೆ ಅದರ ದೇಹದ
1: ಪೊಸಿಷನ್
0: ಬೇರೆ ಆಗಿರ್ತದೆ. ಮತ್ತೊಂದು ಬಟರ್ಫ್ಲೈ ಅಂತೇಳಿ, ಅದು ಕೂಡ ಅದಂದ್ರೆ ಒಂದ್ ಸ್ವಲ್ಪ ಕಷ್ಟ ಅಂತ, ಅಂದ್ರೆ ಕೆಲವರ ಮನಸ್ಸಿನಲ್ಲಿ ಆ ಸ್ಟೈಲ್ ಕಷ್ಟ ಅಂತ ಹೇಳುವಂತ ಒಂದು ಆತರ ಸ್ಟೈಲ್. ಒಟ್ಟು 4 ಹಂತದ ಸ್ಟೈಲ್ ಗಳಿರ್ತವೆ.
1: ಸರಿ, ಈಗ 4 ವಿಧದಲ್ಲಿ ಈಗ ಕಲಿಯುವವನು ಬೇಸಿಕ್ ಆಗಿ ಗೊತ್ತಿರಬೇಕಾದಂತ ಯಾವ್ದು 2 ವಿಧ?
0: ಈ 4 ವಿಧಗಳಲ್ಲಿ ಯಾವ್ದಾದ್ರು 2 ವಿಧನ ನಾವು ಮುಖ್ಯವಾಗಿ ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಒಂದೇ ವಿಧದಲ್ಲಿ ನಾವು ಈಜುವುದರಿಂದ ನಮಗೆ ಸುಸ್ತಾದಾಗ ಇನ್ನೊಂದು ವಿಧಕ್ಕೆ ಹೋದಾಗ ಅದರಿಂದ ನಮಗೆ ಸ್ವಲ್ಪ ಆಯಾಸ ಕಡಿಮೆ ಆಗ್ತದೆ. ಈಗ ನಾವು ಮುಖ್ಯವಾಗಿ ನಮಗೆ ಏನಂದ್ರೆ, ಒಂದು ಫ್ರೀ ಸ್ಟೈಲ್ ಅಂದ್ರೆ ನಾರ್ಮಲ್ ಆಗಿ ಹೋಗುವಂತ ಆ ಸ್ಟೈಲ್ ಅನ್ನ ವಿಧವನ್ನ ಕಲಿಸ್ತೀವಿ. ಇನ್ನೊಂದು ಬ್ಯಾಕ್ ಸ್ಟೈಲ್ ಅಂತ ಕಲಿಸ್ತೀವಿ. ಯಾಕಂದ್ರೆ ನಮಗೆ ಬ್ಯಾಕ್ ಅಲ್ಲಿ ಬ್ಯಾಕ್ ಹೋದಾಗ ಏನಾಗ್ತದೆ, ನಿಮಗೆ ಎಷ್ಟೇ ಸುಸ್ತಾಗಿದ್ರು ಬ್ಯಾಕ್ ಒಂದ್ಸತಿ ತಿರುಗಿದಾಗ ನಿಮಗೆ ಆದಷ್ಟು ನಿಮ್ಮ ದೇಹಕ್ಕೆ ಆಯಾಸವನ್ನು ಕಡಿಮೆ ಮಾಡುತ್ತೆ. ಹಾಗೆ ಇನ್ನೊಂದು ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್. ಇದಂದ್ರೆ ನಮಗೆ ಈಗ ಡೀಪ್ಗೆ ನಾವು ಅಂದ್ರೆ ತುಂಬಾ ಆಳಕ್ಕೆಲ್ಲ ಹೋದಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೆಲವರಿಗೆ ಆಳ ಗೊತ್ತಿರುವುದಿಲ್ಲ, ಅಂತ ಸಮಯದಲ್ಲಿ ಇಂಥ ಈ 3 ಸ್ಟೈಲ್ ಅಂದ್ರೆ ಬ್ರಷ್ ಸ್ಟ್ರೋಕ್ ಅನ್ನು ಕಲಿಸಿದಾಗ ಅದು ಆರಾಮದಲ್ಲಿ ಮೇಲೆ ಬರಲಿಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ನಾವೀಗ ಆಲ್ಮೋಸ್ಟ್ ನಾವು 3 ಸ್ಟೈಲ್ ಅನ್ನ ಕಲಿಸೇ ಕಲಿಸ್ತೀವಿ. ಮತ್ತೆ 4 ಸ್ಟೈಲ್ ಏನಂದ್ರೆ ಅದು ನಮಗೆ ಈಗ ಕಾಂಪಿಟೇಷನ್ ಲೆವೆನ್ಗೆ ಆದ್ರೆ ಅದು ಬೇಕಾಗಿರ್ತದೆ. ಈ ನಾರ್ಮಲ್ ಆಗಿ ಕಲಿಯೋರಿಗೆ ಅದು ಅಗತ್ಯ ಇರುವುದಿಲ್ಲ, ಈ 3 ಸ್ಟೈಲ್ ಅನ್ನ ಕಲಿತುಕೊಂಡ್ರೆ ಸಾಕಾಗ್ತದೆ.
1: ಸರಿ, ಈಗ ಮತ್ತೊಂದು ವಿಚಾರಕ್ಕೆ ಬರುವುದಾದ್ರೆ, ಕೆಲವರು ದೇಹದ ತೂಕ ನಮ್ದು ಅತಿಯಾಗಿದೆ, ಈಗ ನನಗೆ ಓಡ್ಲಿಕ್ಕೆ ಆಗುದಿಲ್ಲ, ಸೊ ಇಂತ ವಿಷಯ ನೋಡಿದಾಗ ಈಜುವುದರಿಂದ ದೇಹದ ತೂಕಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತದ ಇಲ್ಲ ದೇಹದ ತೂಕವನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತದ?
0: ನಮ್ಮಲ್ಲಿ ನಾವು ದೇಹದ ತೂಕ ಮತ್ತೆ ನನಗೆ ಅವಾಗಲೇ ಹೇಳಿದಾಗೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಹದ ತೂಕಕ್ಕೆ, ದೇಹದ ತೂಕದಲ್ಲಿ 2 ತರದ ಬರ್ತದೆ, ಒಂದು ದೇಹದ ತೂಕ ಇನ್ನೊಂದು ಕೊಬ್ಬು ಅಂತ. ಈ ಈ ಕೊಬ್ಬು ನಿವಾರಣೆಗೆ ಅಂದ್ರೆ ನಾವು ಎಷ್ಟು ದಿನದಲ್ಲಿ ಎಷ್ಟು ಆಹಾರ ಸೇವಿಸ್ತೀವಿ ಅದರ ಪರ್ಸೆಂಟೇಜ್ ಕ್ಯಾಲರಿಯನ್ನು ನಾವು ಕಡಿಮೆ ಮಾಡಬೇಕು. ನಾವು ತಿನ್ನೋಕೆ ನಾವು ಎಷ್ಟು ತಿಂದು ಕ್ಯಾಲರಿನ ತಗೊಂಡಿರ್ತೀವಿ ಅದರಿಂದ ಕಡಿಮೆ ಕ್ಯಾಲರಿ ನಮ್ಮ ದೇಹಕ್ಕೆ ಹೋಗುವಾಗೆ ಮಾಡಬೇಕು. ಯಾಕಂದ್ರೆ ಎಕ್ಸ್ಟ್ರಾ ಕ್ಯಾಲೋರಿಗಳನ್ನು ನಾವು ಬರ್ನ್ ಮಾಡಬೇಕಾಗ್ತದೆ ಅಂದ್ರೆ ಕರಗಿಸಬೇಕಾಗ್ತದೆ. ಇದಕ್ಕೆ ಈ ಬೊಜ್ಜು ಕರಗಿಸುವಿಕೆ ಮತ್ತು ದೇಹ ತೂಕ ಇಳಿಸುವಿಕೆ ಬಹುಮುಖ್ಯವಾಗಿ ಈಜು ಬಹಳ ಮುಖ್ಯವಾಗ್ತದೆ. ಯಾಕಂದ್ರೆ ಓಟ ಮತ್ತೆ ಬೇರೆ ಯಾವುದೇ ವ್ಯಾಯಾಮಕ್ಕಿಂತ ನನ್ನ ಪ್ರಕಾರವಾಗಿ ನಾವು ಅದರಲ್ಲಿ ಆಹಾರದ ಮಿತಿ ಇದ್ದು ಈಜುವುದರಿಂದ ಆರಾಮವಾಗಿ ತೂಕವನ್ನು ಕಡಿಮೆ ಮಾಡಬಹುದು.
1: ಸರಿ, ಈಗ ಈಜುವಿಕೆಯಿಂದ ಏಕಾಗ್ರತೆ ಹೆಚ್ಚಾಗಿದೆ ಅಂತೇಳಿ ಹೇಳಿದ್ರಿ. ಈಗ ಈಜು ಕಲಿತಿರುವ ಟೈಮ್ ಅಲ್ಲಿ ಈಗ ನಮಗೆ ಹಸಿವೆ ಜಾಸ್ತಿ ಆಗಿದೆ, ಸೊ ನಮಗೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೇಳಿ ಹೇಳ್ಬೇಕಾದ್ರೆ ಈಜುವಿಕೆಯಿಂದ ನಿಜವಾಗಿಯೂ ಹಸಿವೆ ಹೇಳುವಂತದ್ದು ಜಾಸ್ತಿ ಆಗ್ತದ?
0: ಹೌದು, ಖಂಡಿತ. ಯಾಕಂದ್ರೆ ಈಗ ಅಂದ್ರೆ ನಾವು ಈ ಹೆಚ್ಚಿನ ಹೆತ್ತವರಲ್ಲಿ ಅಥವಾ ನಮ್ಮಲ್ಲಿ ಬರುವಂತ ಈಜು ಕಲಿಬೇಕು ಅಂತ ಹೇಳುವವರು ಕೆಲವರು ಅವರಾಗಿ ಕ್ವಶನ್ ಕೇಳ್ತಾರೆ, ಸರ್ ನನಗೆ ಹಸಿವಿಲ್ಲ, ನನಗೆ ನಿದ್ದೆ ಬರುವುದಿಲ್ಲ ಅಂತ. ಇದಕ್ಕೆ ಬಹಳ ಮುಖ್ಯವಾಗಿ ಅದಕ್ಕೆ ನಾವು ಫಸ್ಟ್ ಏನ್ ಹೇಳೋದಂದ್ರೆ ನೀವು ನಾಳೆಯಿಂದಲೇ ಜಾಯ್ನ್ ಆಗಿ ಅಂತ ಹೇಳುದು. ಯಾಕಂದ್ರೆ ಅವರಿಗೆ ಹಸಿವಿರುವುದಿಲ್ಲ. ಈಜುವುದರಿಂದ ಏನಾಗ್ತದೆ, ನಿಮಗೆ ನಿಮ್ಮ ಆಯಾಸ ಆಗುದು ನಿಮಗೆ ಗೊತ್ತಾಗುದಿಲ್ಲ. ನೀವು ಎಷ್ಟು ಈಜುತ್ತೀರ ನೀರಲ್ಲಿ ಆಟ ಆಡುವುದಾಗಿ, ನೀವು ಈಗ ಸಾಮಾನ್ಯವಾಗಿ ಈಗ ಹಳ್ಳಿಗಳೆಲ್ಲ ನೋಡಿ, ನೀರಲ್ಲಿ ಮುಂಚೆ ಈಗವಾಗ ಆಟ ಆಡ್ತಾರೆ ಇಲ್ಲ ಗೊತ್ತಾಗುದಿಲ್ಲ. ಇದರ ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಆಟ ಆಡುವಾಗ ನೀವು 1 ಗಂಟೆ 2 ಗಂಟೆ ಆಡ್ತೀರ, ಆಮೇಲೆ ಮೇಲೆ ಬಂದ ಮೇಲೆ ನಿಮಗೆ ಗೊತ್ತಾಗುದು ಹಸಿವಾಗ್ತದೆ ನಿದ್ದೆ ಬರ್ತದೆ ಅಂತ ಹೇಳುವುದು ಆಮೇಲೆ ಗೊತ್ತಾಗುದು. ಅದಕ್ಕೆ ಈಜುವುದರಿಂದ ಒಂದು ಹಸಿವಾಗುವುದು ಖಂಡಿತ, ಇನ್ನೊಂದು ನಿದ್ದೆ ಕೂಡ ಅಷ್ಟೇ. ಈಗ ನಮ್ಮಲ್ಲಿ ಈಗ ಮಾಮೂಲಿಯಾಗಿ ಬರುವವರೇ ಹೇಳ್ತಾರೆ, ಸರ್ ಈಗ ನಾನೊಂದು ಇಲ್ಲಿಗೆ ಬಂದ ಮೇಲೆ ನನಗೊಂದು ನಿದ್ದೆ ಒಂದು ಚಂದ ಬರ್ತದೆ, ಹಸಿವು ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಇದು ಈಜು
1: ಆರೋಗ್ಯ ವೃದ್ಧಿಯು ಕೂಡ ಆಗಿದೆ.
0: ಆರೋಗ್ಯ ವೃದ್ಧಿ ಅಂತೂ ಆಗಿ ಆಗ್ತದೆ. ಈಗ ಹಸಿವು ಮತ್ತು ನಿದ್ದೆ ಬಂದಾಗ ನಮಗೆ ಆರೋಗ್ಯ ವೃದ್ಧಿ ಆಗಿ ಆಗ್ತದೆ, ನೆಮ್ಮದಿ ಇರ್ತದೆ. ಆ ನೆಮ್ಮದಿಗೋಸ್ಕರ ನೀವು ಎಲ್ಲರೂ ಹುಡುಕುದೇನಂದ್ರೆ ನೆಮ್ಮದಿ ಇಲ್ಲಿ ಸಿಗ್ತದೆ ಅಂತ. ಅದಕ್ಕೋಸ್ಕರ ಆದಷ್ಟು ಈಜುದು ಕಲೆಯನ್ನು ಅಳವಡಿಸಿಕೊಳ್ಳುವುದು ಬಹಳ ಉತ್ತಮ.
1: ಸರಿ, ಈಗ ಈಜುಕೊಳದಲ್ಲಿ ಈಜನ್ನ ಕಲಿತು ಈಗ ಒಂದು ಧೈರ್ಯದ ಮೇಲೆ ಕೆರೆಗೆ ಈಜಲಿಕ್ಕೆ ಹೋಗ್ತಾರೆ. ಸೊ ಈಗ ಅಲ್ಲಿ ಕೆಲವರು ಗೊತ್ತಿದ್ದವರು ಈಜು ಗೊತ್ತಿದ್ದವರು ಇರ್ತಾರೆ, ಗೊತ್ತಿಲ್ಲದವರು ಇರ್ತಾರೆ. ಕೆಲವರು ಈಜು ಗೊತ್ತಿಲ್ಲದೆ ಕೆಲವರು ಸ್ವಲ್ಪ ಆಳ ಇರುವ ಟೈಮ್ ಅಲ್ಲಿ ಹೋಗ್ಬೇಕಾದ್ರೆ ಕೈಕಾಲು ಬಿಡ್ತಾರೆ. ಈಗ ಅಂತವರನ್ನೆಲ್ಲ ಈಜು ಗೊತ್ತಿದ್ದವರನ್ನು ಹೇಗೆ ರಕ್ಷಿಸಬಹುದು?
0: ಇದು ಬಹಳ ಉತ್ತಮವಾದಂತಹ ಒಂದು ಪ್ರಶ್ನೆ. ಈಗ ಈಗಿನ ಜನಾಂಗ ಏನಾಗಿದೆ ಅಂದ್ರೆ, ಈಜುಕೊಳಕ್ಕೆ ಒಂದು ದಿವಸ ಹೋದ್ರು ನಾನು ಈಜುಕೊಳಕ್ಕೆ ಹೋಗಿದ್ದೀನಿ ಅಂತ ಹೇಳುವಂತ ಒಂದು ಮನೋಭಾವ, ಅಂದ್ರೆ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂತ ಮನಸ್ಥಿತಿ, ಅದನ್ನ ನಾವು ಬಿಡಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈಜು ಕಲಿಬೇಕಂದ್ರೆ ನೀವೊಬ್ಬ ಪರ್ಫೆಕ್ಟ್ ಸ್ವಿಮ್ಮರ್ ಅಥವಾ ನೀವು ಹೊಳೆಯಲ್ಲಿ ಮಾಡಬಹುದು, ಎಲ್ಲಿ ನಿಮಗೆ ನೀರಿದೆ ಆ ನೀರಲ್ಲಿ ನಾನು ಸ್ವಿಮ್ ಮಾಡ್ತೀನಿ ಅಂತ ಹೇಳುವಂತ ಒಂದು ಧೈರ್ಯ ಬರಬೇಕು ಅಂತಿದ್ರೆ, ನಮ್ಮ ಪ್ರಕಾರವಾಗಿ ಕಡಿಮೆ ಆದ್ರೂ ಒಂದು ನೀವು 3-4 ತಿಂಗಳು ಆದ್ರೂ ಬರಬೇಕು
1: ಕಂಟಿನ್ಯೂಸ್
0: ಅಲ್ಲಿ. ಯಾಕಂದ್ರೆ ಅವಾಗ ನಿಮಗೆ ನಾನು ಆಗ ಹೇಳಿದ ಹಾಗೆ 3 ವಿಧದ ಈಜುವನ್ನ ಕಲಿಬಹುದು. ಅದರ ಒಟ್ಟಿಗೆ ನಾವು ನೀರಲ್ಲಿ ಈಗ ಡೀಪ್ ವಾಟರ್ ಅಲ್ಲಿ ಹೇಗೆ ಇರಬೇಕು, ಅಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಏನ್ ಮಾಡಬೇಕು ಅಂತ ಹೇಳುವಂತ ನಾವು ಅದನ್ನು ಕಲಿಸಿರ್ತೀವಿ. ಅದೆಲ್ಲ ಕಲ್ತ ಮೇಲೆ ಈಗ ನಮ್ಮಲ್ಲಿ ನಾನು ಈಗ ಹೆಚ್ಚಿನವರಿಗೆ ಹೇಳುದುಂಟು, ನಿನಗೆ ಇನ್ನೂ ಏನ್ ತೊಂದರೆ ಇಲ್ಲ, ನೀನು ಎಲ್ಲಿ ಕೂಡ ಸ್ವಿಮ್ ಮಾಡಬಹುದು ಹೇಳ್ತೀನಿ. ಇನ್ನು ಕೆಲವರಿಗೆ ಹೇಳಿಕೊಂಟು, ಈಗ ಯಾಕಂದ್ರೆ ದೂರದ ಊರಿಂದ ಬಂದಿರ್ತಾರೆ ನಮ್ಮಲ್ಲಿ ಈ ರಜೆ ಟೈಮ್ ಅಲ್ಲೆಲ್ಲ, ಅವಾಗ ನಾವು ಹೇಳ್ತೀವಿ ನೀನು ಇಲ್ಲಿ ಸ್ವಿಮ್ಮಿಂಗ್ ಬಂದಿದ್ದಿ ಅಂತೇಳಿ ಬೇರೆ ಕಡೆ ಹೋಗಿ ಯಾರಿಲ್ಲದಾಗ ಸ್ವಿಮ್ಮಿಂಗ್ ಮಾಡಬಾರ್ದು, ಯಾಕಂದ್ರೆ ನಿನ್ನ ಸ್ವಿಮ್ಮಿಂಗ್ ಕಲ್ತ ಆಗ್ಲಿಲ್ಲ ಎಲ್ಲವೂ. ಯಾಕಂದ್ರೆ 15 ದಿವಸ 1 ತಿಂಗಳೆಲ್ಲ ಬಂದಿರ್ತಾರೆ, ಸುಮ್ಮನೆ ಕಾಲು ಕೈ ಮಾಡ್ಕೊಂಡು ಹೋಗಿರ್ತಾರೆ ಅಷ್ಟೇ ಬಿಟ್ರೆ ಅವರೆಲ್ಲವನ್ನು ಕಲ್ತಿರುವುದಿಲ್ಲ. ಅದಕ್ಕೋಸ್ಕರ ಇನ್ನು ರಕ್ಷಿಸುವ ವಿಷಯದಲ್ಲಿ ನಾವು ಆದಷ್ಟು ಸ್ವಿಮ್ ನಮಗೆ ಈಜು ಗೊತ್ತಿದ್ದವರು ಮಾತ್ರ ನಾವು ನೀರಲ್ಲಿ ಆಟ ಆಡಬೇಕು ಅಥವಾ ನೀರಿನ ಆಳಕ್ಕೆ ಹೋಗಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ರಕ್ಷಿಸುವುದು ಮುಖ್ಯ ಅಲ್ಲ, ನಾವು ಅಲ್ಲಿಗೆ ಹೋಗದಿರುವುದೇ ನಾವು ಬಹಳ ಉತ್ತಮ ಅಂತ ಹೇಳೋದು. ಯಾಕಂದ್ರೆ ಒಂದು 10 ಜನರ ಗುಂಪಲ್ಲಿ ಒಬ್ಬ ಸ್ವಿಮ್ಮಿಂಗ್ ಗೊತ್ತಿದ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವನು ಅಸಹಾಯಕತೆ ಮಾಡಬೇಕಷ್ಟೇ. ಯಾಕಂದ್ರೆ 8 ಜನ ಕೂಡ ಗೊತ್ತಿಲ್ಲದವರು ಇದ್ದು ಆಳಕ್ಕೆ ಹೋದ್ರಂದಾಗ ಅವನು ಇಬ್ಬರು ಇದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಪ್ರಕಾರ ಏನಂದ್ರೆ ನಾವು ಅದನ್ನ ಆದಷ್ಟು ದೂರ ಇರುವುದೇ ಒಳ್ಳೇದು. ಗೊತ್ತಿದ್ದಷ್ಟು ನಮಗೆ ಎಷ್ಟು ಆಗುತ್ತೆ ಅಲ್ಲಿ ತನಕ ಮಾತ್ರ ಹೋಗಿ ಆ ಕಡೆ ಆಳಕ್ಕೆ ಹೋಗೋದಿದ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ.
1: ಸರಿ, ಈಗ ಮುಳುಗ್ತಿರುವವನನ್ನ ಹೇಗೆ ದಡ ಸೇರಿಸಬಹುದು?
0: ಮುಳುಗುತ್ತಿರುವವನಂದ್ರೆ ಈಗ ನಮ್ಮಲ್ಲಿ ಏನಂದ್ರೆ ಈಗ ಒಂದು ನಮ್ಮ ಕಣ್ಣೆದುರಲ್ಲೇ ಅವ ಆ ರೀತಿ ಆಗ್ತಾ ಇದೆ ಅಂತಿದ್ದಾಗ 1-1.5 ನಿಮಿಷ ಅಷ್ಟು ತನಕ ನಮಗೆ ಅವಕಾಶ ಇದೆ. ಯಾಕಂದ್ರೆ ನಮ್ಮಲ್ಲಿ ನಾನು ಅದಕ್ಕೆ ನಮ್ಮಲ್ಲಿ ಹೇಳ್ತೀನಿ, ಪ್ರತಿ ಕಡೆಗೆ ನೀವು ಹೋದಾಗ ಫಾಲ್ಸಿಗೆ ಹೋದಾಗ ಅಥವಾ ಎಲ್ಲಾದ್ರೂ ನೀರಿಗೆ ಆಟ ಆಡ್ಲಿಕ್ಕೆ ಹೋದಾಗ ಹಗ್ಗ ಹಿಡ್ಕೊಳ್ಳಿ. ಅಂದ್ರೆ ಈ ಹಗ್ಗ ರೋಲ್ ಬರ್ತದಲ್ಲ ಅದನ್ನ ಒಂದು ಹಿಡ್ಕೊಳ್ಳಿ, ನಿಮ್ಗೆ ಎಷ್ಟು ದೂರ ಬೇಕು ಅಷ್ಟು ದೂರದೊಂದು ಹಗ್ಗ ಹಿಡ್ಕೊಳ್ಳಿ. ಇಲ್ಲ ಹಳೆಯದಾದಂತ ಟ್ಯೂಬ್ಗಳು ಬರ್ತದೆ, ಗಾಡಿಗಳು ಕಾರಿದ್ದು ಅಥವಾ ಇನ್ಯಾವುದು ವಾಹನದ ಟ್ಯೂಬ್ಗಳಿರ್ತವೆ, ಅದನ್ನೊಂದು 4 ಹಿಡ್ಕೊಳ್ಳಿ. ಅಥವಾ ನಮ್ಮಲ್ಲಿ ಏನು ಇಲ್ಲ, ಈಗ ಕಾಡಲ್ಲಿ ಇದ್ರೆ ಮರದ ಕೋಲುಗಳು ಉದ್ದದ ಆ ತರದ ಯಾವ್ದಾದ್ರು ನಮ್ಗೆ ಅಟ್ಲೀಸ್ಟ್ ಸೇಫ್ಟಿಗೋಸ್ಕರ ಆ ತರದ ಹಿಡ್ಕೊಳ್ಳಿ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡಬಹುದು. ಈಗ ಒಬ್ಬ ಮುಳುಗ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾದ್ರೆ ನಾವು ಡೈರೆಕ್ಟ್ ಹೋಗಿ ಎಳೆಯುವ ಬದಲು ಆ ತರದ ನಮ್ಮಲ್ಲಿ ಈಗ ಟ್ಯೂಬ್ಗಳಿದ್ರೆ ನಾವು ಅಲ್ಲಿಗೆ ಹೋಗಿ ಅವನಿಗೆ ಟ್ಯೂಬ್ ಕೊಡಬಹುದು. ಅಥವಾ ನಮ್ಮ ಹತ್ರ ದೋಣಿ ಈ ಏನು ಕೋಲ್ ಇದ್ದಾಗ ಆ ಕೋಲಿನ ಸಹಾಯದಿಂದ ಅವನ ಕೈಗೆ ಕೊಟ್ಟು ನಾವು ಅದನ್ನ ಎಳಿಬಹುದು. ಅಥವಾ ಹಗ್ಗ ಇದ್ರೆ ಒಂದು ಹಗ್ಗದ ತುದಿ ನಾವು ಇಟ್ಕೊಂಡು ಇನ್ನೊಂದು ಹಗ್ಗದ ತುದಿ ಅವನಿಗೆ ಬಿಸಾಕಿ ಅವನ ಇಟ್ಕೊಂಡು ಎಳಿಬಹುದು. ಅಕಸ್ಮಾತ್ ಅವನು ಹಿಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗಿ ಹಗ್ಗವನ್ನು ಅವನ ಕೈಗೆ ಕೊಡಬಹುದು. ಈಗ ಇದು ಮೂರು ಆಪ್ಷನ್ ಅಲ್ಲಿ ತುಂಬಾ ಬಹಳ ಮುಖ್ಯವಾಗಿದೆ, ಮೂರು ಆಪ್ಷನ್ ಕೂಡ. ಇದಲ್ಲದೆ ನಮ್ಮಲ್ಲಿ ಯಾವುದು ಇಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಹೋಗ್ತೀವಿ, ನಮಗೆ ಅದು ಏನು ಅಂತ ಗೊತ್ತಿರುವುದಿಲ್ಲ, ಅವ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ಗೊತ್ತಿರುವುದಿಲ್ಲ, ಡೈರೆಕ್ಟ್ ಹೋಗಿ ಎದುರುಗಡೆಯಿಂದ ಹಿಡ್ಕೊಬಿಡ್ತೀವಿ. ಅವಾಗ ಏನಾಗ್ತದೆ, ಅವನಿಗೆ ಏನೋ ಒಂದು ಸಿಗ್ಬೇಕು ಕೈಗೆ ಆಧಾರ. ಅವನೇನ್ ಮಾಡ್ತಾನೆ, ಅವನು ಇವನು ಯಾರು ಅಂತ ನೋಡುದಿಲ್ಲ, ಅವನಿಗೆ ಇವನೇ ಆಧಾರ, ಇವನ್ನ ತಳ್ಳಿ ಅವನ ಮೇಲೆ ಬಂದಿರ್ತಾನೆ. ಅಲ್ಲಿ ಸಮಸ್ಯೆ ಬರುದು. ಅಲ್ಲಿ ಏನಾಗ್ತದೆ, ಇವನು ತಳ್ಳದಾಗ ಇವನಿಗೆ ಕೆಳಗೆ ಹೋದ ಮೇಲೆ ಇವನಿಗೆ ಬರ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಮೇಲೆ ಬಂದಿರ್ತಾನೆ, ಅವನಿಗೆ ಇಚ್ಛೆ ಬರ್ಲಿಕ್ಕೆ ಅವನು ಟ್ರೈ ಮಾಡ್ತಿರ್ತಾನೆ, ಇವನಿಗೂ ಆಗುದಿಲ್ಲ ಅವನಿಗೂ ಆಗುದಿಲ್ಲ ಅಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ಇಂತಹ ಈ ಮೂರು ನಾನು ಹೇಳಿದ ಸಲಕರಣೆಗಳನ್ನ ನಾವು ಇಟ್ಕೊಂಡ್ರೆ ಯಾವುದೇ ತೊಂದರೆ ಇಲ್ಲದೆ ನಾವು ಬರಬಹುದು ಅಂತ. ಮತ್ತೆ ನಮ್ಮಲ್ಲಿ ಮಿತಿ ಇರಬೇಕು. ಈಗ ಎಷ್ಟು ದೊಡ್ಡ ಆಳ ಇದೆ ಅಥವಾ ಎಷ್ಟು ಅಗಲ ಇದೆ ಅಂತ ಹೇಳ್ಕೊಂಡು ಅಲ್ಲಿ ತನಕ ಹೋಗಬಾರದು. ನಾವು ನಮಗೆ ಇಷ್ಟ ಆಗ್ತದೆ ಅಷ್ಟೇ ಹೋಗುದು ನನ್ನ ಪ್ರಕಾರ ಒಳ್ಳೇದು ಅಂತ ಅನಿಸ್ತದೆ.
1: ಸರಿ, ಈಗ ಈಜುಕೊಳದಲ್ಲಿ ಕೂಡ ನೀರಿನ ಗ್ರಾವಿಟಿ ಅಂತ ಹೇಳುವಂತದನ್ನು ನಾವು ಹೇಳ್ತೇವೆ. ಈಗ 4 ಫೀಟ್ ಅಲ್ಲಿರುವ ನೀರಿನ ಒತ್ತಡಕ್ಕೂ, 7 ಫೀಟ್ ಅಲ್ಲಿರುವ ನೀರಿನ ಒತ್ತಡಕ್ಕೂ, 8 ಫೀಟ್ ಅಲ್ಲಿ ಇಲ್ಲ 10 ಫೀಟ್ ಅಲ್ಲಿ ಇರುವ ನೀರಿನ ಒತ್ತಡಕ್ಕೂ ವ್ಯತ್ಯಾಸ ಇದೆಯಾ?
0: ಹೌದು, ತುಂಬಾ ವ್ಯತ್ಯಾಸ ಇದೆ. ಈಗ 4 ಫೀಟ್ ಅಲ್ಲಿ ಏನಂದ್ರೆ ನೀರಿನ ತೂಕ ಅಂತ ಹೇಳ್ತೀವಲ್ಲ, ಆ ನೀರಿನ ತೂಕ ಕಡಿಮೆ ಇರ್ತದೆ. ಯಾಕಂದ್ರೆ 4 ಫೀಟ್ ಎಷ್ಟು ನೀರಿದೆ ಅಷ್ಟು ಮಾತ್ರ ತೂಕ ಇರುತ್ತದೆ. ಈಗ ನೀವು 4-6-8-10 ಹಾಗೆ ಹೋದಾಗ, ಈಗ 6 ಏನಾಗ್ತದೆ ಅದಕ್ಕಿಂತ ಜಾಸ್ತಿ ಇರ್ತದೆ. ಯಾಕಂದ್ರೆ ನೀರಿನ ಮಟ್ಟ ಜಾಸ್ತಿ ಇರ್ತದೆ. ಅಲ್ಲಿ ನಿಮಗೆ ಹೇಗೆ ಅದನ್ನ ನಿಮಗೆ ಅರ್ಥ ಆಗ್ತದೆ ಅಂತಿದ್ರೆ, ಈಜು ಗೊತ್ತಿದ್ದವನಿಗೆ ಆದ್ರೆ ಗೊತ್ತಿರ್ತದೆ, ಗೊತ್ತಿಲ್ಲದವನಿಗೆ ಈಗ 4 ಫೀಟ್ ಅಲ್ಲಿ ಅವ ಕೆಳಗೆ ಡೀಪಿಗೆ ಹೋದಾಗ ಅವನಿಗೆ ಆಗುವ ಅನುಭವವನ್ನು, ಈಗ 10 ಫೀಟ್ ಅಲ್ಲಿ ಹೋದಾಗ ಆಗುವ ಅನುಭವ ಬೇರೆ ಇರುತ್ತೆ. ಯಾಕಂದ್ರೆ ಒತ್ತಡ ಜಾಸ್ತಿ ಇದ್ದಾಗ ನಮಗೆ ಈ ಕಿವಿಗಳಿಗೆ, ಕಣ್ಣಿಗೆ ಒತ್ತಡ ಬಂದ ಕಿವಿ ನೋವು ಬಂದಾಗ ಆಗ್ತದೆ. ಇದು ಆ ನೀರಿನ ಒತ್ತಡ ಅಲ್ಲಿ. ಅದೇ ಈಗ ಶ್ಯಾಲೋ ಮತ್ತೆ ಡೀಪ್ ಅಂತ ಹೇಳ್ತೀವಿ, ಡೀಪ್ ಹೋದಷ್ಟು ನಿಮಗೆ ಅಲ್ಲಿ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತೆ ಇನ್ನೊಂದೇನಂದ್ರೆ, ಈಜು ಗೊತ್ತಿದ್ದವನಿಗೆ ಶ್ಯಾಲೋಕ್ಕಿಂತ ಡೀಪ್ ಅಲ್ಲಿ ಆರಾಮವಾಗಿ ಈಜಬಹುದು ಅಂತ ಹೇಳ್ಬೋದು.
1: ಸರಿ, ಇನ್ನೊಂದು ಕೊನೆಯ ಪ್ರಶ್ನೆ, ಈಗ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಬರುವವನಿಗೆ, ಇಲ್ಲ ಈಜನ್ನ ಕಲೀಲಿಕ್ಕೆ ಬರುವವನಿಗೆ, ಸ್ಪೆಷಲಿ ಈಜುಕೊಳ ಅಂತ ಹೇಳಿ ಹೇಳ್ಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಸ್ ಅನ್ನ ಅವನು ಹಿಡ್ಕೊಂಡು ಬರಬೇಕಾಗ್ತದೆ?
0: ಈಜು ಕಲಿಯಲು ಬರುವವನಿಗೆ ಮೊದಲನೇದಾಗಿ ಅವ ಈಜು ಗೊತ್ತಿಲ್ಲ, ಮತ್ತೆ ಈಜು ಕಲಿಬೇಕು ಅಂತೇಳಿ ಒಂದು ಈಜುಕೊಳಕ್ಕೆ ಬರುವಾಗ ಅಲ್ಲಿದು ಏನು ನಿಯಮಗಳಿದೆ ಅಂತ ಹೇಳುವಂಥದ್ದು ತಿಳ್ಕೊಳ್ಬೇಕಾಗ್ತದೆ. ಈಗ ಅವರಿಗೆ ಗೊತ್ತಿಲ್ಲ ಅಂತಿದ್ರೆ ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಆ ತರ ನಿಯಮಗಳನ್ನ ತಿಳ್ಕೊಳ್ಬಹುದು. ಇಲ್ಲ ಗೊತ್ತಿದೆ ಅಲ್ಲಿಗೆ ಏನು ಮೆಟೀರಿಯಲ್ ಬೇಕು ಅಂತ ಹೇಳುವಂತದಾದ್ರೆ, ಈಗ ಮೊದಲಿಗೆ ನಾವು ಈಗ ಈಜುಕೊಳದಲ್ಲಿ ಆದ್ರೆ, ಯಾಕಂದ್ರೆ ನಮ್ದು ನಿಯಮಗಳಿರ್ತದೆ, ಇಂಥದೇ ಡ್ರೆಸ್ ಹಾಕ್ಬೇಕು, ಇಂಥದೇ ಸಮವಸ್ತ್ರ ಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ಕ್ಯಾಪ್ ತಗೊಳ್ಬೇಕಾಗ್ತದೆ, ಸ್ವಿಮ್ಮಿಂಗ್ ಕ್ಯಾಪ್ ಅಂತ ಸಿಗ್ತದೆ. ಆಮೇಲೆ ಅದಕ್ಕೆ ಒಂದು ಸ್ವಿಮ್ಮಿಂಗ್ ಶಾರ್ಟ್ಸ್ ಅಂತ ಬರ್ತದೆ ಬಾಯ್ಸ್ ಗಾದ್ರೆ, ಗರ್ಲ್ಸಿಗೆ ಆದ್ರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಅಂತ ಬರ್ತದೆ, ಅದು ಫುಲ್ ಸೆಟ್ ಇರ್ತದೆ, ಅದ್ರಲ್ಲಿ ಯಾವುದೇ ಬೇರೆ ಬೇರೆ ಏನೋ ಇರುವುದಿಲ್ಲ. ಅದಾದ ನಂತರ ಗಾಗಲ್ಸ್ ಅಂತ ಬರ್ತದೆ ಕಣ್ಣಿಗೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಒಳ್ಳೇದು ಅಂತಂದ್ರೆ, ಈಗ ಕೆಲವರಿಗೆ ನೀರಿಗೆ, ಈಗ ಇದೇ ಸ್ವಿಮ್ಮಿಂಗ್ ಪೂಲ್ ನೀರು ಅಥವಾ ಬೇರೆ ನೀರಿಗೆ ಹೋದಾಗ ಕಣ್ಣು ಕೆಲವರಿಗೆ ಉರಿಯೋದು ಅಥವಾ ಕೆಂಪಾಗುವ ಸಮಸ್ಯೆ ಎಲ್ಲ ಇರ್ತದಲ್ಲ, ಅದಕ್ಕೋಸ್ಕರ ಈ ಗಾಗಲ್ಸ್. ಕ್ಯಾಪ್, ಕ್ಯಾಪ್ ಏನಂದ್ರೆ ನಮ್ಮ ಕೂದಲಿನ ಒಂದು ನಿರ್ವಹಣೆ ಮತ್ತೆ ಈಜುಕೊಳದ ನೀರಿನ ನಿರ್ವಹಣೆಗೆ ಎರಡಕ್ಕೂ ಸಹಾಯ ಆಗ್ತದೆ. ಇದಿಷ್ಟು ನಾವು ಬರುವಂತ ಸಲಕರಣೆಗಳು. ಮತ್ತೆ ನಮ್ಮಲ್ಲಿ ಏನಂದ್ರೆ, ಈಗ ಜಾಯ್ನ್ ಆಗುವವರಿಗೆ ಅವರಿಗೆ ಅವರ ಭಾವಚಿತ್ರ ಬೇಕಾಗ್ತದೆ, ಫೋಟೋ ಬೇಕಾಗ್ತದೆ, ಎರಡು ಫೋಟೋ ಬೇಕಾಗ್ತದೆ. ಮತ್ತೆ ಅವ ಯಾವುದು, ಈಗ ಸ್ಟೂಡೆಂಟ್ ಆಗಿದ್ರೆ ಅವರಿಗೆ ಅವರ ಸ್ಟೂಡೆಂಟ್ ಐ ಡಿ ಕಾರ್ಡ್ ಇದ್ದು ಜೆರಾಕ್ಸ್ ಬೇಕಾಗುತ್ತದೆ.
1: ಈಜುಕೊಳಕ್ಕೆ ಈಗ ಸಾರ್ವಜನಿಕರು ಬರಬಹುದು ಅಂತೇಳಿ ಆದ್ರೆ ಈಜುಕೊಳದ ಸಮಯವನ್ನ ತಿಳಿಸಿಕೊಡ್ಬೋದಾ?
0: ಈಗ ನಮ್ಮಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹಂತವಾಗಿ ಈಜು ತರಬೇತಿ ಮತ್ತು ಈಜುದು ನಡೀತಾ ಇರ್ತದೆ. ಅದೇ ಥರ ಬೆಳಿಗ್ಗೆ ಅಂತಾದರೆ ನಿಮಗೆ 6:00 to 6:45 ಹಾಗೆ 7:00 to 7:45 ಮತ್ತು ಮೂರನೇ ಬ್ಯಾಚ್ 8:00 to 8:45 ಈ ಬೆಳಿಗ್ಗಿನ ಸಮಯದಲ್ಲಿ ನಡೆಯುತ್ತದೆ. ಹಾಗೆಯೇ ಮಧ್ಯಾಹ್ನ ನಂತರ ಆದರೆ 3:00 to 3:45 ಮತ್ತು 4:00 to 4:45 ಹಾಗೆ 5:00 to 5:45 ಮತ್ತು ಸ್ಪೆಷಲಾಗಿ ಮಹಿಳೆಯರಿಗೆ 6:00 to 6:45 ಬ್ಯಾಚ್ಗಳು ನಡೀತಾ ಇರ್ತವೆ.
1: ದಿನನಿತ್ಯ ಈಜುವುದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪರಿಣಾಮಗಳನ್ನು ಬೀಳ್ತದೆ?
0: ಈಗ ನಾವು ದಿನನಿತ್ಯ ಈಜುವುದರಿಂದ ಬಹಳ ಮುಖ್ಯವಾಗಿ ಒಂದು 2-3 ಅಂಶಗಳನ್ನು ನಾವು ಬಹಳ ಮುಖ್ಯವಾಗಿ ತಗೊಳ್ಬೋದು. ಯಾಕಂದ್ರೆ ಒಂದು ಹೃದಯದ ಸಂಬಂಧಪಟ್ಟ ಹಾಗೆ, ಹೃದಯಕ್ಕೆ ಬಹುಮುಖ್ಯವಾಗಿ ಬೇಕಾದಂಥದ್ದು ಉಸಿರಾಟದ ಕ್ರಿಯೆಯಿಂದ. ಈ ಉಸಿರಾಟಕ್ಕೂ ಹೃದಯಕ್ಕೂ ಬಹುಮುಖ್ಯ ಸಂಬಂಧ. ಅದು ಎರಡೂ ಕೂಡ ವ್ಯಾಯಾಮ ಈ ಈಜುವುದರಿಂದ ಸಿಗ್ತದೆ. ಯಾಕಂದ್ರೆ ಇಲ್ಲಿ ಈಜುವುದರಿಂದ ನಿಮಗೆ ಹೃದಯದ ರಕ್ತ ಚಲನೆ, ನೀವು ಒತ್ತಡದಲ್ಲಿದ್ದಾಗ ಅಂತ ಪರಿಸ್ಥಿತಿಯಲ್ಲಿ ರಕ್ತ ಚಲನೆ ಬಹಳ ಸುಲಭವಾಗಿ ಸಲೂಲವಾಗಿ ನಡಿಬೇಕು ಅಂತಿದ್ದಾಗ ಅಲ್ಲಿ ಈಜುವುದರಿಂದ ಬಹಳ ಮುಖ್ಯವಾಗ್ತದೆ. ಇನ್ನೊಂದು ಉಸಿರಾಟದ ಕ್ರಿಯೆಗೆ ಆಗ್ಲಿ ನಾನು ಹೇಳಿದ್ದೀನಿ, ಬೆಳವಣಿಗೆ ಆಗ್ತದೆ ಉಸಿರಾಟದ. ನಮ್ಮ ಲಂಗ್ಸ್ ಅಂತ ಹೇಳ್ತೀವಿ ಅದನ್ನು, ಅದರ ಬೆಳವಣಿಗೆಗೆ ಬಹುಮುಖ್ಯ ಪಾತ್ರವನ್ನು ಈಜು ವಹಿಸಿಕೊಡ್ತದೆ. ಮತ್ತೆ ಇನ್ನೊಂದೇನೆಂದ್ರೆ ಬಹಳ ಮುಖ್ಯವಾಗಿ ಈಗ ಹೆಚ್ಚಿನವರಿಗೆ BP ಅಂದರೆ ಹೈಪರ್ ಟೆನ್ಷನ್ ಇರ್ತದೆ. ಇಲ್ಲಿ ಏನಾಗ್ತದೆ, ಇದರಿಂದ ಆದಷ್ಟು 99% ನಮ್ಮ BP ಕಡಿಮೆ ಮಾಡಲಿಕ್ಕೆ ಅಂದರೆ ನಾರ್ಮಲ್ ಆಗಿ ಬರುವಂತೆ ಮಾಡುವಂಥದ್ದೇ ಈ ಈಜು ಎಕ್ಸಸೈಸಿಂದ. ಇದು ಈಜುವುದರಿಂದ ಬಹಳ ಮುಖ್ಯವಾಗಿ ಈ ಒಳಗಿನ ಅಂಗಾಂಶಗಳಿಗೆ, ಯಾಕಂದರೆ ಹೊರಗಿನ ಅಂಗಾಂಶಕ್ಕೂ ಒಳಗಿನ ಅಂಗಾಂಶಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಯಾಕಂದರೆ ಹೊರಗಿನ ಅಂಗಾಂಶ ನಮಗೆ ಕಾಣ್ತದೆ, ಒಳಗಿನಲ್ಲಿ ಏನಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಈಜುವುದು ಬಹಳ ಮುಖ್ಯ. ಈ BP ಮತ್ತು ಶುಗರ್ ಅಂತ ಹೇಳ್ತಾರಲ್ಲ ಈಗಿನ ಹೊಸ ಯುಗದಲ್ಲಿ ಬಹಳ
1: ಡಯಾಬಿಟೀಸ್,
0: ಇದೆರಡು ಆದಷ್ಟು ಕಂಟ್ರೋಲ್ ಬರ್ತದೆ. ಯಾಕಂದರೆ ಬಂದವರು ನಮ್ಮಲ್ಲಿ ಇದ್ದಾರೆ, ಅವ್ರು ಹೇಳುವಾಗ ಹೇಳ್ತಾರೆ ನಮ್ಗೆ ಹೀಗಿತ್ತು ಹೀಗಾಗ್ತಿದೆ ಆಗಿದೆ ಅಂತ ಹೇಳುವಂತ ಹೇಳುವಾಗ, ಅದರಿಂದ ಈಜುವುದು ಬಹಳ ಮುಖ್ಯ ಅಂತ ಅನಿಸ್ತದೆ.
1: ಸರಿ, ಈಗ ಈಜು ಕಲಿತಿರ್ಬೇಕಾದ್ರೆ ನೀರು ಕುಡಿತಾರೆ. ಈಗ ನಮಗೆ ನೀರು ಕುಡ್ದಾದ ನಂತರ ನನಗೆ ಈಜಲಿಕ್ಕೆ ಬರೋದಿಲ್ವ ಅಂತ ಹೇಳುವಂತ ಮೆಂಟಾಲಿಟಿ ಅವರಲ್ಲಿ ಇರ್ತದೆ. ಈಜು ಕಲಿತಿರ್ಬೇಕಾದ್ರೆ ನೀರು ಕುಡ್ದ ಕೂಡಲೇ ಏನ್ ಮಾಡ್ಬೇಕು?
0: ನಾನು ಆಗ್ಲೇ ಹೇಳಿದಾಗೆ ಈಜು ಕಲೀಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಧೈರ್ಯ, ಇನ್ನೊಂದು ತಾಳ್ಮೆ. ಈ ಎರಡೂ ಇದ್ದಾಗ, ಧೈರ್ಯ ಇದ್ದಾಗ ನಾವು ಆ ನೀರು ಕುಡಿಯುವಂತ ಪರಿಸ್ಥಿತಿ ಬರುವುದಿಲ್ಲ. ತಾಳ್ಮೆ ಇದ್ದಾಗ ನಮಗೆ ಇವತ್ತೇ ಕಲಿತು ಆಗಬೇಕು ಅಂತ ಹೇಳುವಂತದ ಒತ್ತಡದಿಂದ ನೀರು ಕುಡಿಯೋ ಪರಿಸ್ಥಿತಿಯೂ ಬರುವುದಿಲ್ಲ. ಇದಕ್ಕೋಸ್ಕರ ನಾವು ಮೊದಲಿಗೆ ಹೇಳಿದ್ದಾಗೆ, ಈಗ ಧೈರ್ಯ ಮತ್ತು ತಾಳ್ಮೆ ಎರಡು ಇದ್ದಾಗ ನಿಧಾನವಾಗಿ ನಾವು ಕಲಿತಾ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ. ಕುಡಿಯುವುದು ಸಹಜ, ಯಾಕಂದರೆ ಇಲ್ಲಿ ನೀರು ಕುಡಿಬೇಕಾಗಿ ಸ್ವಲ್ಪ ಸ್ವಲ್ಪ, ಅದರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು.
1: ಸಂಪರ್ಕಿಸೋದಾದರೆ ಎಲ್ಲಿ ಸಂಪರ್ಕಿಸಬೇಕು?
0: ಸರಿ, ಸಂಪರ್ಕಿಸಬೇಕಾದ್ರೆ ನಮ್ಮ ಉಜಿರೆ SDM ಡಿಗ್ರಿ ಕಾಲೇಜ್ ಇದೆಯಲ್ಲ, ಅದರ ಒಪೋಸಿಟಿಗೆ ಸ್ಟೇಡಿಯಂ ಇದೆ, ರತ್ನವರ್ಮ ಹೆಗಡೆ ಸ್ಟೇಡಿಯಂ ಅಂತ. ಅದೇ ರೋಡಲ್ಲಿ ಮುಂದೆ ಬಂದಾಗ CBSE ಸ್ಕೂಲ್ ಇದೆ, SDM CBSE ಸ್ಕೂಲ್. ಅದರ ಲೆಫ್ಟ್ ಸೈಡಿಗೆ SDMC ಈಜುಕೊಳ ಅಂತಿದೆ, ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ನಂಬರ್ ಏನಾದರೂ ನೀವು ಕೊಡ್ಬೋದು, 9008751718, 9008751718.
1: ಇಷ್ಟೊತ್ತು ಈಜುಕೊಳಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಟ್ಟ ಚರಣ್ ರಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ತುಂಬಾ ತುಂಬಾ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಗೆ ಈಜು ಅಗತ್ಯತೆ ಈ ವಿಷಯವಾಗಿ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿ SDM ಈಜುಕೊಳದ ಈಜು ತರಬೇತುದಾರರಾದ ಚರಣ್ ಅವರು, ಸಂದರ್ಶನ ನಡೆಸಿಕೊಟ್ಟವರು ಸಚಿನ್ ಹೆಬ್ಬಾರ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಿಂದಿನ ಸಂಚಿಕೆಯಲ್ಲಿ ಜಗತ್ತಿನಲ್ಲಿ ಏನೆಲ್ಲ ಸಮಸ್ಯೆ ಸೃಷ್ಟಿಸುವ ಬುರುಡೆಯ ಕುರಿತು ಮಾತನಾಡಿದ್ದೆ. ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಬರೆದ ಬುರುಡೆ ಬುರುಡೆ ಸಾಂಗ್ನ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ್ದೆ. ಜಗತ್ತನ್ನು ಉದ್ಧರಿಸುವ ಮತ್ತು ನಿರ್ನಾಮ ಮಾಡಬಹುದಾದ ಎರಡೂ ಬಗೆಯ ವಿಚಿತ್ರ ಗುಣಲಕ್ಷಣಗಳು ಮೆದುಳಿನೊಳಗೆ ವ್ಯಕ್ತವಾಗಿರುತ್ತವೆ. ಇಂಥದ್ದೊಂದು ಮೆದುಳನ್ನ ಕುರಿತು ಅಪ್ಪಟ ಜನಪದೀಯ ಧಾಟಿಯಲ್ಲಿ ಬುರುಡೆ ಬುರುಡೆ ಎಂಬ ಸಾಲುಗಳನ್ನು ಬರೆದು ಮನುಷ್ಯನ ವಿಚಿತ್ರ ಗುಣವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಹಂಸಲೇಖ ಗೀತೆಯ ವೈಶಿಷ್ಟ್ಯ. ಬುರುಡೆ ಬುರುಡೆ ಎಂದು ತಾರಕ ಸ್ವರದಲ್ಲಿ ಶುರುವಾಗುವ ಈ ಹಾಡು ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಂತೆ ಆದರೆ ಬುದ್ಧಿ ಒಂದಿಲ್ಲ ಅಂತ ತಾತ್ವಿಕತೆಯ ಸ್ಟೇಟ್ಮೆಂಟ್ನೊಂದಿಗಿನ ಪಲ್ಲವಿಯೊಂದಿಗೆ ಪಲ್ಲವಿಸುತ್ತದೆ. ಈ ಬುದ್ಧಿ ಇಲ್ಲದ ಕಾರಣಕ್ಕಾಗಿಯೇ ಜಗತ್ತಿನಲ್ಲಿ ಯುದ್ಧ ಆಗ್ತಾ ಇರೋದು ಕಣ್ಣ ಮುಂದಿನ ಸತ್ಯ. ಇನ್ನೇನು ಶಾಂತಿ ಒಪ್ಪಂದದ ಮಾತುಕತೆ ಫಲಪ್ರದವಾಗಿ ಯುದ್ಧೋನ್ಮಾದ ನಿಲ್ಲುತ್ತದೆ ಎಂದುಕೊಳ್ಳುತ್ತಿರುವಾಗಲೇ ಮತ್ತೆ ಬಾಂಬ್ ಹಾಕುವ ಬೆದರಿಕೆಗಳೂ ಕೇಳಿಬರುತ್ತಿವೆ. ನಾನು ಯಾವಾಗ ಬೇಕಾದರೂ ಬಾಂಬ್ ಹಾಕಬಹುದು ಅಂತ ದೊಡ್ಡಣ್ಣ ಹೇಳುತ್ತಿರುವುದರಿಂದ ಯುದ್ಧ ಇನ್ನೇನು ಮುಗಿಯಲಿದೆ ಎಂದುಕೊಳ್ಳುವ ಹೊತ್ತಿಗೆ ಬೇರೊಂದು ಬಗೆಯ ಜಗಳಗಳು ಶುರುವಾಗುವ ಆತಂಕವೂ ಜೊತೆಯಾಗುತ್ತದೆ. ಯುದ್ಧ ಮಾಡುವ ಮನುಷ್ಯ ಮನಸ್ಸಿನ ವಿಕೃತಿಯನ್ನು ಕನ್ನಡದ ಬುರುಡೆ ಸಾಂಗ್ ಬಿಟ್ಟರೆ ಬೇರೆ ಯಾವ ಪದ್ಯವೂ ಇಲ್ಲವೇ ಎಂಬ ಅಚ್ಚರಿ ಮೂಡುವ ಹಾಗೆ ಎನ್ನುವಷ್ಟರ ಮಟ್ಟಿಗೆ ಹಂಸಲೇಖ ಸೃಜನಶೀಲತೆಯನ್ನು ಚರಿಸಿದ್ದಕ್ಕೂ ಕಾರಣವಿದೆ. ಏಕೆಂದರೆ ನಮ್ಮಲ್ಲಿ ಬಹಳಷ್ಟು ಕಮರ್ಷಿಯಲ್ ಸಿನಿಮಾಗಳು ಹಿಂಸೆಯನ್ನು ವೈಭವೀಕರಿಸಿ ಮನುಷ್ಯನೊಳಗಿನ ವಿಕೃತಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಉಳಿಸುವುದರ ಕಡೆಗೆ ಗಮನ ಹರಿಸುತ್ತವೆ. ಸಿನಿಮಾದೊಳಗೂ ಯುದ್ಧ, ಸಿನಿಮಾದ ಹೊರಗೂ ಬೇರೆ ಬೇರೆ ಕಾರಣಗಳಿಗಾಗಿ ನಡೆಯುವ ಸೆಣಸಾಟ, ಸಿನಿಮಾ ಮೂಲಕ ಹೊರಹೊಮ್ಮುವ ರಕ್ತಪಾತದಿಂದ ಕಣ್ಣಿಗೆ ರಾಚುವ ಹಿಂಸೆ, ಅದನ್ನು ಗಮನಿಸುತ್ತಾ ಒಡಲೊಳಗೆ ರಕ್ತ ಕುದಿಸಿಕೊಳ್ಳುವ ಆಂತರಿಕ ಯುದ್ಧದ ತಾಕಲಾಟ, ಕೊನೆಗೆ ನೀನ್ಯಾರ ಪರ ಎಂದಾಗ ನಾನು ಇಂಥವರ ಪರ ಎಂದಷ್ಟೇ ಹೇಳಬೇಕಾದ ಅನಿವಾರ್ಯತೆ. ನಾನು ಅಹಿಂಸೆಯ ಪರ, ಎಲ್ಲಾ ಬಗೆಯ ಯುದ್ಧಗಳ ವಿರುದ್ಧ ಅಂತ ಹೇಳಿದರೆ ಆದರ್ಶದ ಪಿತ್ತ ನೆತ್ತಿಗೇರಿಸಿಕೊಂಡವ ಎಂದು ಪಟ್ಟಕಟ್ಟುವ ಅಪಾಯ ಎಲ್ಲ ಕಾಲಗಳಲ್ಲೂ ಇರುತ್ತವೆ. ಅಂಥ ಅಪಾಯದ ಸಂದರ್ಭಗಳನ್ನೆಲ್ಲ ನೈತಿಕ ಗಟ್ಟಿತನದೊಂದಿಗೆ ಎದುರುಗೊಳ್ಳುವ ಶಕ್ತಿಯನ್ನ ಸಿನಿಮಾ ಗೀತೆಗಳು ಕಟ್ಟಿಕೊಟ್ಟಿವೆ. ಕನ್ನಡ ಸಿನಿಮಾ ಗೀತೆಗಳಿಗೆ ಇಂಥದ್ದೊಂದು ಶಕ್ತಿ ಇದೆ. ಈ ದೃಷ್ಟಿಯಿಂದ ಇಡೀ ಮನುಕುಲಕ್ಕೆ ಬೇಕಾದಂತಹ ತತ್ವಗಳನ್ನು ಜನಪ್ರಿಯ ಶೈಲಿಯಲ್ಲಿ ಸಿನಿಮಾ ಗೀತೆಗಳು ದಾಟಿಸಿರುವುದನ್ನು ಹಲವರು ಗಮನಿಸಿಯೇ ಇಲ್ಲ ಅನಿಸುತ್ತೆ.

ಹಂಸಲೇಖ ಬರೆದ ಮತ್ತೊಂದು ಗೀತೆ ಜಗವೇ ಒಂದು ರಣರಂಗ. 1988 ನವೆಂಬರ್ 24 ಬಿಡುಗಡೆಯಾಗಿದ್ದ ಈ ಸಿನಿಮಾವನ್ನು ವಿ ಸೋಮಶೇಖರ್ ನಿರ್ದೇಶಿಸಿದ್ರು. ಇದರ ಸಂಭಾಷಣೆ, ಗೀತೆ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದ್ದಾಗಿತ್ತು. ಈ ಸಿನಿಮಾದೊಳಗೆ ಇದು ಮೂಡಿ ಬರುವ ಸಂದರ್ಭ ಬೇರೆಯದ್ದೇ. ಹೀರೋ ಹತಾಶನಾದಾಗ ಈ ಹಾಡು ಕೇಳಿ ಬರುತ್ತದೆ. ಹತಾಶನಾಗದೆ ಮುನ್ನುಗ್ಗಬೇಕು ಎಂಬ ಆಶಾವಾದ ದಾಟಿಸುವ ಹಾಡಾಗಿ ಇದು ಕೇಳಿ ಬರುತ್ತದೆ. ಈ ಹಂತದಲ್ಲಿ ಜಗವೇ ಒಂದು ರಣರಂಗ ಎಂಬ ಇಂಟರ್ಪ್ರಿಟೇಷನ್ ಅನ್ನು ಹಂಸಲೇಖ ಕೊಡುತ್ತಾರೆ. ಪ್ರಬಲರು ಮತ್ತು ದುರ್ಬಲರ ನಡುವೆ ನಡೆಯುವ ಯುದ್ಧ ಎಲ್ಲೆಲ್ಲಿ ನಡೆಯುತ್ತದೆ ಎಂಬ ವಿವರ ನೀಡುತ್ತಲೇ ವಿವಿಧ ಬಗೆಯ ಯುದ್ಧಗಳನ್ನು ಹೇಗೆ ಎದುರಿಸುತ್ತಾ ಸಾಗಬೇಕು ಎಂದು ತಿಳಿಸಿಕೊಡುತ್ತವೆ. ಅಮೆರಿಕ ಸಾರಿರುವ ಈಗಿನ ಯುದ್ಧದ ಸಂದರ್ಭದಲ್ಲಿ ಈ ಹಾಡಿನೊಳಗೆ ಒಂದು ಪಾಠವಿದೆ. ಎಲ್ಲರೂ ಅವರವರ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸ್ತಾ ಸಾಗಿದರೆ ಈ ಜಗಳ ರಗಳೆ ಯುದ್ಧಗಳ ಕಿರಿಕಿರಿಯೇ ಇರುವುದಿಲ್ಲ ಎನ್ನುವುದನ್ನು ಸೂಕ್ಷ್ಮವಾಗಿ ತನ್ನ ಪಲ್ಲವಿಯ ಆರಂಭಿಕ ಸಾಲುಗಳ ಮೂಲಕವೇ ಹೇಳಿಬಿಡುತ್ತದೆ. ಜಗತ್ತನ್ನು ರಣರಂಗ ಅಂತ ಗುರುತಿಸಿ ಈ ವರ್ತಲದಿಂದ ಹೊರಬರುವ ಆಪ್ತವಾದ ಸೂತ್ರವನ್ನು ಈ ಕವಿತೆಯ ಸಾಲುಗಳು ಹೇಳಿಕೊಡುತ್ತವೆ.

ಅಂತ ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಘ, ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೇ ಮಹಾರಾಜ, ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ. ಈ ಸಾಲುಗಳನ್ನು ಕೇಳಿ ಉಳಿದ ಸಾಲುಗಳನ್ನು ಕೇಳಬೇಕು. ಇಲ್ಲದಿದ್ದರೆ ಸದಾ ಜಗಳಕ್ಕಿಳಿಯುವ ಹುನ್ನಾರದೊಂದಿಗೆ ಇರುವವರು ದುರ್ಬಲರೊಂದಿಗೆ ಕಾದಾಡಿ ಜಯ ಸಾಧಿಸಿ ತಾನು ಸಮರ ಸಾಮ್ರಾಟ ಎಂದು ಬಿಂಬಿಸಿಕೊಳ್ಳುವ ಮನಸ್ಸಿನವರಿಗೆ ಪೂರಕವಾಗಬಹುದಾದ ಗೀತೆ ಎಂಬ ತಪ್ಪು ಕಲ್ಪನೆ ರವಾನೆಯಾಗಿ ಬಿಡುವ ಸಂಭವವಿದೆ. ಈ ಪಲ್ಲವಿ ಸಾಲುಗಳೊಳಗೆ ಅಡಗಿರುವ ಗೂಢಾರ್ಥವನ್ನು ಅರ್ಥೈಸಿಕೊಂಡು ಮುಂದಿನ ಸಾಲುಗಳನ್ನು ಕೇಳಿಸಿಕೊಳ್ಳಬೇಕು. ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವ ಸಾಲುಗಳು ಕುದ್ಲಿಗೇಡಿ ಅಥವಾ ಕೇಡು ಉಂಟು ಮಾಡುವ ಮನಸ್ಸುಗಳಿಂದ ಸೃಷ್ಟಿಯಾಗಬಹುದಾದ ರಣರಂಗವನ್ನು ಮಾರ್ಪಡಿಸಬಹುದಾದ ಕಾಯಕ ತತ್ವದ ವಿಶೇಷತೆಯನ್ನು ಪರಿಚಯಿಸುತ್ತವೆ. ಕೆಲಸವಿಲ್ಲದೆ ಇರುವವರ ಮೈಂಡ್ ಯಾವತ್ತೂ ಅಪಾಯಕಾರಿ, ಅದು ದೆವ್ವಗಳ ಗೂಡಾಗಿರುತ್ತದೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಉದ್ಯೋಗವಿಲ್ಲದವನೊಬ್ಬ ನಿಷ್ಪ್ರಯೋಜಕ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದನಂತೆ ಎಂಬರ್ಥ ಧ್ವನಿಸುವ ಗಾದೆ ಮಾತು ಜಗತ್ತಿನಲ್ಲಿ ಉಂಟಾಗುವ ಎಲ್ಲಾ ಬಗೆಯ ಕಂಟಕಗಳು ಸುಮ್ಮನೆ ಕುಳಿತು ತೊಡವಿಕೊಳ್ಳುವವರಿಂದಲೇ ಎನ್ನುವುದನ್ನು ಈ ಗೀತೆಯ ಸಾಲುಗಳು ಧ್ವನಿಸುತ್ತವೆ. ನೀವು ಸುಮ್ಮನೆ ಯೋಚಿಸಿ, ಅಶೋಕ ಸಾಮ್ರಾಟ ಅದೆಷ್ಟೋ ಯುದ್ಧಗಳನ್ನು ಗೆದ್ದ ನಂತರ ಜ್ಞಾನೋದಯದ ಪರಿಧಿಗೆ ಬಂದು ಬುದ್ಧ ತತ್ವದ ಪ್ರತಿಪಾದಕನಾದ, ನಮ್ಮಲ್ಲಿಯೇ ಅರಳಿಕೊಂಡ ಜೈನ ಧರ್ಮದ ಅಹಿಂಸೆಯ ತತ್ವದೊಳಗೆ ಎದ್ದು ಕಾಣುವ ದೃಷ್ಟಿಯುದ್ಧ ಜಲಯುದ್ಧದ ಪರಿಕಲ್ಪನೆಗಳು ಮನುಷ್ಯನ ಭಾವಗಳನ್ನು ಮಣಿಸುವ ಜಗತ್ತಿನ ಬಹುದೊಡ್ಡ ರಾಗಗಳಂತೆಯೇ ಭಾಸವಾಗುತ್ತವೆ. ಒಬ್ಬರು ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿ ದೇಶ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದು, ಹಾಗೆ ವಶಪಡಿಸಿಕೊಳ್ಳುತ್ತಲೇ ಸಾಮ್ರಾಟರೆಂದು ಮೆರೆಯುವುದು, ಆಮೇಲೆ ಭಯ ಹುಟ್ಟಿಸುವುದು, ಮತ್ತೆ ಯುದ್ಧಕ್ಕಿಳಿಯುವುದು, ಯುದ್ಧದ ಈ ಘಟನಾವಳಿಗಳು ವಿವಿಧ ಕಾಲಘಟ್ಟಗಳಲ್ಲಿ ಪುನರಾವರ್ತಿತ ಆಗ್ತಾನೇ ಇರ್ತವೆ. ಯುದ್ಧ ಸಾರುವವರೊಬ್ಬರು, ರಣರಂಗದಲ್ಲಿ ಯುದ್ಧಗೈದು ಮಡಿಯುವವರು ಬೇರೆಯವರು, ಗೆಲುವಿನ ಶ್ರೇಯಸ್ಸು ಪಡೆದು ಮತ್ತೆ ಸಾಮ್ರಾಜ್ಯ ವಿಸ್ತರಣೆ ಮಾಡುತ್ತಾ ಸಾಗುವವರು ದೊರೆಗಳೆನಿಸಿಕೊಂಡುವರು. ಇಲ್ಲಿ ಆದೇಶಕ್ಕೆ ತಲೆವಾಗಿ ನಿಜದ ಕಾಯಕ ತತ್ವವನ್ನು ಜೀವಂತವಾಗಿಸಿದ್ದು ಸೈನಿಕರು ಎಂಬ ಸತ್ಯವನ್ನ ಮನುಷ್ಯ ಜಗತ್ತು ಬೇಕಂತಲೇ ಅರ್ಥೈಸಿಕೊಂಡಿಲ್ಲ ಎನಿಸುತ್ತದೆ. ಹೀಗಾಗಿಯೇ ದುಡಿಯೋ ಆತ್ಮಬಲದಸ್ತ್ರ, ಅದುವೇ ಜಯದ ಮಹಾಮಂತ್ರ ಎನ್ನುವುದು ತಾರ್ಕಿಕ ಪರಿಹಾರದ ದಾರಿ ಹೊಳೆಸುವ ವಿವೇಕವಾಗಿ ಕಾಣಿಸುತ್ತದೆ. ಈ ಹಾಡಿನಲ್ಲಿ ರಾಜ್ಕುಮಾರ್ ಅವರ ಧ್ವನಿ ಕೇಳಿಬರುತ್ತದೆ. ಅವರ ಧ್ವನಿ ಎಷ್ಟು ಅಗಾಧವಾಗಿದೆ ಎಂದರೆ ಮನುಷ್ಯರೆಲ್ಲರ ಅಂತರಾತ್ಮವನ್ನು ಜಾಗೃತಗೊಳಿಸುವ ರೂಪಕವಾಗಿ ಕಿವಿಗೆ ಇಂಪನ್ನು ದಾಟಿಸಿ ಬಿಡುತ್ತದೆ. ದುಡಿಯೋ ಆತ್ಮಬಲದಸ್ತ್ರ ಅಂದ್ರೇನು? ದೊರೆಗಳು ನಮ್ಮ ನಾಡಿನ ದುಡಿವ ಕೈಗಳಿಗೆ ದುಡಿಮೆಯ ಬೇರೆ ಬೇರೆ ಅವಕಾಶಗಳನ್ನು ಸೃಷ್ಟಿಸಬೇಕು. ದುಡಿಯುವುದು ಅಂದರೆ ನಿರ್ದಿಷ್ಟವಾದ ಕೆಲಸವನ್ನು ನಿರ್ವಹಿಸುತ್ತಾ ಜಗತ್ತಿಗೆ ಕಾಣಿಕೆಗಳನ್ನು ನೀಡಿದ ಭಾವದೊಳಗೆ ಅಂತರಾತ್ಮವನ್ನು ಪ್ರಬಲಗೊಳಿಸಿಕೊಳ್ಳುವುದು ಎಂದರ್ಥ. ನನ್ನ ಪಾಲಿನ ಕೆಲಸ ಮಾಡ್ತಾ ಮಾಡ್ತಾ ಅದು ಕೊಡುಗೆಯ ಸೋರ್ಸ್ ಆಗುವ ಹಾಗೆ ನಾನು ಪರಿವರ್ತನೆಗೊಳ್ಳೋದು. ಈ ಪರಿವರ್ತನೆಯ ಹಾದಿಯಲ್ಲಿ ಆತ್ಮಸಂತೋಷ ಉಂಟಾಗುತ್ತದೆ. ಸದಾ ಕೆಲಸವನ್ನೇ ಧ್ಯಾನಿಸಿದಾಗ ಉಳಿದವರನ್ನು ತೊಡವಿಕೊಳ್ಳುವ ಪ್ರಮೇಯವೇ ಎದುರಾಗುವುದಿಲ್ಲ. ಆದರೆ ತೊಡವಿಕೊಳ್ಳುವ ದುರ್ಗುಣ ದೊರೆಗಳನ್ನೂ ಪ್ರಜೆಗಳನ್ನೂ ಕಾಡುತ್ತಾ ಇಡೀ ವಿಶ್ವವೇ ರಣರಂಗವಾಗುವುದು ಅಂಥದ್ದೊಂದು ಆತ್ಮಬಲ ಎಲ್ಲೆಡೆಯೂ ಇಲ್ಲದೆ ಇರುವಾಗ. ಈ ಗೀತೆಯ ಆರಂಭಿಕ ಫಿಲಾಸಫಿಯನ್ನ ಮೊದಲ ಚರಣದಲ್ಲಿ ಅಧಿಕೃತವಾಗಿ ತಾರಕಸ್ವರದಲ್ಲಿ ಘೋಷಿಸಿಬಿಡುತ್ತಾರೆ ಹಂಸಲೇಖ.

ಮೊದಲ ಚರಣ ಹೀಗಿದೆ: ತಿರುಗೋ ಭೂಮಿಯಲ್ಲಿ ನಡೆಯೋ ಬಾಳಿನಲ್ಲಿ ಏನೂ ನಿಲ್ಲದಮ್ಮ ರಾಜ, ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲದಿಲ್ಲ ರಾಜ ಅನ್ನುವಂಥ ಸಾಲುಗಳು. ಜನನ ಎಂಬುದಿಲ್ಲಿ ಮರಣ ಎಂಬುದನ್ನು ಎಂದೂ ಗೆಲ್ಲೋದಿಲ್ಲ ರಾಜ ಎನ್ನುವ ಸಾಲನ್ನು ಈಗಿನ ಯುದ್ಧ ಸಾರುವ ಮನಸ್ಥಿತಿಯ ಆಧುನಿಕ ರಾಜರುಗಳಿಗಾಗಿಯೇ ಬರೆದಂತಿದೆ ಹಂಸಲೇಖ. ಊರ ಉಸಾಬರಿಯನ್ನ ವಾಚಾಳಿತನ ಮತ್ತು ದೃಶ್ಯದ ಆರ್ಭಟಗಳೊಂದಿಗೆ ಕಾಣಿಸುವ ಈಗಿನ ಸೋಷಿಯಲ್ ಮೀಡಿಯಾವನ್ನು ದಿನಕಳೆವ ಜಾಲ ಅನ್ನೋ ಸಾಲು ನೆನಪಿಸುತ್ತದೆ. ಚರಣ ಕನ್ಕ್ಲೂಡ್ ಆಗುವ ಸಂದರ್ಭದಲ್ಲಿ ಜನಸಾಮಾನ್ಯ ಇಂಥ ಜಗತ್ತಿನಲ್ಲಿ ಹೇಗಿರಬೇಕು ಎಂದು ತಿಳಿ ಹೇಳುತ್ತದೆ.

ದಾನವರ ಕೆಟ್ಟ ಮಾಯ, ಮಾನವರ ಸುಟ್ಟ ಗಾಯ ಎನ್ನುವ ಸಾಲುಗಳು ಎಲ್ಲ ಕದನಗಳು ಉಂಟು ಮಾಡುವ ತಲ್ಲಣಗಳ ಸಂಕೇತದಂತಿವೆ. ಯುದ್ಧ ಮಾಡುವ ರಾಕ್ಷಸ ಮನಸ್ಸುಗಳ ಕಾರಣಕ್ಕಾಗಿಯೇ ಮನುಷ್ಯರು ಸಾಯುತ್ತಾರೆ. ಹಾಗೆ ಸತ್ತ ನಂತರ ಅವರ ಸುಟ್ಟ ಗಾಯ ಹಾಗೆಯೇ ಉಳಿದುಕೊಳ್ಳುತ್ತದೆ. ಈ ಗಾಯವನ್ನು ಕೆದರಿ ಕದರಿ ಮತ್ತಷ್ಟು ಘಾಸಿಗೊಳಿಸುವ ರಾಕ್ಷಸರು ಮತ್ತೆ ಮತ್ತೆ ಹುಟ್ಟಿಕೊಳ್ಳುತ್ತಾರೆ ಎನ್ನುವ ದಿಕ್ಕಿನಲ್ಲಿ ಹಂಸಲೇಖ ಹಾಡಿನ ಸಾಲುಗಳು ಮುಂದುವರಿಯುತ್ತವೆ. ಈ ರಣರಂಗದಲ್ಲಿ ಬದುಕೊಳ್ಳಿದರೆ, ಈ ರಾಕ್ಷಸರ ವಿರುದ್ಧದ ಯುದ್ಧದಲ್ಲಿ ಗೆದ್ದರೆ ನ್ಯಾಯವನ್ನು ನೀನೇ ಉಳಿಸಬೇಕು ಎಂಬ ಕಿವಿಮಾತನ್ನು ಹಂಸಲೇಖ ದಾಟಿಸ್ತಾರೆ. ಏಕೆಂದರೆ ಜನಸಾಮಾನ್ಯನೇ ನ್ಯಾಯ ಗೆಲ್ಲಿಸಿ ಶಾಂತಿಯನ್ನು ಪ್ರತಿಷ್ಠಾಪಿಸುವುದು ಅಲ್ಲವೇ. ಈ ಹಾಡು ಹೀಗೆ ಮಾಧುರ್ಯಪೂರ್ಣವಾಗಿ ಸಾಕ್ತಾ ಸಾಕ್ತಾ ರಾಜನಿಗೊಂದು ಮತ್ತು ಜನಸಾಮಾನ್ಯನಿಗೊಂದು ಸಲಹೆ ಕೊಡುತ್ತಾ ಮುನ್ನಡೆಯುತ್ತದೆ. ದೇಹಿ ಎನ್ನುವಾಗ, ನಿದ್ದೆ ಮಾಡುವಾಗ ಕತ್ತಿ ಎತ್ತಬೇಡ ರಾಜ ಎನ್ನುವ ಸಾಲುಗಳು ದುರ್ಬಲನ ಮುಂದೆ ಪ್ರತಾಪ ಮೆರೆಯಬೇಡ ಎಂಬುದನ್ನೇ ಎತ್ತಿ ಹಿಡಿಯುತ್ತದೆ.

ಶತ್ರು ಬೀಳುವಾಗ, ಯುದ್ಧ ಮಾಡುವಾಗ ಕರುಣೆ ಕಟ್ಟಿಯಿಡು ರಾಜ ಎಂಬ ಸಾಲುಗಳನ್ನು ಬಿಡಿಯಾಗಿ ಓದಿಕೊಂಡರೆ ಈ ಗೀತೆ ಹಿಂಸೆಯ ಪರವಾಗಿದೆ ಎನ್ನುವ ತಪ್ಪು ಕಲ್ಪನೆ ಹುಟ್ಟಿಕೊಂಡು ಬಿಡುತ್ತದೆ. ಅದನ್ನು ತಪ್ಪಿಸುವುದಕ್ಕಾಗಿಯೇ ರಾಜನಿಗೊಂದು ಇಲ್ಲಿ ಸಲಹೆ ಇದೆ. ಇದು ರಾಜನಿಗೂ ಜನಸಾಮಾನ್ಯ ಪ್ರಜೆಗೂ ಅನ್ವಯವಾಗುತ್ತದೆ. ಭೂಮಿಯಲ್ಲಿ ಹುಟ್ಟಿ ಬಂದ ಮೇಲೆ ಭೂಮಿಯ ಋಣ ತೀರಿಸಬೇಕಲ್ಲವೇ ಎನ್ನುವ ಪ್ರಶ್ನೆಯನ್ನ ಹಂಸಲೇಖ ಮುಂದಿಡುತ್ತಾರೆ. ರಾಜ ಬರೀ ಯುದ್ಧಗುಂಗಿನಲ್ಲಿಯೇ ಇರದೆ ಭೂಮಿಗಿಳಿದು ಭೂಮಿಯ ಜನರ ಋಣ ತೀರಿಸಬೇಕು. ಜನರು ಜಾಣತನದೊಂದಿಗೆ ದಿಟ್ಟ ಹೆಜ್ಜೆಗಳನ್ನಿಟ್ಟು ಕ್ರೂರತನಗಳನ್ನು ಅನ್ಯಾಯಗಳನ್ನು ಮೆಟ್ಟಿ ನಿಲ್ಲುವ ಶಕ್ತಿ ತಂದುಕೊಳ್ಳಬೇಕು ಅನ್ನೋದನ್ನು ಆತ್ಮೀಯವಾಗಿ ಈ ಗೀತೆ ಕಟ್ಟಿ.

0: ಕೆಟ್ಟ ಹೆಜ್ಜೆ ಇಟ್ಟು ಬಾ.
1: ಕನ್ನಡದ ಸಿನಿಮಾ ಲೋಕ ಹೀಗೆ ಪರೋಕ್ಷವಾಗಿ ಮನುಷ್ಯನೊಳಗಿನ ಕ್ರೌರ್ಯ ಮತ್ತು ಅದನ್ನು ಹತ್ತಿಕ್ಕುವ ಅನಿವಾರ್ಯತೆಯನ್ನ ಬೇರೆ ಬೇರೆ ವಿಧಗಳಲ್ಲಿ ಕಂಡರಿಸುತ್ತಲೇ ಇದೆ. 1990 ಬಿಡುಗಡೆಯಾದ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ್ದ ಮುತ್ತಿನ ಹಾರ ಸಿನಿಮಾದ ಹಾಡೊಂದನ್ನು ಹಂಸಲೇಖ ಅವರೇ ಬರೆದಿದ್ದು, ದೇವರು ಹೊಸೆದ ಪ್ರೇಮದ ದಾರ ಎನ್ನುವ ಸಾಲುಗಳು ಬದುಕಿನ ರಣರಂಗದೊಳಗೆ ಆಗುವ ಜಯ ದಿಗ್ವಿಜಯಗಳ ನಡುವೆ ಇರುವ ನಿರರ್ಥಕತೆಯನ್ನು ಅರ್ಥಪೂರ್ಣವಾಗಿ ಹಿಡಿದಿಟ್ಟಿವೆ. ಬಾಲಮುರುಳಿ ಕೃಷ್ಣ ಅವರು ಹಾಡಿದ್ದ ಹಂಸಲೇಖ ಸಂಗೀತ ಮತ್ತು ಸಾಹಿತ್ಯ ಎರಡೂ ಮೇಳವಿಸಿದ ಗೀತೆಯ ಸಾಲುಗಳು ಯುದ್ಧದ ಭೀಕರತೆ ದಾಟಿಸುವ ಕಳೆದುಕೊಳ್ಳುವ ದುಃಖವನ್ನು ಬಿಂಬಿಸುತ್ತವೆ.

ಶಾಸ್ತ್ರೀಯ ಸಂಗೀತದಲ್ಲಿ ಮೇರು ಶಿಖರವಾಗಿದ್ದ ಕಾಲದಲ್ಲಿ ಬಾಲಮುರಳಿ ಕೃಷ್ಣ ಅವರು ಈ ಸಿನಿಮಾಕ್ಕಾಗಿ ಹಾಡುತ್ತಾರೆ. ಯುದ್ಧದ ಕಾರಣಕ್ಕಾಗಿಯೇ ಮಗುವೊಂದನ್ನು ಕಳೆದುಕೊಳ್ಳುವ ಸೈನಿಕ ದಂಪತಿಯ ಎಲ್ಲ ತಾಕಲಾಟಗಳನ್ನು ಎಚ್ ಜಿ ರಾಜು ಅವರ ಸಿನಿಮಾಟೋಗ್ರಫಿ ಚಿತ್ರಿಸಿದರೆ, ಅವೆಲ್ಲವುಗಳನ್ನು ಮರುಭೂಮಿಯ ಕ್ಯಾನ್ವಾಸ್ನಲ್ಲಿ ಅದ್ದೆ ತೆಗೆದು ಯುದ್ಧದ ನಶ್ವರತೆಯನ್ನು, ಮನುಷ್ಯರ ಕಳೆದುಕೊಳ್ಳುವ ದರ್ದನ್ನು ಭಕ್ತವತ್ಸಲಂ ಅವರ ಸಂಕಲನದ ಕಸುಬುದಾರಿಕೆ ಹಿಡಿದಿಟ್ಟಿದೆ. ಇವೆಲ್ಲವುಗಳೊಂದಿಗೆ ಹಂಸಲೇಖ ಸಂಗೀತ ಸಾಹಿತ್ಯದ ಸಾಲುಗಳು ವಿಜೃಂಭಿಸುತ್ತವೆ.

ಇಡೀ ಹಾಡು ಬದುಕಿನ ರಣಾಂಗಣವನ್ನು ರಾಗಮಾಧುರ್ಯದೊಂದಿಗೆ ಕಾಣಿಸುತ್ತಾ ಕಾಣಿಸುತ್ತಾ ಕೇಳುಗರೆಲ್ಲರನ್ನೂ ಗೆಲ್ಲಿಸುವ ಹಂಬಲದ ಗಮ್ಯದ ಕಡೆಗೆ ಪಯಣಿಸುತ್ತಾ ಸಾಗುತ್ತದೆ. ಇಲ್ಲಿಯ ಎಲ್ಲಾ ದೃಶ್ಯಾವಳಿಗಳು ಯುದ್ಧದ ಪರಿಣಾಮದ ನಂತರ ಬರುವುದರಿಂದ ಗೀತೆಯಲ್ಲಿ ಕೇಳಿಬರುವ ಸೂರ್ಯ, ಭೂಮಿ, ತಾಯಿಯ ರೂಪಕಗಳು ಹಿಂಸೆಯ ಪರಿಣಾಮದ ಕಾವನ್ನು ಮನಕ್ಕೆ ನಾಟುವಂತೆ ಚಿತ್ರಿಸುತ್ತವೆ. ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗುವ ವ್ಯಂಗ್ಯವನ್ನು ಹಂಸಲೇಖನಿ ಎಷ್ಟು ಚೆನ್ನಾಗಿ ಹೇಳುತ್ತದೆ ಎಂದು ಹೇಳುವಾಗಲೂ ಮನಸ್ಸು ಒಮ್ಮೆ ಕಂಪಿಸಿಬಿಡುತ್ತದೆ.

ಇಲ್ಲಿ ಬೇಸಿಗೆಯಲ್ಲಿಯ ಸೂರ್ಯ ಭೂಮಿ ತಾಯಿಯನ್ನು ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ ಯಾವಾಗಲಾದರೂ ಸುಡಬಹುದು. ಹಾಗೆ ಸುಡುತ್ತಲೇ ಪ್ರೇಮಕ್ಕೂ ಅಗ್ನಿ ಪರೀಕ್ಷೆಯನ್ನೊಡ್ಡುತ್ತಾನೆ ಎಂಬ ವಿವರ ಪರಿಸರಕ್ಕೆ ತದ್ವಿರುದ್ಧದ ನಡವಳಿಕೆಯೊಂದಿಗಿನ ಮನುಷ್ಯ ಯುದ್ಧೋನ್ಮಾದಿಯಾಗಿ ಪ್ರೇಮವನ್ನೇ ಇಲ್ಲವಾಗಿಸಿಕೊಂಡ ಸಂದರ್ಭವನ್ನು ನೆನಪಿಸುತ್ತಿದೆ. ಸುಳಿವಿಲ್ಲದೆ ಭೂಮಿ ಮೇಲಿನ ಪ್ರೇಮಕ್ಕೆ ಅಗ್ನಿ ಪರೀಕ್ಷೆ ಎದುರಾಗುವ ವೈರುಧ್ಯ ಹಲವು ಸತ್ಯಗಳನ್ನು ಹೇಳುತ್ತಿರುವಂತಿದೆ. ತಕ್ಷಣವೇ ಗೀತೆಯನ್ನು ಆಶಾವಾದದ ಮಗ್ಗಲಿಗೆ ಹಂಸಲೇಖ, ಬೇಡ ಎಂದರೆ ನಾವು ಸುಡದೇ ಇರುವುದೇ ನೋವು, ಸರಿಯೋ ಕಾಲದ ಜೊತೆಗೆ ವ್ಯಸನ ನಡೆಯುವುದು ಹೊರಗೆ ಎನ್ನುತ್ತಾ ಹೊರಡಿಸಿಬಿಡುತ್ತಾರೆ.

ಪ್ರೇಮದ ಅಗ್ನಿ ಪರೀಕ್ಷೆಯ ನಂತರ ಸಮೃದ್ಧಿ ನೆಲೆಗೊಳ್ಳಬೇಕು ಎಂಬ ಶಪಥದ ಎತ್ತರಕ್ಕೆ ಗೀತೆ ತಲುಪಿಕೊಂಡು ಬಿಡುತ್ತದೆ. ಮೇಘ ಮಳೆಹನಿ ಸುರಿಸುವ ಬಗೆಯನ್ನು ವರ್ಣಿಸುವ ಸಾಲುಗಳು ಗುಡುಗು ಸಿಡಿಲುಗಳ ಮಧ್ಯದಲ್ಲೂ ಬದುಕಿನ ಕುರಿತಾದ ಬತ್ತದೇ ಇರುವ ಉತ್ಸಾಹವನ್ನು ಇಮ್ಮಡಿಗೊಳಿಸಿಬಿಡುತ್ತವೆ.

ಇನ್ನೊಂದು ಚರಣಕ್ಕೆ ಗೀತೆಯು ತಲುಪಿಕೊಳ್ಳುವ ಹೊತ್ತಿಗೆ ಇಡೀ ಜಗತ್ತು ಪ್ರಕೃತಿ ಮತ್ತು ಮನುಷ್ಯ ಬದುಕಿನ ಸಮೃದ್ಧಿಯನ್ನು ಸಂಕೇತಿಸುತ್ತದೆ. ನದಿಗಳು ಝರಿಗಳು ಗಾಯನ ಮಾಡಿದವು ಎನ್ನುವ ಸಾಲುಗಳು ಪ್ರೇಮದ ಜಲದಲ್ಲಿ ಮಿಂದೇಳುವ ಬದುಕಿನಿಂದ ಸೃಷ್ಟಿ ಖುಷಿಗೊಳ್ಳುವ ಸೂಚನೆ ನೀಡುತ್ತವೆ. ಚಿತ್ರ ಅವರ ಧ್ವನಿಯಲ್ಲಿ ಕೇಳಿಬರುವ ಕುಹು ಕುಹು ಎನ್ನುವ ಶಾಬ್ದಿಕ ರಾಗಾಲಾಪ ಕೋಗಿಲೆಯ ಸಂತಸ ಎಂಥದ್ದು ಎಂಬುದನ್ನು ಸ್ಪಷ್ಟಪಡಿಸುವಂತಿದೆ.

ಹೌದಲ್ಲವೇ, ಈ ಯುದ್ಧ ಗಿದ್ದ ಜಗಳ ಗಿಗಳ ಎಲ್ಲವೂ ಲೊಳಲೊಟ್ಟೆ. ಪ್ರೇಮ ಒಲವು ಗೆಲುವುಗಳೊಂದಿಗೆ ಮನುಷ್ಯ ಜಗತ್ತು ಸಾರ್ಥಕವಾಗಬಲ್ಲದು ಅಲ್ಲವೇ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಗಾನ ಕಲಾರವಗಳೊಂದಿಗೆ ಬರುವೆ. ನಮಸ್ಕಾರ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಕ್ಲಿಕ್ ಕೇಳುತ್ತಿರುವ ರೇಡಿಯೋ ನಿನಾದ 90.4 FM.
1: ಜಾಗದ
2: ಮಣ್ಣನ್ನು ಪರೀಕ್ಷೆ
1: ಮಲ್ತಾರಲ್ಲು ಮಣ್ಣು ನೇರ ಪರೀಕ್ಷೆ
2: ಅಂದ ವೆಂಕಪ್ಪಣ್ಣ, ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೂಡ 97 3 4 0 8 4 0 8. ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಮೊದಲಿಗೆ RN ಜಯಗೋಪಾಲ್ ಸಾಹಿತ್ಯ ಬರೆದು ಸಂಗೀತ ಸಂಯೋಜಿಸಿರುವ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಕೈ ಬೀಸಿ ಕರೆದಿದೆ.

ಸಾಂಪ್ರದಾಯಿಕ ಗೀತೆ, ಸಂಗೀತ ಸಂಯೋಜನೆ MS ಮಾರುತಿ. ಹಾಡಿರುವ ಗಾಯಕರು ವಿಷ್ಣು, ಶ್ರೀ ಮಂಜುನಾಥ.

ಮುಂದಿನ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ನೇತ್ರಾವತಿ ನೀನೆ ಭಾಗ್ಯವತಿ.

ಬಳಗುರೆ, ರೇಡಿಯೋ ನಿನಾದ 90.4 FM ಶ್ರೀಕ್ಷೇತ್ರ ಧರ್ಮಸ್ಥಳದ ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಶಮಿತಾ ಮಲ್ನಾಡ್ ಮತ್ತು ಅನುರಾಧ ಭಟ್ ಹಾಡಿರುವ ಗೀತೆ, ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಯುವರಾಜ್.

ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಹಾಡಿರುವ ಗೀತೆ, ಸಂಗೀತ ಆರ್ಎನ್ ಜಯಗೋಪಾಲ್, ಸಾಹಿತ್ಯ ಶರ್ಮಾ. ನೋಡಬೇಕು

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
3: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
2: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
4: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
5: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
6: ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳಲ್ಲಿ
5: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನಿ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಟ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನಿಭಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದ್ರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಹುದುರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವ್ವಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನೋ, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಜೋಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.